ಆಕಾಶವಾಣಿ ವಿಜಯಪುರ FM ಕಂಪನಾಂಕ 101.8 ಮೆಗಾಹರ್ಟ್ಸ್. ಇಂದು ಅಕ್ಟೋಬರ್ ತಿಂಗಳಿನ 5ನೇ ತಾರೀಕು ಸೋಮವಾರ. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಕಿರಣ್ ಕುಮಾರ್ ಶೇಖದಾರ್ ಮಾಡುವ ಬೆಳಗಿನ ನಮಸ್ಕಾರಗಳು.

ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಕೇಳಿ ಇಂದು ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಒಂದು ಪರಿಚಯ. ಇಂದು ಬೆಳಗ್ಗೆ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ನಮ್ಮ ನಿಲಯದಿಂದ ಮೂಡಿಬರಲಿದೆ. ಇಂದು ಬೆಳಗ್ಗೆ 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಡಾಕ್ಟರ್ ವೀಣಾ ಬಿರಾದಾರ್ ಅವರಿಂದ. 6:35 ರೈತರಿಗೆ ಸಲಹೆ, 6:40 ಜನಪದ ಸಂಗೀತ, ಈ ಎರಡು ಕಾರ್ಯಕ್ರಮಗಳು ಮೂಡಿಬರಲಿವೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ. ಇಂದು ಬೆಳಗ್ಗೆ 7:00 ಮತ್ತು 7:30 ನಮ್ಮ ನಿಲಯದಿಂದ ಸೇವಾ ಮಾಹಿತಿ, 7:15 ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳಲಿದ್ದೀರಿ. ಇಂದು ಬೆಳಗ್ಗೆ 7:45 ಚಿತ್ರಗೀತೆಗಳು, ಇಂದು ಬೆಳಗ್ಗೆ 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ, ವಿಷಯ ಡ್ರೈ ಫ್ರೂಟ್ಸ್ ಸೇವನೆಯ ಪ್ರಯೋಜನಗಳು. ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು. 8:35 ನಮ್ಮ ನಿಲಯದಿಂದ ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮ, ನಂತರ ಮಿಶ್ರ ಗೀತೆಗಳು ಮೂಡಿಬರಲಿವೆ. ಇಂದು ಬೆಳಗ್ಗೆ 9:10 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಭಾರತದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು 25 ಸಾರ್ವಜನಿಕ ಸೇವೆಯನ್ನು ಪೂರೈಸಿದ ಕುರಿತು ಕಾರ್ಯಕ್ರಮ ಸರಣಿ ಪ್ರಸಾರವಾಗಲಿದೆ. 9:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳು. ಇಂದು ಬೆಳಗ್ಗೆ 10:00 ಏಷ್ಯನ್ ಗೇಮ್ಸ್ 2026 ಮುಖ್ಯಾಂಶಗಳನ್ನು ಕೇಳಲಿದ್ದೀರಿ. ಇಂದು ಬೆಳಗ್ಗೆ 10:20 ಮಧ್ಯಾಹ್ನ 12:00 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮೂಡಿಬರಲಿವೆ.

ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಗುವುದು. 12:30 ಆರೋಗ್ಯ ಸಂಚಿಕೆಯಲ್ಲಿ ಯೋಗ ಮತ್ತು ಅನುಸಂಧಾನ ಕುರಿತು ದೆಹಲಿಯ ಕೇಂದ್ರೀಯ ಯೋಗ ಮತ್ತು ಪ್ರಕೃತಿ ಹಾಗೂ ಅನುದಾನ ಸಂಸ್ಥಾನದ ಪೂರ್ವ ನಿರ್ದೇಶಕರಾದ ಡಾಕ್ಟರ್ ರಾಘವೇಂದ್ರ ರಾವ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 1:00 ಪ್ರಗತಿಪಥ. 3:00 ಸಂಜೆ 5:00 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಆಲಿಸಬಹುದು. 5:00 ನಮ್ಮ ನಿಲಯದಿಂದ ಸವಿಗಾನ. 6:00 ಇಂದು ಸಂಜೆ ಮತ್ತು ನಾಳೆ ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ, ನಂತರ ನೀತಿ ಕಥೆ ಪ್ರಸಾರವಾಗುವುದು. 6:30 ಜಿಲ್ಲಾ ವಾರ್ತಾಪತ್ರ. 6:51 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕಡಲೆ ಬೆಳೆಯ ಸಂಪೂರ್ಣ ಮಾಹಿತಿ. ಈ ವಿಷಯ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಿವರಾಜ್ ಕಾಂಬಳೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯ್ ಎನ್ ಸಾಳುಂಕೆ. 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳು ಮೂಡಿಬರಲಿವೆ.

ರಾತ್ರಿ 8 ಗಂಟೆಗೆ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, ರಾತ್ರಿ 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಬಹುದು. ಇವಿಷ್ಟು ಇಂದು ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಈಗ ಸಮಯ 6:04:30. ಇನ್ನು ಮುಂದೆ ಸರಿಯಾಗಿ 6:05 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಕೇಳ್ತಾ ಇದ್ದೀರಿ. ಇದೀಗ ಕೇಳಿಬಂದ ಗೀತೆಯನ್ನು ಹಾಡಿದವರು ಪಂಡಿತ್ ಭೀಮಸೇನ್ ಜೋಶಿ ಅವರು.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಕೇಳ್ತಾ ಇದ್ದೀರಿ. ಈಗ ಸಮಯ ಬೆಳಗಿನ 6:29:15. ಇನ್ನು ಮುಂದೆ ಸರಿಯಾಗಿ 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಡಾಕ್ಟರ್ ವೀಣಾ ಬಿರಾದಾರ್ ಅವರಿಂದ ಚಿಂತನ ಪ್ರಸಾರವಾಗುವುದು.

0: ಆಕಾಶವಾಣಿ ಚಿಂತನ ಡಾಕ್ಟರ್ ವೀಣಾ ಬಿರಾದಾರ್ ಅವರಿಂದ.
1: ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಅಮರ ಗೀತೆಯ ಮೂಲಕ ಅಖಂಡ ಕರ್ನಾಟಕದ ಕನಸನ್ನ ಎಲ್ಲರಲ್ಲಿ ಮೂಡಿಸಿ ಕನ್ನಡಿಗರಲ್ಲಿ ನಾಡಾಭಿಮಾನದ ಕಿಚ್ಚು ಹೊತ್ತಿಸಿದ ಧೀಮಂತ ಚೇತನ ಹುಯಿಲಗೋಳ್ ನಾರಾಯಣರಾಯರು. ಕನ್ನಡ

0: ನಾಡು, ನುಡಿ ಮತ್ತು ಸಂಸ್ಕೃತಿಯ ರಕ್ಷಣೆಗಾಗಿ ಹಗಲಿರುಳು ಶ್ರಮಿಸಿದವರು. ಎಲ್ಲ ಕನ್ನಡಿಗರನ್ನು ತಮ್ಮ ಪ್ರಬುದ್ಧ ಸಾಹಿತ್ಯದ ಮೂಲಕ ಭಾವನಾತ್ಮಕವಾಗಿ, ಸಾಂಸ್ಕೃತಿಕವಾಗಿ ಒಂದುಗೂಡಿಸಿದವರು ಹುಯಿಲಗೋಳ್ ನಾರಾಯಣರಾಯರು. ಮೈಸೂರು ಪ್ರಾಂತ್ಯ, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಎಂದು ಪ್ರತ್ಯೇಕವಾಗಿ ಹರಿದು ಹಂಚಿ ಹೋಗಿದ್ದ ಎಲ್ಲಾ ಕನ್ನಡಿಗರನ್ನ ಒಂದುಗೂಡಿಸಿದ ಧೀಮಂತ ಚೇತನ ನಾರಾಯಣರಾಯರು. ಅಕ್ಟೋಬರ್ 4, 1884 ಕೃಷ್ಣರಾವ್ ಹಾಗೂ ಬಹಿಣಕ್ಕ ಎಂಬ ದಂಪತಿಗಳ ಮಗನಾಗಿ ಗದಗ್ ಜಿಲ್ಲೆಯ ಹುಯಿಲಗೋಳ್ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದರು. ಪ್ರಾಥಮಿಕ ಶಿಕ್ಷಣವನ್ನ ಗದಗಿನಲ್ಲಿ ಪೂರೈಸಿದ ನಾರಾಯಣರಾಯರು ಪ್ರೌಢ ಶಿಕ್ಷಣವನ್ನ ಗೋಕಾಕ್ ಮತ್ತು ಧಾರವಾಡದಲ್ಲಿ ಪಡೆದುಕೊಂಡರು. ಉನ್ನತ ವ್ಯಾಸಂಗಕ್ಕಾಗಿ ಪುಣೆಯ ಫರ್ಗ್ಯೂಸನ್ ಕಾಲೇಜನ್ನ ಸೇರಿದ ನಾರಾಯಣರಾಯರ ಬದುಕು ಅಲ್ಲಿಯೇ ಒಂದು ಮಹತ್ತರ ತಿರುವನ್ನ ಪಡೆಯಿತು. ಬಾಲಗಂಗಾಧರ ತಿಲಕ್ಕರ ರಾಷ್ಟ್ರೀಯ ವಿಚಾರಧಾರೆಗಳು, ಸ್ವಾತಂತ್ರ್ಯ ಚಳುವಳಿಯ ಪ್ರಭಾವಗಳು ಇವರ ಮೇಲೆ ಅಪಾರವಾದ ಪ್ರಭಾವವನ್ನು ಬೀರಿದವು. ಅಲ್ಲಿನ ಸಾಂಸ್ಕೃತಿಕ ವಾತಾವರಣವೂ ಸಹ ಇವರಲ್ಲಿ ಅಡಗಿದ್ದ ಒಬ್ಬ ಪ್ರತಿಭಾವಂತ ಲೇಖಕನನ್ನು ಮತ್ತು ನಾಟಕಕಾರರನ್ನು ಜಾಗೃತಗೊಳಿಸಿತು. ಮೊದಲಿಗೆ ಶಿಕ್ಷಕರಾಗಿ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದರು. ಬರವಣಿಗೆಯ ಮೇಲಿದ್ದ ಅಪಾರ ಸೆಳೆತದಿಂದಾಗಿ ನಾರಾಯಣರಾಯರು ಬಹಳಷ್ಟು ನಾಟಕಗಳನ್ನು ಹಾಗೂ ಕಾವ್ಯಗಳನ್ನು ರಚಿಸಿದ್ದು ಶಿಕ್ಷಕರಾಗಿದ್ದಾಗಲೇ. ವರಕವಿ ಡಾಕ್ಟರ್ ದರಾ ಬೇಂದ್ರೆಯವರು ಹುಯಿಲಗೋಳ್ ನಾರಾಯಣರಾಯರ ಅಚ್ಚುಮೆಚ್ಚಿನ ಶಿಷ್ಯರಾಗಿದ್ದರು. ಕಲಿಯುವಾಗಲೇ ತನ್ನ ಶಿಷ್ಯ ಬೇಂದ್ರೆಯವರಲ್ಲಿದ್ದ ಅಸಾಧಾರಣ ಕಾವ್ಯ ಪ್ರತಿಭೆ ಹಾಗೂ ಭಾಷಾ ಪ್ರೌಢಿಮೆಯನ್ನ ಗುರುತಿಸಿದ ಹುಯಿಲಗೋಳ್ ನಾರಾಯಣರಾಯರು ಬೇಂದ್ರೆಯವರನ್ನು ಬರೆಯುವಂತೆ ಪ್ರೇರೇಪಿಸಿದರು. ತಮ್ಮ ವೃತ್ತಿಯ ಪಥವನ್ನ ಬದಲಿಸಿದ ನಾರಾಯಣರಾಯರು ಮುಂಬೈಗೆ ತೆರಳಿ ಕಾನೂನು ಪದವಿಯನ್ನ ಪಡೆದುಕೊಂಡು ಗದಗಕ್ಕೆ ತೆರಳಿ 1911 ವಕೀಲಿ ವೃತ್ತಿಯನ್ನ ಆರಂಭಿಸಿದರು. ಮೂಲತಃ ನಾಟಕಕಾರರಾದ ನಾರಾಯಣರಾಯರು ಕಾಲ್ಪನಿಕ, ಐತಿಹಾಸಿಕ, ಪೌರಾಣಿಕ, ಸಾಮಾಜಿಕ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ನಾಟಕಗಳನ್ನು ರಚಿಸಿ ಪ್ರದರ್ಶಿಸಿದರು. ನಾಟಕ ಸಂಘಗಳನ್ನ ಕಟ್ಟಿ ಸಮಾಜ ಸುಧಾರಣೆಯ ಹಾಗೂ ಪರಿವರ್ತನೆಯ ನಾಟಕಗಳನ್ನ ಬರೆಯುತ್ತಾ ಸಾಂಸ್ಕೃತಿಕ ನಾಯಕರಾಗಿ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡರು. ವಜ್ರಮುಕುಟ, ಕನಕವಿಲಾಸ, ಪ್ರೇಮಾರ್ಜುನ, ಮೋಹಹರಿ, ಅಜ್ಞಾತವಾಸ, ಸಂಗೀತ ಕುಮಾರ ರಾಮಚರಿತ, ವಿದ್ಯಾರಣ್ಯ, ಭಾರತ ಸಂಧಾನ, ಸ್ತ್ರೀಧರ್ಮ ರಹಸ್ಯ, ಪತಿತೋದ್ಧಾರ ಹೀಗೆ 10 ಪ್ರಸಿದ್ಧ ಕೃತಿಗಳನ್ನ ನಾರಾಯಣರಾಯರು ರಚಿಸಿದರು. ನಾಟಕಗಳ ಪ್ರದರ್ಶನದಿಂದ ದೊರೆತ ಗೌರವ ಧನವನ್ನ ಪ್ರೌಢಶಾಲೆಯನ್ನು ನಿರ್ಮಿಸಲು ವಿನಿಯೋಗಿಸಿದ್ದು ಇವರ ಶಿಕ್ಷಣ ಪ್ರೇಮಕ್ಕೊಂದು ದೊಡ್ಡ ನಿದರ್ಶನವಾಗಿದೆ. ಇವರು ರಚಿಸಿದ ಉದಯವಾಗಲಿ, ಚಲುವ ಕನ್ನಡ ನಾಡ ಗೀತೆಯು ಅಂದು ಕರ್ನಾಟಕ ಏಕೀಕರಣ ಚಳುವಳಿಯ ಅಧಿಕೃತ ಮಂತ್ರವಾಗಿ ಕರ್ನಾಟಕ ರಾಜ್ಯದ ನಾಡಗೀತೆಯೆಂದೇ ಖ್ಯಾತಿಯನ್ನ ಪಡೆದಿತ್ತು. ಕನ್ನಡ ನಾಡಿನ ಅಸ್ಮಿತೆಯನ್ನು ಹೃದಯಂಗಮವಾಗಿ, ಮನೋಜ್ಞವಾಗಿ, ಜನಮಾನಸಕ್ಕೆ ಮುಟ್ಟುವ ರೀತಿಯಲ್ಲಿ ರಚಿಸಿದ ಹೆಗ್ಗಳಿಕೆ ನಾರಾಯಣರಾಯರದ್ದು. ತಮ್ಮ ಲೇಖನೀಯ ಶಕ್ತಿಯಿಂದ ಕರುನಾಡಿಗೆ ಹೊಸ ಚೈತನ್ಯ ನೀಡಿದ ಯುಗ ಪುರುಷರು ನಾರಾಯಣರಾಯರು. ನಾಡು, ನುಡಿ, ಶಿಕ್ಷಣ, ಸಾಮಾಜಿಕ ಕ್ಷೇತ್ರಕ್ಕೆ ಇವರ ಕೊಡುಗೆ ಅನನ್ಯ. ಸಮಾಜ ಸುಧಾರಣೆಯ ತೀವ್ರ ಹಂಬಲ ಹೊಂದಿದ್ದ ಇವರು ಜನರಲ್ಲಿ ಕ್ರಾಂತಿಕಾರಿ ಆಲೋಚನೆಗಳನ್ನು ಬಿತ್ತಿದರು. 1956 ನವೆಂಬರ್ 1 ಏಕೀಕರಣ ದಿನದಂದು ರಾಷ್ಟ್ರಪತಿಗಳಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಸಮ್ಮುಖದಲ್ಲಿ ಉದಯವಾಗಲಿ ಗೀತೆಯನ್ನು ಹಾಡಿದಾಗ ರಾಷ್ಟ್ರಪತಿಗಳು ಸ್ವತಃ ನಾರಾಯಣರಾಯರನ್ನು ವೇದಿಕೆ ಮೇಲೆ ಕರೆದು ಗೌರವಿಸಿದರು. ಕನ್ನಡ ರಂಗಭೂಮಿಯ ದ್ರೋಣಾಚಾರ್ಯರಾಗಿ, ಪ್ರಸಿದ್ಧ ನಾಟಕಕಾರರಾಗಿ, ಸ್ವಾತಂತ್ರ್ಯ ಹೋರಾಟಗಾರರಾಗಿ, ಕನ್ನಡಾಭಿಮಾನಿಯಾಗಿ ನಾರಾಯಣರಾಯರ ಹೆಸರು ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥದ್ದು. ಕನ್ನಡ ಕುಲಕೋಟಿಯಲ್ಲಿ ಚೈತನ್ಯದ ಹೊಳೆಯನ್ನೇ ಹರಿಸಿದ ಧೀಮಂತ ಸಾಂಸ್ಕೃತಿಕ ಶಿಲ್ಪಿಯಾದ ಇವರ ಬದುಕು, ಬರಹ ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕ.
1: ವೀಣಾ ಬಿರಾದಾರ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ವಿಜಯಪುರ, ಸಮಯ 6:35 ಇನ್ನು ಮುಂದೆ ಕೇಳಿ ರೈತರಿಗೆ ಸಲಹೆ.

ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಡಾಕ್ಟರ್ ಬಸವರಾಜ ಪಡಶೆಟ್ಟಿ, ಸಹಾಯಕ ಪ್ರಾಧ್ಯಾಪಕರು, ಹಣ್ಣು ವಿಜ್ಞಾನ ವಿಭಾಗ, ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರ, ತಿಡುಗುಂದಿ. ಇಂದು ರೈತ ಬಾಂಧವರಿಗೆ ಅಕ್ಟೋಬರ್ ಚಾಟನೆಯ ಮುಂಚಿತವಾಗಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ತಮಗೆ ಒಂದು ಮಾಹಿತಿ ನೀಡ್ತೀನಿ. ರೈತ ಬಾಂಧವರು ಅಕ್ಟೋಬರ್ ಚಾಟನೆ ಮಾಡೋದಕ್ಕಿಂತ ಮುಂಚಿತವಾಗಿ ತಾವು ಗಮನದಲ್ಲಿ ಇಡ್ತಕ್ಕಂಥ ಅಂಶಗಳಂದ್ರೆ, ಚಾಟನೆ ಮಾಡುವ 15-30 ದಿನಗಳ ಮುಂಚಿತವಾಗಿ ಗೊಂಚಲಿನ ಗರ್ಭದ ಟೆಸ್ಟ್ ಮಾಡಿಸಬೇಕಾಗ್ತದ. ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಬಡ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಇದು ಒಂದು ಅತೀ ಮುಖ್ಯವಾದ ಒಂದು ಟೆಸ್ಟ್ ಅಂತ ಹೇಳ್ಬೋದು. ಸೊ ಇದನ್ನು ಮಾಡಬೇಕಾದ್ರೆ ರೈತ ಬಾಂಧವರು ಪ್ರತಿ ಎಕರೆಗೆ ಸುಮಾರು 25 ಮಾಗಿದ ಕಡ್ಡಿಗಳನ್ನು ತಮ್ಮ ಜಮೀನಿನ ವಿವಿಧ ಭಾಗಗಳಿಂದ ತಾವು ಕಟ್ ಮಾಡಿಕೊಂಡು ಬರಬೇಕಾಗ್ತದ. ಸೊ ಇಂಥ ಕಟ್ ಮಾಡಿದ ಒಂದು ಕಡ್ಡಿಗಳನ್ನು ತಾವು ಸಂಗ್ರಹಿಸಿ ಇದನ್ನು ನಮ್ಮ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರಕ್ಕೆ ತಾವೇನಾದರೂ ತೆಗೆದುಕೊಂಡು ಬಂದ್ರೆ ಈ ಕಡ್ಡಿಯ ಯಾವ ಭಾಗದಲ್ಲಿ ಗೊಂಚಲಿನ ಗರ್ಭವಿದೆ ಎಂಬುದನ್ನು ನಾವು ಪ್ರಯೋಗಾಲಯದಲ್ಲಿ ವಿಶ್ಲೇಷಣೆ ಮಾಡಬೇಕಾಗ್ತದ. ಸೊ ಹೀಗೆ ಮಾಡುವುದರಿಂದ ತಾವು ರೈತ ಬಾಂಧವರು ಯಾವ ಕಣ್ಣಿಗೆ ತಾವು ಚಾಟನೆ ಮಾಡಬೇಕಂತ ಹೇಳಿ ಗೊತ್ತಾಗ್ತದ. ಆದ್ದರಿಂದ ಇದು ಅತೀ ಒಂದು ಮುಖ್ಯವಾದ ಅಂಶ ಅಂತ ಹೇಳ್ಬೋದು. ಇದರ ಜೊತೆಗೆ ರೈತ ಬಾಂಧವರು ಚಾಟನೆ ಮಾಡುವ ಮುಂಚಿತವಾಗಿ ಅಂದರೆ ಸುಮಾರು 4-5 ನಿಮಿಷಗಳ ಮುಂಚಿತವಾಗಿ ರೈತ ಬಾಂಧವರು ಎಲ್ಲ ಎಲೆಗಳನ್ನು ತೆಗೆದುಹಾಕಿ ಆ ಬಳ್ಳಿಗೆ ವಿಶ್ರಾಂತಿ ನೀಡಬೇಕಾಗ್ತದ. ಸೊ ಇಲ್ಲಿ ಸಾಮಾನ್ಯವಾಗಿ ರೈತರು ಮಾಡ್ತಕ್ಕಂಥ ಪದ್ಧತಿ ಅಂದ್ರೆ ಎಲ್ಲ ಎಲೆಗಳನ್ನು ರೈತ ಬಾಂಧವರು ಕೈಗಳ ಮುಖಾಂತರ ತೆಗೆದು ಹಾಕ್ತಿರ್ತಾರೆ. ಆದ್ದರಿಂದ ರೈತ ಬಾಂಧವರು ಇದನ್ನು ಹೀಗೆ ಮಾಡುವುದರಿಂದ ಒಂದು ಬಳ್ಳಿಯ ಕಡ್ಡಿಗೆ ಡ್ಯಾಮೇಜ್ ಆಗುವ ಸಾಧ್ಯತೆ ಇರ್ತದೆ. ಆದ್ದರಿಂದ ಸಾಧ್ಯವಾದಷ್ಟು ರೈತ ಬಾಂಧವರು ಇದನ್ನು ಈ ರೀತಿ ಮಾಡದೆ ಈಗ ವೈಜ್ಞಾನಿಕವಾಗಿ ತಾವು ಸಸ್ಯ ಪ್ರಚೋದಕಗಳ ಬಯಕೆ ಮುಖಾಂತರ ಈ ಎಲೆಗಳನ್ನು ಉದುರಿಸಬಹುದು. ಉದಾಹರಣೆಗೆ ಹೇಳಬೇಕಂದ್ರೆ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಇತ್ರೇಲ್, ಸೊ ಈ ಇತ್ರೇಲ್ 2.5 ml ಅನ್ನು ಅದರ ಜೊತೆಗೆ DAP 1.5 g ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ತಾವು ಚೆನ್ನಾಗಿ ಬಳ್ಳಿಗೆ ಸಿಂಪರಣೆ ಮಾಡುವುದರಿಂದ ಇವು ಎಲೆಗಳನ್ನು ಸರಾಗವಾಗಿ ಉದುರಿಸಲು ಸಹಾಯ ಆಗ್ತದೆ. ಹೀಗೆ ಮಾಡುವುದರಿಂದ ಏನು ಉಪಯೋಗ ಆಗ್ತದೆ ಅಂದ್ರೆ, ರೈತ ಬಾಂಧವರು ಆ ಎಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಕಡ್ಡಿ ಮತ್ತು ಬಳ್ಳಿಯ ಜೊತೆ ಸೇರಿಬಿಟ್ಟು ಇದರಿಂದ ಮುಂದೆ ತಾವು ಬರ್ತಕ್ಕಂಥ ಹೂವಾಗಿರ್ಬೋದು ಅಥವಾ ಹಣ್ಣುಗಳ ಬೆಳವಣಿಗೆಗೆ ಸಾಕಷ್ಟು ಒಂದು ಒಳ್ಳೆಯದಾಗ್ತದೆ ಅಂತ ಹೇಳ್ಬೋದು. ಅದರ ಜೊತೆಗೆ ತಾವು ಈ ಒಂದು ಅಕ್ಟೋಬರ್ ಚಾಟನೆ ಮಾಡಿದ ನಂತರ ರೈತ ಬಾಂಧವರು ಪ್ರತಿ ಎಕರೆಗೆ 1 ಲೀಟರ್ನಷ್ಟು ಹ್ಯೂಮಿಕ್ ಆಸಿಡ್ ಬಿಡಬೇಕು. ತಾವು ಡ್ರಿಪ್ ಮುಖಾಂತರ ಇದನ್ನು ಹ್ಯೂಮಿಕ್ ಆಸಿಡ್ ಬಿಡುವುದರಿಂದ ಆ ಬಳ್ಳಿಗಳಿಗೆ ಬಿಳಿ ಬೇರತ್ತೆ ಏನು ಕಳಿತೀವಲ್ಲ, ಬಿಳಿ ಬೇರುಗಳು ಇದು ಬೆಳವಣಿಗೆ ಆಗಲು ಸಹಾಯ ಆಗ್ತದೆ. ಆದ್ದರಿಂದ ಸುಮಾರು 2-3 ಬಾರಿ ಒಂದು ವಾರದ ಅಂತರದಲ್ಲಿ ಈ ಹ್ಯೂಮಿಕ್ ಆಸಿಡ್ ಬಿಡುವುದರಿಂದ ಬಳ್ಳಿಯ ಒಳ್ಳೆಯ ಬೆಳವಣಿಗೆ ಆಗ್ತಂತ ಹೇಳ್ಬೋದು. ಸೊ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಂದ್ರೆ ತಾವು ರೈತ ಬಾಂಧವರು ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ತಿಡುಗುಂದಿಗೆ ತಾವು ಭೇಟಿ ನೀಡಬಹುದು. ಅಲ್ಲಿ ತಮಗೆ ಬೇಕಾದ ಮಾಹಿತಿಯನ್ನು ನೀಡುತ್ತೇವೆ. ಧನ್ಯವಾದಗಳು.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

ಆಕಾಶವಾಣಿ ವಿಜಯಪುರ. ಸಮಯ ಬೆಳಗಿನ 6:40 ಇನ್ನು ಮುಂದೆ ಕೇಳಿ ವಿವಿಧ ಕಲಾವಿದರು ಹಾಡಿರುವಂಥ ಜನಪದ ಗೀತೆ.

ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಜನಪದ ಸಂಗೀತವನ್ನು ಕೇಳಿದಿರಿ. ಈಗ ಸಮಯ ಬೆಳಗಿನ 6:54:35. ಇನ್ನು ಮುಂದೆ ಸರಿಯಾಗಿ 6:55 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.

ಕೇಳುಗರೆ ಗಮನಿಸಿ, ಸಂಪತ್ತು ಎಷ್ಟೇ ಇರಲಿ ವಿನಯ ಜೊತೆಯಾಗಿರಬೇಕು, ವಿದ್ಯೆ ಎಷ್ಟೇ ಇರಲಿ ಸಂಸ್ಕಾರ ಉಳಿದಿರಬೇಕು, ಸ್ಥಾನ ಎಷ್ಟೇ ಏರಲಿ ಮಾನವೀಯತೆ ಮರೆಯಾಗಬಾರದು. ಈಗ ಸಮಯ ಬೆಳಗಿನ 7:01:42. ಇನ್ನು ಮುಂದೆ ಸರಿಯಾಗಿ 7:02 ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ಆಕಾಶವಾಣಿ ಸಮಯ 7:02. ಇನ್ನೀಗ ಕೆಲವು ಪ್ರಕಟಣೆಗಳು. ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು, ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ. ಬೀಡಿಯೇ ಆಗಲಿ ಸಿಗರೇಟ್ ಆಗಲಿ, ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ.
3: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
4: ಏನಮ್ಮ ಆ ಅಳ್ತಾ ಇರೋ ಮಗುನ ಹಾಗೂ ತಾಯಿನ ಒಳಗಡೆ ಕಳಿಸಿ.
5: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
4: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
3: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ರಾಷ್ಟಮಟ್ಟದ ಇನ್ಸ್ಪೈರ್ ಅವಾರ್ಡ್, ವಸ್ತು ಪ್ರದರ್ಶನ ಮತ್ತು ಯೋಜನಾ ಸ್ಪರ್ಧೆಗೆ ಗದಗ್ ಜಿಲ್ಲೆಯ

0: ವಿದ್ಯಾರ್ಥಿಗಳು ಆಯ್ಕೆ. ವನ್ಯಜೀವಿ ಸಪ್ತಾಹ, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸ್ವಚ್ಛತೆಯೇ ಸೇವೆ ಅಭಿಯಾನ. ಮೈಸೂರು ದಸರಾ ಉದ್ಘಾಟನೆಗೆ ಕೊಪ್ಪಳ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳಿಗೆ ಅಧಿಕೃತ ಆಮಂತ್ರಣ. ಇಂದು ವಿಶ್ವ ಶಿಕ್ಷಕರ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕೇಂದ್ರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಹಾಗೂ ನ್ಯಾಷನಲ್ ಇನೋವೇಷನ್ ಫೌಂಡೇಶನ್ ಇಂಡಿಯಾ ಜಂಟಿಯಾಗಿ ಆಯೋಜಿಸುವ ಎನ್ಎಲ್ಇಪಿಸಿ ನ್ಯಾಷನಲ್ ಲೆವೆಲ್ ಎಕ್ಸಿಬಿಷನ್ ಅಂಡ್ ಪ್ರಾಜೆಕ್ಟ್ ಕಾಂಪಿಟೀಷನ್ ರಾಷ್ಟಮಟ್ಟದ ವಸ್ತು ಪ್ರದರ್ಶನ ಮತ್ತು ಯೋಜನಾ ಸ್ಪರ್ಧೆಗೆ ಗದಗ್ ಜಿಲ್ಲೆಯ 7 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಶಾಲಾ ಶಿಕ್ಷಣ ಇಲಾಖೆ ಗದಗ್ ಜಿಲ್ಲೆ ಉಪನಿರ್ದೇಶಕ ಆರ್ಎಸ್ ಬುರುಡಿ ಮಾರ್ಗದರ್ಶಿ ಶಿಕ್ಷಕರನ್ನು ಹಾಗೂ ಸಾಧಕ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ್ದಾರೆ. ಈ ಕುರಿತು ಒಂದು ವರದಿ.
1: ರಾಷ್ಟ ರಾಜಧಾನಿ ಹೊಸದಿಲ್ಲಿಯಲ್ಲಿ ಈ ತಿಂಗಳ 12ನೇ ತಾರೀಖಿನಿಂದ 3 ದಿನಗಳ ಕಾಲ ರಾಷ್ಟೀಯ ಮಟ್ಟದಲ್ಲಿ ವಸ್ತು ಪ್ರದರ್ಶನ ಮತ್ತು ಯೋಜನಾ ಸ್ಪರ್ಧೆ ನಡೆಯಲಿದೆ. ಮಕ್ಕಳ ಕಲ್ಪನೆಯನ್ನು ಕೇವಲ ಮಾದರಿಯಾಗಿ ಉಳಿಸದೆ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ನೀಡಬಲ್ಲ ನವೀನ ಆವಿಷ್ಕಾರವಾಗಿ ರೂಪಿಸುವ ವೇದಿಕೆಯೇ ಇನ್ಸ್ಪೈರ್ ಮಾನಕ್. ಪ್ರೇರಿತ ಸಂಶೋಧನೆಗಾಗಿ ವಿಜ್ಞಾನದಲ್ಲಿ ನಾವೀನ್ಯತೆ ಅನ್ವೇಷಣೆ, ತನ್ಮೂಲಕ ಶಾಲಾ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಚಿಂತನೆ, ಸೃಜನಶೀಲತೆ ಮತ್ತು ನವೀನ ಆವಿಷ್ಕಾರಗಳ ಮನೋಭಾವ ಬೆಳೆಸುವುದು ಮುಖ್ಯ ಉದ್ದೇಶ. ಮಾನಕ್ ಎಂದರೆ ಮಿಲಿಯನ್ ಮೈಂಡ್ಸ್ ಅಗ್ಮೆಂಟಿಂಗ್ ನ್ಯಾಷನಲ್ ಆಸ್ಪಿರೇಷನ್ ಅಂಡ್ ನಾಲೆಡ್ಜ್. ರಾಷ್ಟಮಟ್ಟಕ್ಕೆ ಆಯ್ಕೆಯಾದ ಪ್ರತಿಭಾವಂತ ವಿದ್ಯಾರ್ಥಿಗಳು ವಿಜ್ಞಾನ ಮತ್ತು ತಂತ್ರಜ್ಞಾನ ಆಧಾರಿತವಾಗಿ ರೂಪಿಸಿದ ತಮ್ಮ ನವೀನ ಮಾದರಿಗಳನ್ನು ಪ್ರದರ್ಶಿಸಲಿದ್ದಾರೆ. ವಿದ್ಯಾರ್ಥಿಯ ಆವಿಷ್ಕಾರದಲ್ಲಿ ಹೊಸತನ, ಸಾಮಾಜಿಕ ಉಪಯುಕ್ತತೆ, ಪರಿಸರ ಸ್ನೇಹಿ ಗುಣ, ಬಳಕೆದಾರ ಸ್ನೇಹಿತ್ವ, ಪ್ರಸ್ತುತ ಲಭ್ಯ ಪರಿಹಾರಗಳಿಗಿಂತ ಹೆಚ್ಚಿನ ಪ್ರಯೋಜನ ಹಾಗೂ ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳುವ ಸಾಧ್ಯತೆ ಆಧಾರದ ಮೇಲೆ ಈ ಮಾದರಿಗಳನ್ನು ಆಯ್ಕೆ ಮಾಡಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಗದುಗಿನ ಎಸ್ಎಂ ಕೃಷ್ಣನಗರದ ಪಿಎಂಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 12ರ ವಿಜ್ಞಾನ ಶಿಕ್ಷಕ ಹಾಗೂ ಮಾರ್ಗದರ್ಶಕರಾದ ಮಂಜಪ್ಪ ಕೆ ಹುಯಿಲ್ಗೋಳ್.
2: ಸ್ಕೂಲ್ ಜೋನ್ ಆಟೋಮೆಟಿಕ್ ಸ್ಪೀಡ್ ಬ್ರೇಕರ್ ಅಂತೇಳಿ ಅಂದ್ರೆ ಶಾಲಾ ಪ್ರದೇಶದಲ್ಲಿ ಆಟೋಮೆಟಿಕ್ ಸ್ಪೀಡ್ ಬ್ರೇಕರ್ ಅನ್ನ ನಾವು ಇಲ್ಲಿ ತಯಾರು ಮಾಡಿದ್ದೇವೆ. ಟ್ರಾಫಿಕ್ ಸಿಗ್ನಲ್ಸ್ ಗಳನ್ನು ಬಳಸಿದ್ದೇವೆ, ಸೆನ್ಸಾರ್ ಗಳನ್ನು ಬಳಸಿದ್ದೇವೆ. ಸುರಕ್ಷಿತವಾಗಿ ಶಾಲಾ ಪಕ್ಕದಲ್ಲಿರತಕ್ಕಂಥ ರಸ್ತೆ ಒಳಗೆ ಯಾವುದೇ ಅಪಘಾತ ಆಗಬಾರದು ಮಕ್ಕಳಿಗೆ ರಾಷ್ಟಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದೆ. ಇನ್ನೊಂದು ಮಾದರಿಯನ್ನ ತಯಾರಿಸಿದ್ದೇವೆ, ಅದು ಮಿಡ್ ಡೇ ಮೀಲ್ಸ್ ಸೇಫ್ಟಿ ಚೆಕ್ ಫಾರ್ ಸ್ಕೂಲ್ ಅಂತೇಳಿ. ಬಿಸಿ ಊಟ ತಯಾರಿಕೆಯಲ್ಲಿ ಸ್ಪೆಷಲ್ ಕಂಪಾರ್ಟ್ಮೆಂಟ್ ಮಾಡಿ ಅದರಲ್ಲಿ ಟೆಂಪರೇಚರ್ ರೆಗ್ಯುಲೇಟರ್ ಅಂತೇಳಿ ಒಂದು ಯಂತ್ರವನ್ನು ಅಳವಡಿಸಿದ್ದೇವೆ. ಜೊತೆಗೆ ಕೊಳೆತಿರ್ತಕ್ಕಂಥ ಪದಾರ್ಥದಿಂದ ಬರ್ತಕ್ಕಂಥ ಮೀಥೇನ್ ಗ್ಯಾಸ್ ಡಿಟೆಕ್ಷನ್ ಸೆನ್ಸಾರ್ ಅಂತೇಳಿ ಅದನ್ನು ಅಳವಡಿಸಿದ್ದೇವೆ. ಎಲೆಕ್ಟ್ರಿಸಿಟಿ ರೆಗ್ಯುಲೇಟರ್ ಕೂಡ ನಾವು ಇಲ್ಲಿ ಅಳವಡಿಸಿಕೊಂಡಿದ್ದೇವೆ. ಹಿಂಗಾಗಿ ಹೆಚ್ಚು ಸುರಕ್ಷಿತವಾಗಿರ್ತಕ್ಕಂಥ, ಶುಚಿ ರುಚಿಯಾಗಿರ್ತಕ್ಕಂಥ, ಸುರಕ್ಷಿತವಾಗಿರ್ತಕ್ಕಂಥ ಆಹಾರವನ್ನು ನಾವು ಇಲ್ಲಿ ಕೊಡಲು ಅವಕಾಶ ಆಗತೈತಿ. ಎರಡೂ ಮಾದರಿಗಳು ಅಕ್ಟೋಬರ್ 12, 13, 14ರಂದು ನವದೆಹಲಿಯಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯಿಂದ ಈ ಮಾದರಿಗಳು ಪ್ರದರ್ಶನಗೊಳ್ಳುತ್ತಿದ್ದೇವೆ. ಹಾಗಾಗಿ ನಮಗೆ ತುಂಬಾ ಸಂತೋಷಕರ ವಿಷಯ ಮತ್ತು ಹೆಮ್ಮೆಯ ವಿಷಯವಾಗಿದೆ.
0: ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯದಲ್ಲಿ ವನ್ಯಜೀವಿ ಸಪ್ತಾಹ 2026ರ ಅಂಗವಾಗಿ ಸ್ವಚ್ಛತೆಯೇ ಸೇವೆ ಅಭಿಯಾನ ಜರುಗಿತು. ಬಂಡೀಪುರ ಸಫಾರಿ ಕ್ಯಾಂಪಸ್ನಲ್ಲಿ 37 ಜನ ಸಫಾರಿ ಸಿಬ್ಬಂದಿ ಹಾಗೂ 12 ಜನ ಶ್ವಾನದಳದ ಸಿಬ್ಬಂದಿ ಶ್ರಮದಾನ ಮಾಡಿದರು. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶುಭಂ ಸಿಂಗ್ ತನ್ವರ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸುನೀಲ್ ಹಾಗೂ ಗೋಪಾಲಸ್ವಾಮಿ ಬೆಟ್ಟವಲಯದ ಅರಣ್ಯಾಧಿಕಾರಿ ಸತೀಶ್ ಪಾಲ್ಗೊಂಡಿದ್ದರು. ಮೆಲುಕಾಮನಹಳ್ಳಿ ಆವರಣದಲ್ಲಿ 15 ಜನ ಅರಣ್ಯ ಸಿಬ್ಬಂದಿ ಸ್ವಚ್ಛತಾ ಶ್ರಮದಾನ ಮಾಡಿದರು. ಗೋಪಾಲಸ್ವಾಮಿ ಬೆಟ್ಟದ ಪ್ರವೇಶದ್ವಾರದಿಂದ 10 ಕಿಲೋಮೀಟರ್ ಮ್ಯಾರಥಾನ್ ನಡೆಯಿತು. 120ಕ್ಕೂ ಅಧಿಕ ಓಟಗಾರರು ವನ್ಯಜೀವಿ ಜನಜಾಗೃತಿ ಓಟದಲ್ಲಿ ಭಾಗವಹಿಸಿದ್ದರು. ಮೈಸೂರು ದಸರಾ ಉದ್ಘಾಟಿಸಲು ಕೊಪ್ಪಳ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳನ್ನು ಮೈಸೂರು ಜಿಲ್ಲಾಧಿಕಾರಿ ಹಾಗೂ ದಸರಾ ಮಹೋತ್ಸವದ ವಿಶೇಷಾಧಿಕಾರಿ ಜಿ ಲಕ್ಷ್ಮೀಕಾಂತ್ ರೆಡ್ಡಿ, ಉತ್ಸವದ ಸ್ವಾಗತ ಸಮಿತಿ ಸದಸ್ಯರೊಂದಿಗೆ ಶ್ರೀಮಠಕ್ಕೆ ತೆರಳಿ ಅಧಿಕೃತ ಆಮಂತ್ರಣ ನೀಡಿ ಆಹ್ವಾನಿಸಿದರು. ಕೊಪ್ಪಳ ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್, ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ವರ್ಣಿತ್ ನೇಗಿ ಉಪಸ್ಥಿತರಿದ್ದರು. ವಿಶ್ವವಿಖ್ಯಾತ ಮೈಸೂರು ದಸರಾ 2026 ಈ ತಿಂಗಳ 11ನೇ ತಾರೀಕು ವಿಧಿವತ್ ಉದ್ಘಾಟನೆಯಾಗಲಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಜನಸೇವೆಯಿಂದ ದೇಶ ಸೇವೆ ಎಂಬ ಧ್ಯೇಯದೊಂದಿಗೆ ಮಾಸಿಕ ಜನಜಾಗೃತಿ ಅಭಿಯಾನದ ಹಿನ್ನೆಲೆ ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಈಶಾನ್ಯ ರಾಜ್ಯಗಳಿಗೆ ತಲುಪಿದ ಅಭಿವೃದ್ಧಿಯ ಹಾದಿಯ ಕುರಿತು ಒಂದು ನೋಟ. ಈಶಾನ್ಯ ಭಾರತ ಅಭಿವೃದ್ಧಿಯಿಂದ ದೂರ ಉಳಿದಿದ್ದಕ್ಕೆ ಕಾರಣ ಭೂಪ್ರದೇಶವಲ್ಲ, ದೂರವೇ ಕಾರಣ ಎಂದು ಹೇಳುತ್ತಾ ಬಂದ ನಿರ್ಲಕ್ಷ್ಯ ಧೋರಣೆ. ಬ್ರಾಡ್ಗೇಜ್ ರೈಲು ಮಾರ್ಗಗಳು ಅಗರ್ತಲಾ ಮತ್ತು ನಹರ್ ಲಾಗೂನ್ ತಲುಪಿದವು. 2025 ಸೆಪ್ಟೆಂಬರ್ನಲ್ಲಿ ಬೈರಾಬಿ ಸೈರಾಂಗ್ ರೈಲು ಮಾರ್ಗ ಕಾರ್ಯಾರಂಭಗೊಂಡು ಮಿಜೋರಾಂನ ರಾಜಧಾನಿ ಐಜ್ವಾಲ್ ರೈಲು ಜಾಲಕ್ಕೆ ಸಂಪರ್ಕಗೊಂಡಿತು. ಜಮ್ಮು ಕಾಶ್ಮೀರದ ಕಥೆ ಇನ್ನೂ ದೀರ್ಘ. ಉಧಂಪುರ್ ಶ್ರೀನಗರ್ ಬಾರಾಮುಲ್ಲಾ ರೈಲು ಮಾರ್ಗ ಪೂರ್ಣಗೊಳ್ಳಲು 28 ವರ್ಷಗಳೇ ಬೇಕಾದವು. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಗಳಲ್ಲಿ ಒಂದಾದ ಚೆನಾಬ್ ಸೇತುವೆ ಸೇರಿದಂತೆ ಅತ್ಯಂತ ಸವಾಲಿನ ಭೌಗೋಳಿಕ ಪ್ರದೇಶಗಳನ್ನು ದಾಟಿ ಈ ಯೋಜನೆ ಪೂರ್ಣಗೊಂಡಿತು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಭಾರತ ಟಿಬೆಟ್ ಸಹಯೋಗ ಮಂಚ್ ಹಾಗೂ ಟಿಬೆಟ್ ಪರ ಹೋರಾಟದ ಕೋರ್ ಗ್ರೂಪ್ ನಿಕಟಪೂರ್ವ ರಾಷ್ಟೀಯ ಸಹ ಸಂಯೋಜಕ ಅಮೃತ್ ಜೋಶಿ.
3: ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅನ್ನೋದು ಇವತ್ತು ಸಂಪರ್ಕದ ಅಭಿವೃದ್ಧಿಯ ವಿಕಾಸದ ಒಂದು ಹೊಸ ಪರಿಭಾಷೆಯಾಗಿದೆ. ಗಡಿಭಾಗದ ಕೊನೆಯ ಹಳ್ಳಿವರೆಗೂ ಕೂಡ ಯಾವುದಾದರೂ ಒಂದು ಮಾದರಿಯ ಸಂಪರ್ಕ ಅಲ್ಲಿ ಸ್ಥಾಪಿತವಾದಲ್ಲಿ ಅದು ಆ ಪ್ರದೇಶವನ್ನ ದೇಶದ ಮುಖ್ಯವಾಹಿನಿಯ ಜೊತೆ ಜೋಡಿಸೋದ್ರಲ್ಲಿ ಬಹಳ ದೊಡ್ಡದ ಪಾತ್ರವನ್ನ ಅದು ನಿರ್ವಹಿಸುತ್ತೆ. ಡಿಜಿಟಲ್ ಸಂಪರ್ಕಕ್ಕೂ ಕೂಡ ಇವತ್ತು ಅದನ್ನು ಬಳಸಬೇಕಾಗಿದೆ. ಜನರನ್ನ ಅವಕಾಶಗಳೊಂದಿಗೆ, ಗ್ರಾಮಗಳನ್ನು ಮಾರುಕಟ್ಟೆಯೊಂದಿಗೆ, ಅಥವಾ ಯುವಕರಿಗೆ ಹೊಸ ಉದ್ಯೋಗದ ಅವಕಾಶ ಇರಬಹುದು ಅಥವಾ ಶಿಕ್ಷಣದ ಅವಕಾಶ ಇರಬಹುದು ಅಥವಾ ದೇಶದ ಇತರ ಭಾಗಗಳ ಜನರನ್ನ ಈ ಪ್ರದೇಶಗಳನ್ನ ಅಥವಾ ಈ ಪ್ರದೇಶದ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳೋದ್ರ ಮೂಲಕ ಅಲ್ಲಿ ಪ್ರವಾಸೋದ್ಯಮ ಬೆಳೆಸೋ ದೃಷ್ಟಿಯಲ್ಲಿರಬಹುದು. ಈ ರೀತಿ ಆರ್ಥಿಕತೆಗೆ ಹೊಸ ಅವಕಾಶಗಳನ್ನು ಜೋಡಿಸುವಂತಹ ಜೀವನಾಡಿಗಳಾಗಿ ಇವತ್ತು ಈ ಕನೆಕ್ಟಿವಿಟಿ ರೈಲ್ ಇರಬಹುದು, ರಸ್ತೆ ಇರಬಹುದು, ಸೇತುವೆಗಳಿರಬಹುದು ಅಥವಾ ಡಿಜಿಟಲ್ ಸಂಪರ್ಕವೇ ಅದು ಇವತ್ತು ಕಾರ್ಯನಿರ್ವಹಿಸುತ್ತೆ. ಈಶಾನ್ಯ ಭಾರತದ ಆ ಒಂದು ಕಠಿಣವಾದಂತಹ ಭೌಗೋಳಿಕ ಪರಿಸ್ಥಿತಿಯ ನಡುವೂ ಕೂಡ ಇವತ್ತು ರೈಲು ಮತ್ತು ರಸ್ತೆಯ ಸಂಪರ್ಕ ವಿಸ್ತಾರ ಆಗ್ತಿರೋದು ಎಲ್ಲ ದೃಷ್ಟಿಯಲ್ಲೂ ಕೂಡ ಬಹಳ ಮಹತ್ವವನ್ನು ತೋರಿಸುತ್ತೆ. ಫಲಿತಾಂಶ ಏನಂದ್ರೆ ದೂರ ಕಡಿಮೆ ಆದಂತೆ ಅವಕಾಶಗಳು ಹೆಚ್ಚುತ್ತವೆ, ಹೂಡಿಕೆಗಳು ಬರ್ತವೆ, ಉದ್ಯೋಗ ಸೃಷ್ಟಿಯಾಗತ್ತೆ, ಪ್ರವಾಸೋದ್ಯಮ ಬೆಳೆಯುತ್ತೆ, ವ್ಯಾಪಾರ ಬೆಳೆಯುತ್ತೆ. ಮುಖ್ಯವಾಗಿ ಆ ಭಾಗದ ಜನರಲ್ಲಿ ದೇಶದ ಅಭಿವೃದ್ಧಿಯಲ್ಲಿ ತಮ್ಮದು ಕೂಡ ಪಾಲು ಇದೆ ಅನ್ನೋದೊಂದು ಸ್ಪಷ್ಟವಾದಂತಹ ಒಂದು ಕಲ್ಪನೆ ಜನರಲ್ಲೂ ಕೂಡ ಬರುತ್ತೆ. ಇದು ವಿಕಸಿತ ಭಾರತಕ್ಕೆ ಬಹಳ ದೊಡ್ಡದಾದಂತಹ ಒಂದು ಹೆಜ್ಜೆ ಆಗಿದೆ.
2: ಶಿಕ್ಷಕರೊಂದಿಗೆ ನಿಂತು ವೃತ್ತಿಯ ಸ್ಥಾನಮಾನ ಉನ್ನತೀಕರಿಸೋಣ, ನಮ್ಮ ಭವಿಷ್ಯವನ್ನು ರೂಪಿಸಿದ 60 ವರ್ಷಗಳನ್ನು ಸ್ಮರಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಶಿಕ್ಷಕರ ದಿನಾಚರಣೆ. ಅಂತಾರಾಷ್ಟೀಯ ಕಾರ್ಮಿಕ ಸಂಘಟನೆ ಯುನಿಸೆಫ್ ಮತ್ತು ಎಜುಕೇಷನ್ ಇಂಟರ್ನ್ಯಾಷನಲ್ ಸಹಯೋಗದೊಂದಿಗೆ 1966 ಶಿಕ್ಷಕರ ಸ್ಥಾನಮಾನಕ್ಕೆ ಸಂಬಂಧಿಸಿದ ಶಿಫಾರಸು ಅಂಗೀಕರಿಸಲ್ಪಟ್ಟ ವಾರ್ಷಿಕೋತ್ಸವದ ನೆನಪಿಗಾಗಿ ಆಚರಿಸಲ್ಪಡುವ ದಿನ. ಖ್ಯಾತ ಪರಿಸರವಾದಿ, ಸಾಮಾಜಿಕ ಕಾರ್ಯಕರ್ತ ಬೆಳಗಾವಿಯ ಡಾ ಶಿವಾಜಿ ಕಾಗಣಿಕರ್ ಅವರ ಸರ್ವೋದಯಚ ವಾಟ್ಸರು ಮರಾಠಿ ಭಾಷೆಯ ಆತ್ಮಚರಿತ್ರೆ ಹಾಗೂ ಗುಡ್ಡಗಾಡಿನ ಗಾಂಧಿ ಕನ್ನಡ ಜೀವನ ಚರಿತ್ರೆ ಕೃತಿಗಳನ್ನು ಖ್ಯಾತ ಸಾಮಾಜಿಕ ಕಾರ್ಯಕರ್ತೆ ಮೇಧಾ ಪಾಟ್ಕರ್ ಬಿಡುಗಡೆ ಮಾಡಿದರು. ಭಾರತದಲ್ಲಿ ಮೊದಲ ಬಾರಿಗೆ ನಡೆದ ಟೂರ್ ಡಿ ಫ್ರಾನ್ಸ್ ಸರಣಿಯ ಲಟೇಪ್ ಮೈಸೂರು ಅಮೆಚೂರ್ ಸೈಕ್ಲಿಂಗ್ ಸ್ಪರ್ಧೆಯ 100 ಕಿಲೋಮೀಟರ್ ಎಲೀಟ್ ಪುರುಷರ ವಿಭಾಗದಲ್ಲಿ ಕೃಷ್ಣಾ ನಾಯ್ಕೋಡಿ ಹಾಗೂ ಮಹಿಳೆಯರ ವಿಭಾಗದಲ್ಲಿ ಕಾವ್ಯಾ ಮೂರ್ತಿ ಪ್ರಶಸ್ತಿ ಮುಡಿಗೇರಿಸಿಕೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಮಟ್ಟದ ಇನ್ಸ್ಪೈರ್ ಅವಾರ್ಡ್, ವಸ್ತು ಪ್ರದರ್ಶನ ಮತ್ತು ಯೋಜನಾ ಸ್ಪರ್ಧೆಗೆ ಗದಗ್ ಜಿಲ್ಲೆಯ 7 ವಿದ್ಯಾರ್ಥಿಗಳು ಆಯ್ಕೆ. ವನ್ಯಜೀವಿ ಸಪ್ತಾಹ, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸ್ವಚ್ಛತೆಯೇ ಸೇವೆ ಅಭಿಯಾನ. ಮೈಸೂರು ದಸರಾ ಉದ್ಘಾಟನೆಗೆ ಕೊಪ್ಪಳ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳಿಗೆ ಅಧಿಕೃತ ಆಮಂತ್ರಣ. ಇಂದು ವಿಶ್ವ ಶಿಕ್ಷಕರ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:30.

ಆಕಾಶವಾಣಿ ವಿಜಯಪುರ. ಸಮಯ ಬೆಳಗಿನ 7:16 ಎರಡು ಸೆಕೆಂಡುಗಳು. ಇನ್ನು ಮುಂದೆ ಕೇಳಿ ಭಾವಗೀತೆಗಳು.

ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.

0: ಆಕಾಶವಾಣಿ ವಿಜಯಪುರ. ಸಮಯ ಬೆಳಗಿನ 7:30 ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಭಾವಗೀತೆಗಳನ್ನು ಕೇಳಿದಿರಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
4: ಆಕಾಶವಾಣಿ
17: ಆಕಾಶವಾಣಿ
18: ಆಕಾಶವಾಣಿ
19: ಆಕಾಶವಾಣಿ
4: ಆಕಾಶವಾಣಿ
20: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಶಯಗಳು ನೀವೆಲ್ಲ ಟ್ಯೂನ್ ಮಾಡಿ 101.8 FM

ಈಗ ಸಮಯ ಬೆಳಗಿನ 7:33:26. ಇನ್ನು ಮುಂದೆ ಸರಿಯಾಗಿ 7:34 ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದಿಂದ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಸಮಯ 7:34, ಇನ್ನೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆ ಪ್ರಸಾರವಾಗಲಿದೆ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ, ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಫಾರ್ಮೆಲಿನ್ ದ್ವಿಪಕ್ಷೀಯ ಚರ್ಚೆ. ಒಟ್ಟಾವಾದಲ್ಲಿ ಇಂದಿನಿಂದ ಪ್ರಸ್ತಾವಿತ ಭಾರತ ಕೆನಡಾ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಕುರಿತು 5ನೇ ಸುತ್ತಿನ ಮಾತುಕತೆ. ಷರತ್ತುಗಳನ್ನು ಅಮೆರಿಕ ಪೂರೈಸುವವರೆಗೆ ಹಾರ್ಮೋಸ್ ಜಲಸಂಧಿ ತೆರೆಯುವುದಿಲ್ಲ, ಇರಾನ್ ಘೋಷಣೆ. ಕತಾರ್ನ ದೋಹಾದಲ್ಲಿ 2030 ಏಷ್ಯನ್ ಕ್ರೀಡಾಕೂಟ. ವಾರ್ತೆಗಳ ವಿವರ. ನವದೆಹಲಿ

0: ದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಹಿರಿಯ ಅಧಿಕಾರಿಗಳು ಮತ್ತು ಉದ್ಯಮ ವಲಯದ ಪ್ರಮುಖರನ್ನು ಒಳಗೊಂಡ ಉನ್ನತ ಮಟ್ಟದ ನಿಯೋಗದೊಂದಿಗೆ ಪಾರ್ಮೆಲಿನ್ ಅವರು ಭಾರತಕ್ಕೆ 3 ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ಪಾರ್ಮೆಲಿನ್ ಅವರು ವ್ಯಾಪಾರ ಮತ್ತು ಹೂಡಿಕೆ, ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಚಲನಶೀಲತೆ, ಸಂಸ್ಕೃತಿ ಹಾಗೂ ಜನರ ನಡುವಿನ ಸಂಪರ್ಕ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿನ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ. ಸಹಕಾರ ಸೇರಿದಂತೆ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತು ನಾಯಕರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್ ಅವರು ಇಂದು ಸಂಜೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಕೂಡ ಪಾರ್ಮೆಲಿನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ಭಾರತ ಮತ್ತು ಕೆನಡಾ ತಮ್ಮ ಪ್ರಸ್ತಾವಿತ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಕುರಿತಾದ ಮಾತುಕತೆಯ 5ನೇ ಸುತ್ತನ್ನು ಇಂದು ಒಟ್ಟಾವದಲ್ಲಿ ಆರಂಭಿಸಲಿವೆ. 2026ರ ಅಂತ್ಯದ ವೇಳೆಗೆ ಈ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವುದು ಉಭಯ ದೇಶಗಳ ಗುರಿಯಾಗಿದೆ. 5 ದಿನಗಳ ಕಾಲ ನಡೆಯಲಿರುವ ಈ ಮಾತುಕತೆಗಳು ಈ ತಿಂಗಳ 9ರವರೆಗೆ ಮುಂದುವರೆಯಲಿದೆ. ಈ ಹಿಂದಿನ ಮಾತುಕತೆಗಳು ಕಳೆದ ತಿಂಗಳ 18ರಂದು ನವದೆಹಲಿಯಲ್ಲಿ ಮುಕ್ತಾಯಗೊಂಡಿತ್ತು. ಈಗ ಅಧಿಕಾರಿಗಳು ಅಂತಿಮ ಒಪ್ಪಂದದತ್ತ ತ್ವರಿತ ಪ್ರಗತಿಯನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದಾರೆ. ಈ ವರ್ಷದ ಮಾರ್ಚ್ನಲ್ಲಿ ನವದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಅವರು ಉಭಯ ದೇಶಗಳ ನಡುವಿನ ಸಿಇಪಿಎ ಮಾತುಕತೆಗಳನ್ನು ಪೂರ್ಣಗೊಳಿಸಲು ವರ್ಷಾಂತ್ಯದ ಗಡುವನ್ನು ನಿಗದಿಪಡಿಸಿದರು. ಅಲ್ಲದೆ ಇಂಧನ ಮತ್ತು ಪ್ರಮುಖ ಖನಿಜ ವಲಯಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಬಲಪಡಿಸಲು ಒಪ್ಪಿಕೊಂಡರು. 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 4.65 ಲಕ್ಷ ಕೋಟಿ ರೂಪಾಯಿಗಳಿಗೆ ವಿಸ್ತರಿಸುವ ಹಂಚಿಕೆಯ ಆಶಯಕ್ಕೆ ಸಿಇಪಿಎ ಬೆಂಬಲ ನೀಡುತ್ತದೆ. 2024-25ರಲ್ಲಿ ಭಾರತ ಮತ್ತು ಕೆನಡಾ ನಡುವಿನ ಸರಕುಗಳ ದ್ವಿಪಕ್ಷೀಯ ವ್ಯಾಪಾರ 8.66 ಶತಕೋಟಿ ಅಮೆರಿಕನ್ ಡಾಲರ್ಗಳಷ್ಟಿತ್ತು. ಇದರಲ್ಲಿ ಭಾರತದಿಂದ ರಫ್ತು 4.22 ಶತಕೋಟಿ ಅಮೆರಿಕನ್ ಡಾಲರ್ ತಲುಪಿತ್ತು. ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯ ಗುಜರಾತ್ನಲ್ಲಿ ಇಂದಿನಿಂದ 2 ದಿನಗಳ ಚಿಂತನ ಶಿಬಿರ ಏರ್ಪಡಿಸಿದೆ. ದೇಶದ ಹೆದ್ದಾರಿ ಮೂಲಸೌಕರ್ಯ ಹಾಗೂ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಅನುಷ್ಠಾನ ಸಂಸ್ಥೆಗಳ ಹಿರಿಯ ಪ್ರತಿನಿಧಿಗಳು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಸಮಾವೇಶದಲ್ಲಿ ಕಾರ್ಯಾನುಷ್ಠಾನದಲ್ಲಿ ಎದುರಾಗುವ ಸವಾಲುಗಳು, ನಾವೀನ್ಯತಾ ಮತ್ತು ಪ್ರತಿಫಲಿಸಬಹುದಾದ ಉಪಕ್ರಮಗಳ ಬಗ್ಗೆ ಚರ್ಚಿಸಲಾಗುತ್ತದೆ. ಯೋಜನೆಗಳ ಗುಣಮಟ್ಟ, ಸುರಕ್ಷತೆ ಮತ್ತು ದಕ್ಷ ಅನುಷ್ಠಾನದ ಬಗ್ಗೆಯೂ ಚಿಂತನ ಶಿಬಿರದಲ್ಲಿ ಸಮಾಲೋಚಿಸಲಾಗುತ್ತದೆ. ಕೇಂದ್ರ ರಸ್ತೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಹಾಗೂ ರಾಜ್ಯ ಸಚಿವರಾದ ಅಜಯ್ ತಮಟ ಮತ್ತು ಹರ್ಷ ಮಲ್ಹೋತ್ರ ಪಾಲ್ಗೊಳ್ಳಲಿದ್ದಾರೆ. ನವದೆಹಲಿಯಲ್ಲಿ ಇಂದು 17ನೇ ಪಿಂಚಣಿ ಅದಾಲತ್ ನಡೆಯಲಿದೆ. ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಹಿರಿಯ ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರ ದೀರ್ಘಕಾಲದ 297 ಪ್ರಕರಣಗಳನ್ನು ಪರಿಹಾರಕ್ಕಾಗಿ ಪರಿಗಣಿಸಲಾಗುವುದು ಎಂದು ಪಿಂಚಣಿ ಸಚಿವಾಲಯ ತಿಳಿಸಿದೆ. ಈ ವರ್ಷದ ಮೇ 13ರಂದು ನಡೆದ 16ನೇ ಪಿಂಚಣಿ ಅದಾಲತ್ತಿನ ಸಾಧನೆಗಳನ್ನು ದಾಖಲಿಸುವ ಕರಪತ್ರಗಳನ್ನು ಸಚಿವರು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ಇದಲ್ಲದೆ ಕುಟುಂಬ ಪಿಂಚಣಿದಾರರಿಗೆ ಸಂಬಂಧಿಸಿದ ವಿಷಯಗಳ ಕುರಿತ ಅನೇಕ ಪ್ರಶ್ನೆಗಳಿಗೆ ಉತ್ತರ ಒದಗಿಸುವ ಕಿರುಹೊತ್ತಿಗೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. 2017ರಲ್ಲಿ ಆರಂಭಿಸಲಾದ ಪಿಂಚಣಿ ಅದಾಲತ್ ಮೂಲಕ ಇದುವರೆಗೆ 20,676 ಕುಂದುಕೊರತೆ ಪ್ರಕರಣಗಳನ್ನು ಸ್ಥಳದಲ್ಲಿ ಪರಿಹರಿಸಲಾಗಿದೆ. ಶೇಕಡ 71.79% ಯಶಸ್ಸಿನ ದರವನ್ನು ಕಾಯ್ದುಕೊಳ್ಳಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಯೋತ್ಪಾದನೆಯ ವಿರುದ್ಧ

0: ದಿಟ್ಟ ಹೆಜ್ಜೆ ಕುರಿತ ಒಂದು ವರದಿ ಇಲ್ಲಿದೆ. 26-11 ದಾಳಿಯಲ್ಲಿ ಪಾಕಿಸ್ತಾನದ ಬಂದೂಕುಧಾರಿಗಳು ಮುಂಬೈಯನ್ನು 4 ದಿನಗಳ ಕಾಲ ವಶಪಡಿಸಿಕೊಂಡಾಗ ಭಾರತದ ಉತ್ತರ ಕಾಗದ ಪತ್ರಗಳಾಗಿತ್ತು. ದಾಖಲೆಗಳು ಗಡಿಯನ್ನು ದಾಟಿ ಹೋದವು, ಆದರೆ ಯಾವುದೇ ಕಠಿಣ ಕ್ರಮ ಕೈಗೊಳ್ಳಲಿಲ್ಲ. ದಾಳಿಗಳು ನಡೆಯುತ್ತಲೇ ಇದ್ದವು. ಕ್ಷಮೆ ಯಾಚಿಸುವ ಪದ್ಧತಿ 2016 ಸೆಪ್ಟೆಂಬರ್ನಲ್ಲಿ ಕೊನೆಗೊಂಡಿತು. ಭಾರತೀಯ ಪಡೆಗಳು ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸಿದವು. 2019 ಫೆಬ್ರವರಿಯಲ್ಲಿ ಮಿರಾಜ್ ಯುದ್ಧ ವಿಮಾನಗಳು ಪಾಕಿಸ್ತಾನದೊಳಗಿನ ಬಾಲಾಕೋಟ್ ಭಯೋತ್ಪಾದಕ ಶಿಬಿರದ ಮೇಲೆ ದಾಳಿ ಮಾಡಿದವು. ಇದು 1971 ನಂತರ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಭಾರತ ನಡೆಸಿದ ವಾಯುದಾಳಿಯಾಗಿದೆ. 2025 ಮೇನಲ್ಲಿ ಆಪರೇಷನ್ ಸಿಂಧೂರ ಮೂಲಕ ಒಂದೇ ರಾತ್ರಿಯಲ್ಲಿ 9 ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸಿತು. ಭಾರತದ ಸಿದ್ಧಾಂತ ಈಗ ಸ್ಪಷ್ಟವಾಗಿದೆ. ಭಯೋತ್ಪಾದಕ ದಾಳಿಗೆ ಮಿಲಿಟರಿ ಉತ್ತರ ಸಿಗುತ್ತದೆ. ಭಯೋತ್ಪಾದಕರು ಮತ್ತು ಅವರಿಗೆ ಆಶ್ರಯ ನೀಡುವ ದೇಶದ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ. ಸಂಘರ್ಷ ಕೊನೆಗೊಳಿಸುವ ಪ್ರಯತ್ನಗಳ ಕುರಿತು ಇರಾನ್ ಮತ್ತು ಅಮೆರಿಕ ನಡುವೆ ಭಿನ್ನಾಭಿಪ್ರಾಯಗಳು ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಜೂನ್ ತಿಂಗಳ ಮಧ್ಯಂತರ ಒಪ್ಪಂದದಲ್ಲಿ ವಿವರಿಸಲಾದ 7 ಷರತ್ತುಗಳನ್ನು ಅಮೆರಿಕ ಪೂರೈಸುವವರೆಗೆ ಹಾರ್ಮೋಸ್ ಜಲಸಂಧಿಯನ್ನು ಮತ್ತೆ ತೆರೆಯುವುದಿಲ್ಲ ಎಂದು ಇರಾನ್ ಘೋಷಿಸಿದೆ. ಈ ಕಾರ್ಯತಂತ್ರದ ಜಲಮಾರ್ಗವನ್ನು ಮತ್ತೆ ತೆರೆಯುವ ವಿಷಯದಲ್ಲಿ ಇರಾನ್ ನಿಲುವು ಸ್ಪಷ್ಟ ಮತ್ತು ದೃಢವಾಗಿದೆ. 7 ಷರತ್ತುಗಳು ಈಡೇರುವವರೆಗೆ ಹಾರ್ಮೋಸ್ ಜಲಸಂಧಿಯನ್ನು ತೆರೆಯಲಾಗುವುದಿಲ್ಲ ಎಂದು ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಕರ್ ಕಲಿಬಾಫ್ ತಿಳಿಸಿದ್ದಾರೆ. ಸುದ್ದಿಸಂಸ್ಥೆಯೊಂದಿಗೆ ಮಾತನಾಡಿದ ಇರಾನ್ ಸೇನೆಯ ವಕ್ತಾರ ಮೊಹಮ್ಮದ್ ಅಕ್ರಮೀನಿಯಾ, ಅಮೆರಿಕದೊಂದಿಗಿನ ಇತ್ತೀಚಿನ ಸಂಘರ್ಷದ ನಂತರ ಇರಾನ್ ತನ್ನ ಕ್ಷಿಪಣಿಗಳ ವ್ಯಾಪ್ತಿಯನ್ನು ವಿಸ್ತರಿಸಲು ಪ್ರಯತ್ನಿಸಲಿದೆ ಎಂದು ಹೇಳಿದ್ದಾರೆ. ಈ ಸಂಘರ್ಷವು ದೀರ್ಘ ವ್ಯಾಪ್ತಿಯ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸುವ ಅಗತ್ಯವನ್ನು ಎತ್ತಿ ತೋರಿಸಿದೆ ಮತ್ತು ಇರಾನ್ ಈಗಾಗಲೇ ಆ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಲು ಪ್ರಾರಂಭಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಎಸ್ಮಾಯಿಲ್ ಬಗಾಯಿ ಮಾತನಾಡಿ, ಇರಾನ್ ಪ್ರಸ್ತುತ ಹಾರ್ಮೋಸ್ ಜಲಸಂಧಿಯ ವಿಷಯದ ಮೇಲೆ ಗಮನಹರಿಸಿದೆ. ಕಾರ್ಯತಂತ್ರದ ದೃಷ್ಟಿಯಿಂದ ಪ್ರಮುಖವಾದ ಈ ಜಲಮಾರ್ಗದಲ್ಲಿ ಭದ್ರತೆಯನ್ನು ಮರುಸ್ಥಾಪಿಸಲು ಅಮೆರಿಕದಿಂದ ಸ್ಪಷ್ಟ ಹಾಗೂ ದೃಢವಾದ ಕ್ರಮಗಳ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. 2026 ಏಷ್ಯನ್ ಗೇಮ್ಸ್ಗೆ ನಿನ್ನೆ ಅದ್ದೂರಿಯಾಗಿ ತೆರೆಬಿದ್ದಿದೆ. ಮುಂದಿನ 2030 ಏಷ್ಯನ್ ಕ್ರೀಡಾಕೂಟ ದೋಹಾದಲ್ಲಿ ನಡೆಯಲಿದೆ. ಜಪಾನಿನ ನಗೋಯಾದ ಮಿಜುಹು ಪಾರ್ಕ್ ಅಥ್ಲೆಟಿಕ್ ಕ್ರೀಡಾಂಗಣದಲ್ಲಿ ನಡೆದ ಸಮಾರೋಪ ಸಮಾರಂಭದಲ್ಲಿ ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾದ ಅಧ್ಯಕ್ಷರು ಕತಾರ್ ಪ್ರತಿನಿಧಿಗಳಿಗೆ ಸಮಾರಂಭದಲ್ಲಿ ಜ್ಯೋತಿ ಮತ್ತು ಧ್ವಜವನ್ನು ಹಸ್ತಾಂತರಿಸಿದರು. ಕ್ರೀಡಾಕೂಟದಲ್ಲಿ 2 ಚಿನ್ನ ಹಾಗೂ 1 ರಜತ ಪದಕ ಗಳಿಸಿದ ಭಾರತೀಯ ಶೂಟರ್ ನೀರು ದಾಂಡಾ ಸಮಾರೋಪ ಸಮಾರಂಭದಲ್ಲಿ ಭಾರತದ ಧ್ವಜವನ್ನು ಹಿಡಿದು ಸಾಗಿದರು. ಈ ಕ್ರೀಡಾಕೂಟದಲ್ಲಿ ಭಾರತ 21 ಚಿನ್ನ, 27 ಬೆಳ್ಳಿ ಹಾಗೂ 37 ಕಂಚು ಸೇರಿದಂತೆ ಒಟ್ಟು 85 ಪದಕಗಳನ್ನು ಗಳಿಸಿ 4ನೇ ಸ್ಥಾನ ಪಡೆದಿದೆ. ಏಷ್ಯನ್ ಕ್ರೀಡಾಕೂಟದಲ್ಲಿ ಉತ್ತಮ ಸಾಧನೆ ಮಾಡಿದ ಭಾರತೀಯ ಕ್ರೀಡಾಪಟುಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಅಭಿನಂದಿಸಿದ್ದಾರೆ. ಈಜಿಪ್ಟ್ನ ಕೈರೋದಲ್ಲಿ ನಡೆಯಲಿರುವ ಬಿಡಬ್ಲ್ಯೂಎಫ್ ವಿಶ್ವ ಜೂನಿಯರ್ ಮಿಶ್ರ ತಂಡಗಳ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಬ್ಯಾಡ್ಮಿಂಟನ್ ತಂಡ ಇಂದು ತನ್ನ ಅಭಿಯಾನ ಆರಂಭಿಸಲಿದೆ. ಭಾರತೀಯ ತಂಡದ ನೇತೃತ್ವವನ್ನು ತನ್ವಿ ಪತ್ರಿ ವಹಿಸಿದ್ದಾರೆ. ಇವರು ಇತ್ತೀಚೆಗೆ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ 17 ವರ್ಷದೊಳಗಿನವರ ಬಾಲಕಿಯರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದಿದ್ದರು. ಭಾರತ ಪೆರು ಮತ್ತು ಅಲ್ಜೀರಿಯಾ ಜೊತೆಗೆ ಡಿ1 ಗುಂಪಿನಲ್ಲಿ ಸ್ಥಾನ ಪಡೆದಿದೆ. ಭಾರತೀಯ ತಂಡ ನಾಳೆ ಅಲ್ಜೀರಿಯಾವನ್ನು ಮತ್ತು ಮಂಗಳವಾರ ಪೆರು ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ, ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್ ದ್ವಿಪಕ್ಷೀಯ ಚರ್ಚೆ. ಒಟ್ಟಾವದಲ್ಲಿ ಇಂದಿನಿಂದ ಪ್ರಸ್ತಾವಿತ ಭಾರತ ಕೆನಡಾ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಕುರಿತು 5ನೇ ಸುತ್ತಿನ ಮಾತುಕತೆ. ಷರತ್ತುಗಳನ್ನು ಅಮೆರಿಕ ಪೂರೈಸುವವರೆಗೆ ಹಾರ್ಮೋಸ್ ಜಲಸಂಧಿ ತೆರೆಯುವುದಿಲ್ಲ, ಇರಾನ್ ಘೋಷಣೆ. ಕತಾರ್ನ ದೋಹಾದಲ್ಲಿ 2030 ಏಷ್ಯನ್ ಕ್ರೀಡಾಕೂಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ವಿಜಯಪುರ, ಸಮಯ 7:45:18.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಎಲ್ಐಸಿರವರ ಪಿಮಾ ಕವಚ್, ನಿಮ್ಮ ಬೆಳೆಯುವ ಜೀವನಕ್ಕೆ ಸೂಕ್ತ ರಕ್ಷಣಾ ಯೋಜನೆ. ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಆಪ್ಷನ್ಸ್ ಆಯ್ಕೆ ಮಾಡಿ ಮತ್ತು 100 ವರ್ಷಗಳವರೆಗಿನ ಲೈಫ್ ಟೈಮ್ ರಿಸ್ಕ್ ಕವರ್ ಆನಂದಿಸಿ. ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಆಲಿಸಿ ಶರಣ್ ಮತ್ತು ಸುನೀತಾ ಅವರ ಧ್ವನಿಯಲ್ಲಿ ವಜ್ರಕಾಯ ಚಿತ್ರದ ಗೀತೆ.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ, ಎಸ್ ಪಿ ಶೈಲಜಾ ಮತ್ತು ಜಯಚಂದ್ರನ್ ಅವರು ಹಾಡಿರುವಂಥ ಗೀತೆ ಇದು. ಸಾಹಿತ್ಯ ವಿಜಯನರಸಿಂಹ, ಸಂಗೀತ ಎಂ ರಂಗರಾವ್ ಅವರದು, ಚಿತ್ರ ರಂಗನಾಯಕಿ.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಈಗ ಸಮಯ ಬೆಳಗಿನ 7:59:16. ಇನ್ನು ಮುಂದೆ ಸರಿಯಾಗಿ 8:00 ಹಿಂದಿಯಲ್ಲಿ ಹಾಗೂ 8:15 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ ವಾಣಿ.
1: ಕೇಳುಗರೆ ನಮಸ್ಕಾರ, ನಾನು ಡಾಕ್ಟರ್ ಶಿವಕುಮಾರ್ ಟಿ, ಬೆಂಗಳೂರಿನ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ. ಇವತ್ತು ನಾವು ಒಣ ಹಣ್ಣುಗಳು ಅಥವಾ ಡ್ರೈ ಫ್ರೂಟ್ಸ್, ಇವುಗಳ ಔಷಧೀಯ ಗುಣಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಣ ದ್ರಾಕ್ಷಿ ಅತ್ಯಂತ ಸಿಹಿಯಾಗಿದ್ದು ಅಬಾಲ ವೃದ್ಧರಿಗೂ ಪ್ರಿಯವಾಗಿದೆ. ಸುಲಭವಾಗಿ ಜೀರ್ಣವಾಗಿ ದೇಹಗತವಾಗುತ್ತೆ. ಶೀತ ಗುಣವನ್ನು ಹೊಂದಿರುವುದರಿಂದ ಪಿತ್ತ ಹಾಗೂ ಉಷ್ಣ ಸಂಬಂಧಿತ ವ್ಯಾಧಿಗಳಲ್ಲಿ ಉಪಯುಕ್ತವಾದ ಮನೆಮದ್ದು ಇದು. ಅಂಗೈಯಂಗಾಲುಗಳಲ್ಲಿ ದಾಹ, ಹೆಚ್ಚು ಬಾಯಾರಿಕೆ, ಆಮ್ಲಪಿತ್ತ ಅಂದ್ರೆ ಗ್ಯಾಸ್ಟ್ರೈಟಿಸ್, ಇವುಗಳಲ್ಲಿ ಒಣದ್ರಾಕ್ಷಿ ಉತ್ತಮ ಮನೆಮದ್ದು. ಒಣದ್ರಾಕ್ಷಿಯಲ್ಲಿರುವ ಇನ್ನೊಂದು ಉಪಯುಕ್ತ ಅಂಶ ಅಂದ್ರೆ ಸ್ನಿಗ್ಧ ಗುಣ ಅಂತ ಆಯುರ್ವೇದ ಹೇಳುತ್ತೆ. ದಿನನಿತ್ಯ ದೇಹದಲ್ಲಿ ಜೀವಕೋಶಗಳ ಕಾರ್ಯಕ್ಷಮತೆ ಕಡಿಮೆ ಆಗುತ್ತೆ, ಸವಕಳಿ ಉಂಟಾಗುತ್ತೆ ಹಾಗೂ ಜೀವಕೋಶಗಳು ಮೃತವಾಗುತ್ತೆ. ಇದೊಂದು ಸಹಜ ಪ್ರಕ್ರಿಯೆ. ಈ ರೀತಿ ದುರ್ಬಲವಾದ ಶರೀರಕ್ಕೆ ಚೇತನ ತುಂಬಲು ಸ್ನಿಗ್ಧ ಗುಣ ಅತ್ಯಂತ ಅವಶ್ಯಕ. ಆದ್ದರಿಂದ ಪ್ರತಿದಿನ ಒಂದೆರಡಾದರೂ ಒಣದ್ರಾಕ್ಷಿಯನ್ನು ಸೇವಿಸುವ ಅಭ್ಯಾಸ ಆರೋಗ್ಯಕ್ಕೆ ಒಳ್ಳೆಯದು. ಶರೀರಕ್ಕೆ ಪೋಷಣೆ ನೀಡಿ ಹೊಸ ಜೀವಕೋಶಗಳನ್ನು ಉತ್ಪಾದಿಸಲು ಈ ಸ್ನಿಗ್ಧ ಗುಣ ಅತ್ಯಂತ ಅವಶ್ಯಕ. ಮಲಬದ್ಧತೆಗೆ ಈ ಒಣ ದ್ರಾಕ್ಷಿ ಅತ್ಯಂತ ಉತ್ತಮವಾದ ಮನೆಮದ್ದು. 8-10 ಒಣ ದ್ರಾಕ್ಷಿ

0: ರಾತ್ರಿ ಪೂರ ನೆನೆಸಿ ನಂತರ ಮುಂಜಾನೆ ಚೆನ್ನಾಗಿ ಹಿಸುಕಿ ಪ್ರತಿನಿತ್ಯ ಸೇವಿಸುವುದರಿಂದ ಮಲಬದ್ಧತೆಯನ್ನ ನಾವು ಕಂಟ್ರೋಲ್ ಮಾಡಬಹುದು. ಗೋಡಂಬಿ. ಗೋಡಂಬಿಯು ಉಷ್ಣ ಗುಣವನ್ನು ಹೊಂದಿದೆ, ಆದ್ದರಿಂದ ಉಷ್ಣ ಪ್ರಕೃತಿ ಇರುವವರು ಅಂದ್ರೆ ಕೈಕಾಲು ಒಡೆಯುವುದು, ಅಂಗೈ ಅಂಗಾಲುಗಳಲ್ಲಿ ಉರಿ, ಗ್ಯಾಸ್ಟ್ರಿಕ್ ಇರುವವರು ಇದನ್ನ ಉಪಯೋಗಿಸದೇ ಇರುವುದೇ ಸೂಕ್ತ. ಉಪಯೋಗಿಸಿದರೂ ಸಹ ಒಂದೆರಡನ್ನು ಮಾತ್ರ ಒಮ್ಮೆಗೆ ಸೇವಿಸಬೇಕು. ಆರೋಗ್ಯವಂತರು ಸಹ ಗೋಡಂಬಿಯನ್ನು ಹೆಚ್ಚಾಗಿ ಉಪಯೋಗಿಸದೆ ಒಮ್ಮೆಗೆ 5-6 ಗೋಡಂಬಿಗಳನ್ನು ಮಾತ್ರ ಸೇವಿಸಬೇಕು. ಸಾಮಾನ್ಯವಾಗಿ ಎಲ್ಲಾ ಸಿಹಿ ಪದಾರ್ಥಗಳು ಸುಲಭವಾಗಿ ಜೀರ್ಣವಾಗುವುದಿಲ್ಲ. ಗೋಡಂಬಿ ಉಷ್ಣವಾಗಿರುವುದರಿಂದ ಜೀರ್ಣಶಕ್ತಿಯನ್ನು ಹೆಚ್ಚಿಸಿ ಸುಲಭವಾಗಿ ಸಿಹಿ ಪದಾರ್ಥಗಳನ್ನು ಪಚಯನ ಮಾಡಲು ಇದು ಸಹಕಾರಿಯಾಗುತ್ತೆ. ಆದ್ದರಿಂದ ರುಚಿಯನ್ನೂ ಹೆಚ್ಚಿಸುತ್ತೆ, ಜೀರ್ಣಶಕ್ತಿಗೂ ಸಹಕಾರಿಯಾಗಿರುವ ಕಾರಣ ಸಿಹಿ ಪದಾರ್ಥಗಳಲ್ಲಿ ಗೋಡಂಬಿಯನ್ನು ಬಳಸ್ತಾರೆ. ಹೊಟ್ಟೆ ಉಬ್ಬರಿಸುವುದು, ಹೊಟ್ಟೆಯಲ್ಲಿ ಗಾಳಿ ತುಂಬಿದಂತಾಗುವುದು ಇಂತಹ ಲಕ್ಷಣಗಳಿದ್ದರೆ ಗೋಡಂಬಿಯು ತನ್ನ ಅನುಲೋಮಕ ಗುಣದಿಂದ ಈ ಲಕ್ಷಣಗಳನ್ನು ಕಡಿಮೆ ಮಾಡುತ್ತೆ. ಜೀವಸತ್ವಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಕೃಶ ದೇಹಿಗಳಿಗೆ ಇದೊಂದು ಅತ್ಯಂತ ಪೋಷಕಾಂಶಯುಕ್ತ ಆಹಾರ. ಪುರುಷರ ನರದೌರ್ಬಲ್ಯ, ಮೂಲವ್ಯಾಧಿಗಳಲ್ಲೂ ಸಹ ಇದೊಂದು ಉತ್ತಮ ಪಥ್ಯ. ಇನ್ನೊಂದು ಒಣಹಣ್ಣು ಉತ್ತತ್ತಿ. ಒಣ ಖರ್ಜೂರವನ್ನ ಉತ್ತತ್ತಿ ಅಂತ ಕರೀತಾರೆ. ಕೆಲವು ಪ್ರಾಂತ್ಯಗಳಲ್ಲಿ ಇದನ್ನ ಕಾರಿಕಾಯಿ ಅಂತಾನು ಕರೀತಾರೆ. ಸಿಹಿಯಾದ ರುಚಿಯನ್ನು ಹೊಂದಿದ್ದರೂ ಸಹ ಮಧುಮೇಹಿಗಳು ಮಿತವಾಗಿ ಇದನ್ನ ಬಳಸಬಹುದು. ಗುರುಗುಣವನ್ನು ಹೊಂದಿರುವುದರಿಂದ ಸುಲಭವಾಗಿ ಇದು ಜೀರ್ಣ ಆಗಲ್ಲ. ಆದ್ದರಿಂದ ಒಮ್ಮೆಗೆ 2 ಅಥವಾ 3 ಉತ್ತತ್ತಿಗಳನ್ನು ಮಾತ್ರ ಸೇವಿಸಬೇಕು. ಅಜೀರ್ಣವಾಗಿದ್ದಾಗ ಉತ್ತತ್ತಿಯನ್ನು ಸೇವಿಸಬಾರದು. ಉತ್ತತ್ತಿಯು ಹೃದಯ ಹಾಗೂ ಮೆದುಳಿಗೆ ಬಲಕಾರಕ. ಕಫವ್ಯಾಧಿಗಳಲ್ಲಿ ಇದೊಂದು ಉತ್ತಮವಾದ ಪಥ್ಯ. ಶ್ರಮದ ಕೆಲಸ ನಂತರ ಉತ್ತತ್ತಿಯನ್ನು ಸೇವಿಸಿದರೆ ದೇಹಕ್ಕೆ ಅತ್ಯವಶ್ಯಕ ಪೋಷಕಾಂಶಗಳ ಮರುಪೂರಣ ಆಗುತ್ತೆ. ರಕ್ತಾಲ್ಪತೆಯಿಂದ ತಲೆ ತಿರುಗುವುದು, ಸುಸ್ತು ಈ ಲಕ್ಷಣಗಳಿದ್ದರೆ ನಿಯಮಿತವಾಗಿ ಉತ್ತತ್ತಿ ಸೇವಿಸುವುದು ಸೂಕ್ತ. ಅನೀಮಿಯಾ ಅಂದ್ರೆ ರಕ್ತದ ಪ್ರಮಾಣ ಕಡಿಮೆ ಇದ್ದವರಿಗೆ ಉತ್ತತ್ತಿ ಒಂದು ಉತ್ತಮವಾದ ಮನೆಮದ್ದು. ಬಾದಾಮಿ. ವಾತವ್ಯಾಧಿಗಳಲ್ಲಿ ಅಂದ್ರೆ ಕೀಲು ನೋವಿರುವಂತರಲ್ಲಿ, ವಾತ ಪ್ರಕೃತಿ ಇರುವಂತಹವರಲ್ಲಿ ಇದೊಂದು ಉತ್ತಮವಾದ ಪಥ್ಯ. ಇದನ್ನ ಸಂಸ್ಕೃತದಲ್ಲಿ ಅದಕ್ಕೆ ವಾತಾದ ಅಂತಾನೆ ಕರೀತಾರೆ. ಇದು ಮಧುರ ಮತ್ತು ಸ್ನಿಗ್ಧ ಗುಣಗಳಿಂದ ಕೂಡಿರುವುದರಿಂದ ದೇಹದ ವಾತದ ಅಂಶಗಳನ್ನು ಕಡಿಮೆ ಮಾಡಿ ಸ್ಕೀಲ್ ನೋವು, ಮೈಕೈ ನೋವು ಇಂತಹ ಲಕ್ಷಣಗಳನ್ನ ಕಡಿಮೆ ಮಾಡುತ್ತೆ. ಆದ್ದರಿಂದ ಬಾದಾಮಿ ಇಂಥವರಲ್ಲಿ ಸೂಕ್ತವಾದ ಮನೆಮದ್ದು. ನರದೌರ್ಬಲ್ಯದಂತಹ ವ್ಯಾಧಿಗಳಲ್ಲೂ ಸಹ ಇದು ಅತ್ಯುತ್ತಮವಾದ ಪಥ್ಯ. ಕೃಶ ವ್ಯಕ್ತಿಗಳಿಗೆ ದೇಹದ ತೂಕ ಹೆಚ್ಚಾಗಲು ಬಾದಾಮಿ ಸಹಕಾರಿ. ಇದರ ತೈಲವನ್ನ ಸೌಂದರ್ಯವರ್ಧಕಗಳಾಗಿ, ಮುಖದ ಮೇಲೆ ಕಪ್ಪು ಕಲೆಗಳಿದ್ರೆ ನಿವಾರಿಸಲು ಸಹ ಬಳಸಬಹುದು. ಇನ್ನೊಂದು ಒಣಹಣ್ಣು ಅಕ್ರೋಟ್. ಇದು ಹೊರಗೆ ಗಟ್ಟಿ ಹೊದಿಕೆಯನ್ನು ಹೊಂದಿದ್ದು ಒಳಗೆ ಮೃದುವಾದ ತಿರುಳನ್ನು ಹೊಂದಿದೆ. ಈ ತಿರುಳು ನೋಡಲು ಮಾನವನ ಮೆದುಳಿನ ಆಕಾರವನ್ನೇ ಹೊಂದಿದೆ. ಆದ್ದರಿಂದ ಇದು ನರದೌರ್ಬಲ್ಯ ಹಾಗೂ ಮೆದುಳಿಗೆ ಸಂಬಂಧಿಸಿದ ಕಾಯಿಲೆಗಳಲ್ಲಿ ಉತ್ತಮ ಪಥ್ಯ. ಹೃದಯಕ್ಕೂ ಸಹ ಇದು ಬಲ ನೀಡುತ್ತೆ. ಬಾಣಂತಿಯರಲ್ಲಿ ಎದೆ ಹಾಲು ಕಡಿಮೆ ಆಗಿದ್ದರೆ ಅಕ್ರೋಟ್ ಪುಡಿಯನ್ನು ಹಾಲಿನೊಂದಿಗೆ ಸೇವಿಸಬಹುದು. ಅಕ್ರೋಟ್ನಲ್ಲಿ ಎಣ್ಣೆಯ ಅಂಶವಿದ್ದು ಅದು ಹೊಟ್ಟೆಯಲ್ಲಿನ ಜಂತುಹುಳುಗಳನ್ನು ಸಹ ನಿವಾರಣೆ ಮಾಡುತ್ತೆ. ಹೀಗೆ ಒಣಹಣ್ಣುಗಳು ಅಡುಗೆಯ ರುಚಿಯನ್ನು ಹೆಚ್ಚಿಸುವುದರ ಜೊತೆ ಜೊತೆಗೆ ಸುಲಭವಾಗಿ ಪಚನವಾಗಲು ಸಹ ಸಹಕಾರಿಯಾಗಿವೆ. ಜೊತೆಗೆ ಒಂದಷ್ಟು ಅವಶ್ಯಕ ಪೋಷಕಾಂಶಗಳನ್ನು ಹೊಂದಿವೆ. ಆದ್ದರಿಂದ ಇವುಗಳನ್ನು ನಿಯಮಿತವಾಗಿ ಉಪಯೋಗಿಸಬಹುದು. ಒಣಹಣ್ಣುಗಳನ್ನು ನಿಯಮಿತವಾಗಿ ಬಳಸಿ ಆರೋಗ್ಯದಿಂದಿರಿ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಡ್ರೈ ಫ್ರೂಟ್ಸ್ನ ಔಷಧೀಯ ಗುಣಗಳ ಬಗ್ಗೆ ತಿಳಿಸಿದವರು ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 8:35:27.
3: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
4: ಸಾವಕ್ಕ, ಏ ಸಾವಕ್ಕ.
5: ಯಾರ ಶಿವಮ್ಮನು? ಹ್ಞೂ, ಬಾರ ಇವಾ ಬಾ.
4: ಅಯ್ಯೋ, ನಿನ್ನ ಕುರ್ಪಿ ಗಿರ್ಪಿ ತೊಂದಿಲ್ಲ, ಬರೇ ಬಾಬಾ ಅಂತ ನೋಡಲ್ಲಿ ರೊಟ್ಟಿ ಬುಟ್ಟಿ ಅಟ್ಟೆ ಕಾಣಕತ್ತೈತಿ, ಕುರ್ಪಿನ ಕಾಣ ಬಂದಲ್ಲ.
5: ಏ, ಕುರ್ಪಿ ಅಲ್ಲಿ ಎಲ್ಲ ಇಟ್ಟಿನಿ ನಿನ್ನಿ
4: ಅಲ್ಲೇ ಹೊಲ್ದಾಗ ಬಿಟ್ಟು ಬಂದೆ ದೊಡ್ಡ ಹೊಲ್ದಾಗ.
5: ಏ, ಇಲ್ಲ ಇಲ್ಲ, ತೊಗೊಂಬಂದಿನಿ ಮನೆಗೆ, ಇಲ್ಲ ಎಲ್ಲ ಒಗದಿನಿ, ತಗೋತೀನಿ ಹೇಳ.
4: ನಡಿವ ನಡಿ, ದೌಡ್ ನಡಿ, ಮಳಿ ಮಾರ ದಿನ ಐತಿ, ದೌಡ್ ದೌಡ್ ತಕೊಂಡ್ ಬರೋಣ ಕಸ.
5: ಆಯ್ತು, ನಿಂದ್ರ ಒಂಜರ ಸಾರ್ ಕಟ್ಕೋತೀನಿ, ಹೋಗ್ಬಿಡುನತ್ತ. ನೀ ಏನ್ ಪಲ್ಯ ಮಾಡ್ಕೊಂಬಂದಿಯ?
4: ಹೋಗಯ್ಯವ್ವ, ಅದ ಗೊತ್ತಿ, ದಿನ ಹೊತ್ ಹೊಂಟ್ರ ಏನ್ ಮಾಡೋಣ ಅನ್ನೋದ ತಿಪ್ಪಲ ನನಗ. ಇವತ್ತ ಅಳಕ್ ಜುಣಕ ಮಾಡ್ಕೊಂಡ್ ಕಟ್ಕೊಂಬಂದಿನಿ ವಾರೆ.
5: ಓ, ಭಾರಿ ಮಡಿಯಲ್ಲ ಬಿಡು ಅಂದ್ರ.
4: ನಮ್ಮ ಹಿರಿಯಾಗು ಅದನ್ನೇ ಕಟ್ಟಿನಿ, ಒಂದ್ 4 ರೊಟ್ಟಿ ಅದನ್ನ, ನಾನು ಅದನ್ನ ಕಟ್ಕೊಂಡ್ ಬಂದಿನಿ, ಒಂದೆರಡು ಉಳ್ಳಾಗಡ್ಡಿ ತಂದಿನಿ. ಹಂಗ ನಡಿ
5: ತಗದಿಗಿ
4: ಹೋಗ್ಯಾನಿವ. ಮುಂಜಾನೆ ಹೇಳಾನ ಬಾಳ ಗೊತ್ತಿ ಹತ್ತೈತಿ ವಾ ಕೆಲಸ. ಅದು ನೀ ಹಂಗ ಮಾಡ್ತೀನ, ಪಟ ಪಟ ಮಾಡ್ತಿಲ್ಲ ನೀನು ಕೆಲ್ಸ.
5: ಏ, ಎಲ್ಲ ಆತದ್ ಬಿಡ, ಎಲ್ಲ ಸುಮ್ಮ ಹಂಗೆ

0: ಮಾಡೋದವ ನಡಿ ಗೌಡ್ರು ಬೈತಾರ ನಡಿ ಜಲ್ದಿ
1: ನಡಿ ನಡಿ ಇವ ಗೌಡ್ರು ನೋಡ್ಕೋತ ಕೂತಾರ ಇವ ಅವಳೆ ಎರಡು ಹೊಡಿ ಹೇಳ್ತಾರ ನೋಡುವ ಗೌಡ್ರು.
0: ಅವ್ರದೇನ್ ಕೆಲಸ ಇರ್ತದ ಹೇಳನ ಗೌಡ್ತಿ ಎಲ್ಲ ಮಾಡಿರ್ತಾಳ ಎಲ್ಲ ಚಾ ಕುಡಿದು ನಾಷ್ಟ ಮಾಡೋದು ಎಲ್ಲ ಮಾಡಿ ತಯಾರಾಗಿ ಬಂದ್ ಬಿಡ್ತಾರ ನಾವೆಲ್ಲ ಮಾಡ್ಬೇಕಲ್ವ ಅಡಿಗೆ ಅಂಬಲಿ.
1: ಇವತ್ತು ಬಾಳ ಕಸ ಐತಿ ಆಕಡೆ ಉಳ್ಳಾಗಡ್ಡಿ ಆಗಿಂದು ತೆಗಿಯಂದಾರ. ನಮಸ್ಕಾರ ರೀ ಗೌಡ್ರ.
2: ನಮಸ್ಕಾರ. ಬರಿ ಬರಿ ಎಟ್ ಹೊತ್ತು ಮಾಡಿದ್ರಿ ಏನ್ ಸುದ್ದಿ?
1: ಏನು ಹತ್ ಬಿಡ್ರಿ,
0: ತಡಾನೇ ಆಗ್ಬಿಡ್ತದ್ರಿ.
2: ಈಗ ಮೆಕ್ಕೆಜೋಳದಂದು ಇದು ಕಸ ತೆಗಿರಿ, ಇಲ್ಲಿಯಿಂದ ಆ ದಂಡಿತನ ಪೂರ್ತಿ ಆಗ್ಬೇಕು ನೋಡಿ. ಇವತ್ತು ಒಂದಿನದಾಗ
1: ಇಟ್ಟೆಲ್ಲ ಒಂದ ದಿನ ರೀ?
2: ಹೌದು, ಮತ್ತ ನಾಲ್ಕೆಂಟು ದಿನ ಇದ್ರಾಗೆ ಮಾಡ್ಕೋತ ಕೂತ್ರ ಮೊದಲೇ ಮಳಿ ಇಲ್ಲ, ಬರೇ ಪಗಾರ ಕೊಟ್ಟೆ ಸಾಯ್ಬೇಕಾಗ್ತದ. ನಾವು
0: ನಾಲ್ಕು ದಿನದ ಕಸ ಒಂದೇ ದಿನ ತೆಗಿ ಅಂದ್ರೆ ಹೆಂಗ್ರಿ ಗೌಡ್ರ?
2: ಎಲ್ಲ ಆಗಿ ಆಗ್ತದ, ನಾನು ನೋಡಿ ಹೇಳಿರ್ತೀನಿ ಕೆಲಸ ಎಟ್ ಆಗಿರ್ತದ ಎಲ್ಲಿ ಎಟ್ ಇಲ್ಲ ನನ್ ಗೊತ್ತಾಗ್ತದ. ಎಲ್ಲ ಸುಮ್ ತೆಗೀರಿ ನೀವು.
1: ಆಯ್ತಡ್ರಿ ಆಯ್ತಡ್ರಿ
0: ಗೌಡ್ರ.
1: ಅಲ್ಲೋ ಎರಡು ಕೈ ಬಿಡ್ಲಾರಿ ಒಂದೇ ಸೌನ ತೆಗಿತೀವ, ಮತ್ತ ದೌಡ್ ದೌಡ್ ತೆಗಿ ದೌಡ್ ದೌಡ್ ತೆಗಿ. ನಮ್ ಕೈಯಾಗಿನ ಮಷಿನ್ ಅದಾವ
0: ನೋಡು, ಹೆಂಗ ದುಡಿಸ್ಕೊಳ್ಳೋದಂದ್ರ ತೀರಾ ಮಾಡ್ತಾರವ ಇವ್ರು.
2: ಮಾತ್ ಹೋಗೋದ್ ಕೂಡ್ಬೇಡ್ರಿ, ಸುಮ್ ತೆಗಿರಿ ಮೂಗ್ಲೆ.
1: ಇಲ್ರಿ ತೆಗಿಲ್ವಾ? ತೆಗಿ
0: ನಡೀವಾ. ಬಡ ಬಡ.
1: ಅಲ್ಲೋ ನಿನಗೆ ಇನ್ನೊಂದು ವಿಷಯ ಗೊತ್ತೇನ? ಅಲ್ಲ ಮೊನ್ನೆ ಮಗಳ ಮನಿ ಶಿವ ಅದಾನಲ್ಲ, ಶಿವ
0: ಏನ್ ಮಗ ಆ ಕಮಲನ ಮಗ ಏನ?
1: ಹ್ಞೂ ಹೌದು. ಶಿವ ಏನ ನಾಲ್ಕನೇತೆ ಏನ ಏನ ಒಂದ್ಸರಿ ಫೇಲ್ ಆಗ್ಯಾನತ್ತಲ್ಲ.
0: ಅಯ್ಯೋ ಅದೇನ್ ಸಾಲಿ ಕಲಿತದ ಬಿಡ.
1: ಅಲ್ಲೋ ನಾಲ್ಕನೇತೆ ಏನ್ ಬಾಳ ದೊಡ್ಡದೇನ?
0: ಹ್ಞೂ ಅವ ಸಾಲಿಗೆ ಹೋಗಂಗಿಲ್ಲಲ್ಲ ಮೊದಲ. ಸಾಲಿಗ ತೇಳಿ ಅಲ್ಲಿ ಎಲ್ಲೋ ಹಿಂದ್ ಹೋಗಿ ಕುಂದಿರ್ತದ ಸಾಲಿಗಿಂದ.
1: ಮತ್ ಒಂದ್ ಅಕ್ಷರ ಓದಾಕ್ ಕೊಟ್ರ ಒಂದು ಅಕ್ಷರ ಕೊಡಿ.
0: ಮೊನ್ನೆ ಒಂದು ಪತ್ರ ಬಂದಿತ್ತ ನಮ್ಮ ಮನಿಗೆ, ಬಾರ ಒಂದ್ಜಾರ ಓದ್ ತೋರ್ಸೋ ಅಂದ್ರ ಓದಕ್ಕೆ ಬರ್ಲಿಲ್ಲ ಅದ ಹುಡುಗಗ.
1: ಹೌದ್ ಬಿಡುವ, ಕಂಡೋರು ಸಪ್ರಿ ನಮ್ಗೆ ಯಾಕೆ ಬಿಡೋ ನೀನು? ನೀ ಆ ಸಾಲ ತೆಗಿ, ನಾ ಈ ಸಾಲ ತೆಗಿತೀನಿ
0: ನಡಿ.
1: ಅಯ್ಯ ಗಪ್ಪಗಾರ ಕುಂತಿಯಲ್ಲ, ಇನ್ನೊಂದು ವಿಷಯ ಗೊತ್ತೆ ನಿನಗ?
0: ಯಾವುದು?
1: ಮೊನ್ನೆ ಆಕಿ ಸುವರ್ಣ ಇಲ್ಲ ಸುವರ್ಣನ ಮಗಳು ಶಾಂತವ್ವ, ಆಕಿ ಗಂಡು ಮನಿಗೆ ಹೋಗಿದ್ದತ್ತ ಮತ್ತ ಒಳಗೆ ಬಂದಾಳ ನಾಲ್ಕು ದಿನಕ್ಕ.
0: ಅಯ್ಯೋ ಆ ಮನ್ ಲಗ್ನ ಆಯ್ತಲ್ಲ ಬ್ಯಾಸಿಗ್ಯಾಗ ಆಕಿ.
1: ಹ್ಞೂ ನೀನು ಎಂಟ ತಿಂಗಳಾಯ್ತು
0: ಹೊಟ್ಟೆ ಆಗ್ಯದ, ಏನ್ ಜಗಳಾಡ್ ಬಂದಾಳತ್ತ ಏನ ತಕ್ಕಿದ ಕತ್ತಿ?
1: ಏನವ ನನಗರು ತಿಳಿಲಾರ್ದಂಗ ಆಗಿತ್ತು. ಹೋಗ ನೀನ ಒಯ್ದು ಏನ್ ನೋಡ್ತಿ ನೋಡು, ಬರೇ ಓಣ್ಯಾಗ ಇಂತಾವ ಸುದ್ದಿ.
0: ಹೌದವ್ವ, ಈಗಿನ ಹುಡುಗಿಯರು ಗಂಡನ ಮನೆ ನಡಂಗಿಲ್ಲ ಅಂತಾರ ಹೊಟ್ಟೆ, ಬರೀ ತವ್ರ ಮನೆ ಚಂದ ಕಂಡದವ್ರಿಗೆ.
1: ಕೇಳ್ತೀನೋ ಇವ ನಮ್ಮ ಏನ್ ಹುಡುಗರಂಗಿಲ್ಲ
0: ಇಲ್ವಾ? ನಮ್ಮ ಬಾ ಚಲೋ ಅದಾವ ನೋಡಿ, ಎಲ್ಲ ಮಾತು ಬೀಳ್ತಾವ.
1: ಹೋಗ್ಲಿ ಬಿಡುವ, ನಮ್ಗೆ ಏನ್ ಮಾಡುತ್ತ
0: ಮಂದಿ ಉಸಾ ಬಿಡ್ತಾವ. ಒಂದ್ ಏನ್ ಮಾಡೋದು ಬಿಡ, ಗೌಡ್ರು ಬೈತಾರ ಮತ್ತೆ ಬಡ ಬಡ ಕಸ ತೆಗಿ ನೋಡಿ.
1: ಈಗ ಈ ಕಡೆ ಬಂದ್ರ ನೋಡಿ ತೆಗಿ ಮೊದಲ
0: ನಡಿ.
2: ಬರೇ ಕೂತ್ ಮಾತ್ ಹೇಳ್ಬೇಡ್ರಿ, ಪಟ ಪಟ ತೆಗಿರಿ.
0: ಇಲ್ಲಿಲ್ರಿ ತೆಗಿಲಕತ್ತೇವ್ರಿ.
1: ವಾ ಈ ಕಡೆ ಐತಿ ವಾರೇ ಅವ್ರ ಲಕ್ಷ.
0: ಆ ನಮ್ಮ ಹಿಂದಿನ ಮನಿ ಕಲ್ಲಪ್ಪ ಅದನ್ಲ, ಕಲ್ಲಪ್ಪನ ಮಗ ಶಂಕರಿ ಆದ್ ನೋಡು.
1: ಹೌದೌದ ಶಂಕರಿ ಬರೀ ಉಡಾಗತ್ಲೆ
0: ಅಟ್ಟಾಡ್ತಿ ಉಡಾಳ. ಬರೀ ಜೋಳ ತೆಗಿತದ ಉಣ್ಯಾಗ, ದಿನ್ನ ದಾರು ಕುಡಿಯೋದು, ಅದು ಬಿಡಿ ಸೇತನತ್ ಯಾವದ ಉದ್ದನು ಬರ್ತಾ ನೋಡ. ಅವ ಏನು ಇವ ಅವು ಅವು ಸೇತನತ್ತ
1: ಇವ ನಾ ಹೊಲಿವಾ ಇವ ಮತ್ ಯಾರು ಏನು ಅನ್ನಂಗಿಲ್ಲ ಇವ
0: ಎಲ್ಲ ಹೇಳ್ತಾರ. ದಿನ್ನ ಹೊಡೆದಾಟೆ ಬಡದಾಟೆ ಅವ್ರ ಮನ್ಯಾಗ, ಒಟ್ಟ ಮಾತೇ ಕೇಳಂಗಿಲ್ಲ ಹುಡುಗ. ಬರೀ ಅವ್ರದ್ದು ರಾತ್ರಿ ಬೆಳತಾನ ಜಗಳ ನೋಡ್ ನಮ್ಮ ಮನ್ಯಾಗ ಕೇಳಿಸ್ತದ. ನಿದ್ದಿನ ಆಗಂಗಿಲ್ಲ ನಮಗ,
1: ಅದಕ್ಕ ಮುಂಜಾನೆ ಅದು ಕಸ ತೆಗಿಯಕ ಇಷ್ಟ ತಡ ಮಾಡ್ತೀನಿ.
0: ಮತ್ತ ನಿದ್ದಿನ ಆಗಂಗಿಲ್ಲ, ಹೇಳುದೇ ಆಗಂಗಿಲ್ಲ ಮುಂಜಾನೆ.
1: ಅವ್ರವನು ಬಂದಾಳ ಮಗ್ಗಲು ಹೊಲ್ದಾಗ ಕಸ ತೆಗಿಯ ಕೇಳಿ ಕೇಳಿಸ್ಕೊಂಡ್ ಬಿಟ್ಟಾಳ ಇವ.
0: ಬಿಡುಗಡೆ ತಗೊಂಡ್ ನಾವೇನ್ ಮಾಡುದ ನಡಿ.
1: ಅಲ್ಲ ಮೊನ್ನೆ ಏನಾಯ್ತು ಗೊತ್ತೇನು? ಯಾರು ಬೀರವ್ವ? ಆ ಬೀರವ್ವ ಮೊನ್ನೆ ಜಗಳ ತೆಗ್ದಿಲ್ಲ ನಳದ ಮ್ಯಾಗ, ಮತ್ತೊ ನಿನ್ನೆ ಆ ಇಕ್ಕಿಂದು ಕೊಡ ಹೊಡೆದಾಳ ತಿವಾರಿ ಪ್ಲಾಸ್ಟಿಕ್ ಕೊಡಗಳು ನೀರಿಗೆ ಹಚ್ಚಿ ಕೇಶಿಂದ
0: ಬಾ ಜಗಳ ಕುಂಟದಾಳ. ಬಾಯಿ ಬೊಂಬೈ ಆಗ್ಯದ ನೋಡು.
1: ಅಲ್ಲ ಕೊಡ ಹೊಡೆದ್ರ ಆಕಿ ಕೊಡ ಕೊಡುತ್ತಾನ ಬಿಡ್ಲಿಲ್ಲ. ಆಕಿ ಹೊಸ ಕೊಡ ಇಸುದ್ ಕೊಡು ಒಂದು, ರೊಕ್ಕ ಕೊಡು ಒಂದು, ನಾಳಾನೆ ಬಂದ್ ಮಾಡ್ಕೊಂಡ್ ನಿಂತು ಬಿಟ್ಲು. ಇಂತ ಜಗಳ ಗಂಟ್ಯಾರ ಅದಾರ ನಮ್ಮ ಹಿರಿಯ ಅಂತ ಒಟ್ಟಾರ ಕಡೆ ಕಳ್ಸೋದಿಲ್ಲ ನೀರಿಗೆ ತಾನ ತರ್ತಾನ.
0: ಜಗಳ ಗಂಟ್ರ ಜೋಡಿ ಬಾಳ ಬಿರಿ ಅದ.
1: ಹೌದು
0: ಮತ್ತ ನೀರಿಗೆ ಅದ ಹೆಂಗ ಎಲ್ಲ ಯಾಕಡೆ ಹೋತಿನಿ?
1: ನಾನು ಆ ಕಡೆ ಹೋಗಿರ್ತೀನಿ, ಎಲ್ಲಾರು ನಾ ಮಕ್ಕೊಂಡಿರ್ತಾರ ನಶಿಕ್ನಾಗೆ ಅದ ನಾ ಕೊಡ ತರ್ತೀನಿ ವಾರೆ. ಆಮೇಲೆ ಹೊತ್ತು ವಾಣ್ತಂದ್ರ ನಿಮ್ಮ ಮಾಮ ತರ್ತಾನ ನೀರ.
0: ಹೆಂಗ
1: ಹೋಗ್ಲಿ ಬಿಡುವ ಅಲ್ಲ, ನಾವ್ ಇಲ್ಲೇ ಇಟ್ಟಿದ್ದೆಲ್ಲ ಬುತ್ತಿ ಕಾಣೋಲಾಗ್ಯಾವ.
0: ಅಯ್ಯೋ ಯಾಕಡೆ ಬಂದೇವು ನಾವು, ಕಸ ತಕೋತ ಮಾತ್ ಹೇಳ್ಕೋತ ಮತ್ತೊಂದ್ ಹೊಲಕ್ ಬಂದೇವು.
1: ಈಗ ಇಲ್ಲ ಇದು ಯಾರು ಅವ್ರ ಕಾಡಿಯವ್ರಲ್ಲಿ?
0: ಹ್ಮ್ ಕಾಡಿಯವ್ರ ಹೊಲ ಇದು.
1: ಅಲ್ಲೋ
0: ರಮೇಶ್ ಕಾಡಿಯವ್ರ ಹೊಲ ಅದ ಇದು. ಅಲ್ಲ ರಮೇಶ್ ಕಾಡಿಯವ್ರ ಅವ್ವ ಕಾಣಿಸಕತ್ತಾರ ನೋಡವ್ರು,
1: ಶಿವಮ್ಮ ಹಂಗ ಕಾಣಾಕ್ತಾರ ನೋಡಿ.
0: ಅವ್ರಿ ಅದಾರ ಶಿವಮ್ಮ ನೋಡಲ್ಲಿ.
1: ಹೌದು ನೋಡ ಅವ್ರ ಮಗ
0: ಅಲ್ಲ ಬಿಟ್ಟು ಕಾಡಿಯವ್ರ ಹೊಲಕ್ ಬಂದೇವ್ ಕಸ
1: ಗಲ್ ಗಲ್ ಗಲ್ ಬಡ್ಕೋತಿನ
0: ಹಣೆ ಬರ ನೋಡವ ಏನ್ ಮಾಡ್ತಿ
1: ಕತ್ತಿಯೋ ಇದು. ನಮ್ ಎಲ್ಲದಾರೋ ನೀನು ಅವ್ರು ಬಲಕ್ ಬಂದವ್ರು
0: ಅಂದ್ರು. ಯವ್ವ
2: ಎಲ್ಲಿ ಹೋದ್ರು ಇವ್ರು? ಇಲ್ಲೇ ಕಸ ತೆಗಿತೀನಿ ಅಂದಿದ್ರು. ಎಲ್ಲಿ ಹೋದ್ರು? ಏ ಅಲ್ಲೇ ಹೋಗಿರಿ, ಅದು ಆಟ ದೂರ. ಯಾರು ಹೊಲ್ದಾಗ ತೆಗಿಲಾಗತ್ತೀರಿ? ಏನ್ ಸುದ್ದಿ? ನಮ್ದು ಇಲ್ಲೇ ಎಕ್ಕಿ ಕೊನೆಗೆ ಹೊಲ ಮುಗಿತ್ತು. ನಮ್ ಹೊಲ ದಾಟಿ ಮತ್ತೊಂದ್ ಹೊಲ ದಾಟಿ ಈಗ ಅವ್ರು ಮತ್ ಕಾಡೆಯವ್ರ ಹೊಲಕ್ ಹೋಗಿರಿ.
1: ಏನ್ ಹೇಳ್ತೀರಿ ಗೌಡ್ರಿ? ಎಂತ ಒಂದ್ ಮಾತು ಹೇಳ್ತಾರ? ನಿಮ್ ಹೊಲ
2: ಎಲ್ಲರೂ ಮೆಕ್ಕೆಜೋಳ ಹಾಕಿದೀವನ್ನ ಎಲ್ಲಿ ಹೊಲ ಮುಗಿತದ? ಏನು ನೋಡೋದಿಲ್ಲ, ಸುಮ್ ತೆಗೆದ ತೆಗೆದು ಏನ್ ಮಾತು ಹೇಳಕತ್ತೀರಿ ಅಂತದು?
1: ಏ ನಾವೇ

0: ಮಾತಾಡಿಲ್ರಿ.
1: ಇಲ್ರಿ ಗೌಡ್ರ, ನಿಮ್ ಹೊಲಾನೇ ನೋಡ್ರಿ ಇದು.
2: ಇಲ್ಲ ಒಳ್ಳೆ ಚಲೋ ಅದ ನೋಡಿದು ನಿಮ್ದು. ನಾ ಪಗಾರ ನಾ ಕೊಡವ, ಮಂದಿ ಹೊಲ್ದಾಗ ಕಸ ತೆಗಿಯೋದು. ಹ ಏನಿದು ನೀವು ಮಾಡೋದು? ಏನ್ ಮಾತಾಡ್ಲಿಕತ್ತೀರಿ ಅಂತದು?
1: ಹಂಗ್ರಿ
0: ಸಾವಕ್ಕ ಏಟ್ ಹಾರದಾರಿ ಬಂದಿವ ನಾವು. ಗೌಡ್ರ ಎಲ್ಲಿದಿಂದ ಎಲ್ಲಿ ಬಂದಿವ್ರಿ? ಎಟ್ ಹಾರದಾರಿ?
2: ಈಗ ಅಲ್ಲಿ ಒಂದ್ ಏನ್ ಎಕ್ಕಿ ಕೊನಿ ಕಾಣ್ತದಲ್ಲ ಅಲ್ಲಿ ತನೇ ನಮ್ಮ ಹೊಲ. ಆ ಹೊಲ ಬಿಟ್ಟು ಒಂದ್ ಹೊಲ ಮುಗಿಸಿ ಮತ್ತೊಂದ್ ಹೊಲದಾಗ ಬಂದಿರ್ ನೀವು.
1: ನೋಡ್ಬೇಕಾರಮ್ಮ, ಮಂದಿ ಹೊಲ ಎಲ್ಲ ಕಸ ತೆಗ್ದೇವು ಶಿವಮ್ಮ, ಏನ್ ಮಾಡೋದು?
0: ಇದಕ್ಕೆಲ್ಲ ನಾವು ಮಾತಾಡಿದ್ದು ಇದು. ನೀವ
2: ಏನರಿ ಮಾತಾಡ್ಲಿಕತ್ತಿದ್ರಿ ಅಂತದು? ಇಟ್ಟು ಅರು ಹಾರಿ ಹೊಲನೆ ಮುಗಿದಿದ್ ಗೊತ್ತಲ್ಲರಿ, ಮತ್ತೊಬ್ರು ಹೊಲದಾಗ ಹೋಗಿ ತೆಗೆಯಂತದ್ ಏನ್ ಮಾತಾಡ್ಲಿಕತ್ತಿದ್ರಿ?
1: ಕಷ್ಟ ಸುಖ ಅನ್ಸುಗೋತೇವ್ರಿ. ನಾವೇನ್ ಮಾತಾಡೋಣ? ನಾವೇನ್ ಮಾತಾಡೋಣ್ರಿ ಗೌಡ್ರ? ಅದೇ ನಮ್ ಹಿಂದಿನ ಮನಿ ಮುಂದಿನ ಮನಿ ಮಗಲ್ ಮನಿದವ್ರದ್ರಿ. ಹುಡುಗರು ಸಾಲಿ ಅದ ತಪ್ಪಿಸ್ತಾವಲ್ರಿ, ಅವೇ ಮಾತಾಡ್ಲಿಕತ್ತಿದ್ರಿ.
2: ಅವೆಲ್ಲ ಮಾತಾಡಬಾರ್ದು. ಬ್ಯಾರೆ ಅವ್ರ ವಿಷಯ ಮಾತಾಡೋದ್ರಿಂದ ಒಂದು ನಿಮ್ದು ಸಮಯ ಹಾಳ, ಕೆಲ್ಸನೂ ಹಾಳ, ಮತ್ ಅದ್ರ ಜೊತೆಗೆ ಬ್ಯಾರೆದವ್ರಿಗೆ ಅವ್ರಿಗೆ ಅಸಮಾಧಾನ ಆಗ್ತೈತಿ. ಮತ್ ಅವ್ರವ್ರ ಕಷ್ಟ ಏನೇನು ಇರ್ತಾವ, ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತ. ಆನಿ ಬಾರ ಆನಿಗಿ, ಇರುವಿ ಬಾರಿ ಇರುವಿಗೆ ಎತ್ತಿರ್ತಾವ. ನೀವು ಮಾತಾಡ್ತಿರಲ್ಲ, ಬ್ಯಾರೆದವ್ರಿಗೆ ನೋವು ಆಗ್ತೈತಿ. ಅದಕ್ಕ ನೀವು ಅವೆಲ್ಲ ಮಾತಾಡೋದು ಬಿಟ್ಟು ಏನ್ ಕೆಲ್ಸ ಕೊಡಂತದ್ದು ಫಾಯ್ದ ಇರೋಂತದ್ದು ಏನಾರ ಮಾತಾಡ್ರಿ. ಕೆಲ್ಸಕ್ಕೆ ಆಗಂತದ್ ಮಾತಾಡ್ರಿ ಬಿಟ್ಟು ಬರೇ ಏನದ ಮಂದಿದು ಉಸಾಬರಿ ಮಾತಾಡ್ಕೋತ ನೋಡ್ರಿ. ಈಗ ಬ್ಯಾರೆದವ್ರು ಹೊಲ್ದಾಗ ಬಂದ್ ಕಸ ತೆಗಿಲಕತ್ತೀರಿ, ಇಂಥವೆಲ್ಲ ಕೆಲ್ಸನೂ ಕಟ್ತಾವ. ಅದಕ್ಕ ನೀವು ನಿಮ್ ಕೆಲ್ಸದ ಮ್ಯಾಗ ಧ್ಯಾನ ಕೊಡ್ರಿ, ಮತ್ತ ಒಳ್ಳೇದ್ ಮಾತಾಡ್ರಿ. ಯಾರ ಬಗ್ಗೆ ಅದಾಗೂ ನಾಕ್ ಮಂದಿದು ನಾಕ್ ಸುಮ್ನೆ ಏನದ ಅಂತದ್ ಇಂಥದ್ ಮಾತಾಡಿ ಬ್ಯಾರೆದವ್ರಿಗೆ ಯಾಕ ನೀವು ಕಷ್ಟ ಕೊಡ್ಲಕ್ ಹೋಗ್ತೀರಿ? ಅಲ್ಲ ಮಂದಿದು ಬರೇ ಚಾಡಿ ಮಾತು ಮಾತಾಡೋದ್ರಾಗೆ ಹೊತ್ತು ಹೋಯ್ತು ನಿಮ್ದು. ಹೊತ್ತೆ ಮುಣುಗ್ಲಕ್ ಬತ್ತು, ಇನ್ನ ಇಲ್ಲಿ ಕೆಲ್ಸನೂ ಆಗ್ಲಿಲ್ಲ. ನಾ ಇದು ಪೂರ್ತಿ ಹೊಲ ಮುಗಿಸ್ರೆ ತಿಳಿದ್ದ, ಅದನ್ನೂ ಆಗ್ಲಿಲ್ಲ. ಇನ್ನು ಹೊತ್ತಾಗಿ ಹೋಗಿ ನಿಮ್ ಮನ್ಯಾಗ ಏನ್ ಕೆಲ್ಸ ಮಾಡ್ತೀರಿ ನೀವು?
1: ಗೌಡ್ರ ಇನ್ನೊಂದ್ಸರಿ ಹೊಟ್ಟೆ ಮಾತಾಡಂಗಿಲ್ರಿ, ನಮ್ ಕೆಲಸ ಆಯ್ತು, ನಾವಾಯ್ತು, ನಮ್ ಧ್ಯಾನದಾಗ ನಾವ್ ಇರ್ತೇವ್ರಿ ಗೌಡ್ರ.
0: ಪಗಾರ
1: ಗೌಡ್ರ ಪಗಾರ ರೀ?
2: ಇನ್ನ ನಂದು ಹೊಲನೆ ಮುಗ್ದಿಲ್ಲ, ಈಗೆಲ್ಲಿ ಪಗಾರ ಕೊಡುದು? ಮೊದಲು ಹೊಲ ಮುಗಿಸ್ರಿ, ಆಮೇಲೆ ಪಗಾರ ಕೊಡೋನಂತ. ಮೊದಲ ನಿಮ್ದು ಒಳ್ಳೇದ್ ಮಾತಾಡ್ರಿ, ನಾಲ್ಕು ಮಂದಿದ ಚಾಡ ಮಾತಾಡೋದು ಬಿಟ್ಟು ಬಿಡ್ರಿ, ನಿಮ್ ಮ್ಯಾಗ ಶಿಸ್ತಾಗಿರ್ರಿ.
1: ಪಗಾರ ಹೋಯ್ತು ನೋಡು ಶಿವಮ್ಮ, ಕಾರ್ಮ ಇರ್ಬೇಕು ನಮ್ದು. ನಡಿವಾ, ಇನ್ನೂ ಮೊಟ್ಟೆ ಯಾರ್ದು ಮಾತಾಡೋದು ಬೇಡ, ನಮ್ ಕೆಲ್ಸ ಮಾಡ್ಕೊಂಡಿರು. ನಡಿ
0: ನಡಿವಾ, ನಡಿ ತಗೋ ತಗೋ ಬುತ್ತಿ ಅರ್ಬಿ ತಗೋ ಪಡ್ಕಿ ತಗೋ.
3: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಭಾರತಿ ಸುಣಗಾರ್, ಶೈಲಾ ಯರ್ನಾಳ್ ಹಾಗೂ ರೇವಣಸಿದ್ಧ ಚಾಂದಕವಠೆ.
4: ಕಾರ್ಯಕ್ರಮದ ನಿರ್ವಹಣೆ ಕೆವಿ ಕೃಷ್ಣಪ್ಪ.
5: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಕೇಳಿ ಮಿಶ್ರ ಗೀತೆಗಳ ಕಾರ್ಯಕ್ರಮ. ಇದರಲ್ಲಿ ಭಕ್ತಿಗೀತೆ, ಭಾವಗೀತೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆ ಹಾಗೂ ಜನಪದ ಗೀತೆಗಳನ್ನು ಕೇಳಬಹುದು.

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
4: ಆಕಾಶವಾಣಿ
9: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
4: ಆಕಾಶವಾಣಿ
17: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು, ನೀವೆಲ್ಲ ಟ್ಯೂನ್ ಮಾಡಿ 101.8 FM.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಮಿಶ್ರ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಈಗ ಸಮಯ ಬೆಳಗಿನ 9:09:22. ಇನ್ನು ಮುಂದೆ ಸರಿಯಾಗಿ 9:10 ಭಾರತದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಪೂರೈಸಿದ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಸಮಯ ಬೆಳಗಿನ 9:59:33. ಇನ್ನು ಮುಂದೆ ಸರಿಯಾಗಿ 10 ಗಂಟೆಯಿಂದ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು.

0: ಖಾಸಗಿ ಪುಟಗಳು ಚಿತ್ರಕ್ಕಾಗಿ ವರುಣ್ ರಾಮಚಂದ್ರ ಹಾಗೂ ಸಂಗಡಿಗರು ಹಾಡಿದ ಗೀತೆಯನ್ನು ಕೇಳಿದ್ರಿ. ಈ ಗೀತೆಯನ್ನು ಬರೆದವರು ಪ್ರಮೋದ್ ಮರವಂತೆ, ರಾಗ ಸಂಯೋಜನೆ ಮಾಡಿದವರು ವಾಸುಕಿ ವೈಭವ್.
1: Brother, let me hear it from you one more time.

ಯುಗ ಯುಗಗಳೇ ಸಾಗಲಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಹಾಡಿದವರು ಸುರೇಶ್, ಪೀಟರ್, ಹೇಮಂತ್ ಹಾಗೂ ರವಿಶಂಕರ್. ರಾಗ ಸಂಯೋಜನೆ ಮಾಡಿದವರು ಹಂಸಲೇಖ.

ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರುಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್. ಸಮಯ 10:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುನ್ಹರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು.

ಮೊದಲಿಗೆ ಕೇಳೋಣ ಮೊಹಮ್ಮದ್ ರಫಿ ಅವರು ಹಾಡಿರುವ ಗೀತೆ, ತುಮ್ಸೆ ಅಚ್ಚ ಕೌನ್ ಹೇ ಚಿತ್ರದ ಗೀತೆ. ಈ ಗೀತೆಯನ್ನು ಬರೆದವರು ಹಸರತ್ ಜೈಪುರಿ, ಸಂಗೀತ ನಿರ್ದೇಶನ ಮಾಡಿದವರು ಶಂಕರ್ ಜೈಕಿಶನ್.

ಲತಾ ಮಂಗೇಶ್ಕರ್ ಅವರ ಗಾಯನ, ರಾಜಾ ಮೆಹಡಿ ಅಲಿ ಖಾನ್ ಅವರ ಸಾಹಿತ್ಯ, ಮದನ್ ಮೋಹನ್ ಅವರ ಸಂಗೀತವಿರುವ ಜಬ್ ಯಾದ್ ಕಿಸಿ ಕಿ ಆತಿ ಹೈ ಚಿತ್ರದ ಶೀರ್ಷಿಕೆ ಗೀತೆಯನ್ನು ಈಗ ಕೇಳೋಣ.

ಬ್ಲ್ಯಾಕ್ಮೇಲ್ ಚಿತ್ರದಿಂದ ಆಯ್ದ ಗೀತೆಯೊಂದನ್ನು ಈಗ ಕೇಳೋಣ. ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ರಾಜೇಂದ್ರ ಕೃಷೇನ್ ಅವರು ಬರೆದ ಸಾಹಿತ್ಯವನ್ನು ರಾಗಕ್ಕೆ ಅಳವಡಿಸಿದವರು ಕಲ್ಯಾಣ್ಜಿ ಆನಂದ್ಜಿ.

ಜುವೆಲ್ ಥೀಫ್ ಚಿತ್ರಕ್ಕಾಗಿ ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಹಾಡಿರುವ ಗೀತೆಯನ್ನು ಈಗ ಕೇಳೋಣ. ಸಾಹಿತ್ಯ ಮಜ್ರೂಹ್ ಸುಲ್ತಾನ್ಪುರಿ ಹಾಗೂ ಸಂಗೀತ ಎಸ್ ಡಿ ಬರ್ಮನ್.

ಆಂಖೆ ಚಿತ್ರದಿಂದ ಆಯ್ದ ಗೀತೆಯೊಂದನ್ನು ಕೇಳೋಣ. ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ, ಸಾಹಿರ್ ಲೂಧಿಯಾನ್ವಿ ಅವರ ಸಾಹಿತ್ಯ, ರವಿ ಅವರ ಸಂಗೀತ ಈ ಗೀತೆಗಿದೆ.

रात कभी कभी ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ಸಮಯ 11 ಗಂಟೆ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸವಿನೆನಪು ಪಿಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಸರ್ವಮಂಗಳ ಚಿತ್ರದ ಹಾಡು.

ಎಸ್ ಜಾನಕಿ ಅವರ ಕಂಠದಲ್ಲಿ ಅಭಿಮಾನ ಚಿತ್ರದಿಂದ ಇದಾ ಗೀತೆಯನ್ನು ಕೇಳಿದ್ರಿ. ಕೆ ಎಸ್ ನರಸಿಂಹಸ್ವಾಮಿ ಅವರ ಗೀತ ರಚನೆ ಇದು, ಸಂಗೀತ ಎಂ ರಂಗರಾವ್. ಇನ್ನೀಗ ಮೂಡಿ ಬರ್ತಾ ಇದೆ ಅನಿರೀಕ್ಷಿತ ಚಿತ್ರದ ಹಾಡು, ಪಿ ವಿ ಶ್ರೀನಿವಾಸ್ ಅವರ ಸ್ವರದಲ್ಲಿದೆ. ಗೀತರಚನೆ ಕೆ ಎಸ್ ನರಸಿಂಹಸ್ವಾಮಿ, ಸಂಗೀತ ವಿಜಯ ಭಾಸ್ಕರ್.

ಪಿ ಕಾಳಿಂಗರಾವ್ ಅವರ ಕಂಠದಲ್ಲಿ ತುಂಬಿದ ಕೂಡ ಚಿತ್ರದ ಗೀತೆಯನ್ನು ಹಾಗೂ ಸವಿನೆನಪು ಕೇಳ್ತಾ ಇದ್ದೀರಾ.

0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಈ ಚಿತ್ರದ ಹಾಡು.
1: ಕೆ ಎಸ್ ನರಸಿಂಹಸ್ವಾಮಿಯವರ ಒಂದು ಗೀತೆ, ರಾಗ ಭೀಮ್ಪ್ಲಾಸ್, ಸ್ಕೇಲ್ ಎಫ್ ಮೈನರ್. ರೆಡಿ ಮ್ಯೂಸಿಷಿಯನ್ಸ್, ಸ್ಟಾರ್ಟ್. 1 2 3 4

ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಕಂಠದಲ್ಲಿ ಮೂಡಿಬಂದಂತಹ ಈ ಒಂದು ಗೀತೆಯನ್ನು ಆಯ್ದದ್ದು ಮೈಸೂರು ಮಲ್ಲಿಗೆ ಚಿತ್ರದಿಂದ. ಇದು ಆಕಾಶವಾಣಿ ಬೆಂಗಳೂರು. ಇನ್ನೀಗ ಮೂಡಿಬರ್ತಾ ಇದೆ ಸಂಜಿತ್ ಹೆಗ್ಡೆಯವರ ಕಂಠದಲ್ಲಿ ಫಾರ್ಚ್ಯೂನರ್ ಚಿತ್ರದ ಹಾಡು.

ಎಸ್ ಜಾನಕಿ ಅವರ ಕಂಠದಲ್ಲಿ ಮೈಸೂರು ಮಲ್ಲಿಗೆ ಚಿತ್ರದಿಂದ ಆದ ಗೀತೆಯನ್ನ ಕೇಳಿದ್ರಿ. ಸವಿನೆನಪು ಮೂಡಿ ಬಂತು. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನೀಗ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಔಷಧ ನಿಯಂತ್ರಣ ಕಾಯ್ದೆಯಡಿ ಪಟ್ಟಿಯಲ್ಲಿ ಬರದ ಕ್ಯಾನ್ಸರ್ನಂತಹ ಕಾಯಿಲೆಯ ಔಷಧಗಳು ಮತ್ತು ವೈದ್ಯಕೀಯ ಸಾಮಗ್ರಿಗಳ ಮಾರಾಟಕ್ಕೆ ಲಾಭಾಂಶದ ಯಾವುದೇ ಮಿತಿಯೇ ಇಲ್ಲದ ಹಿನ್ನೆಲೆ ಕೇಂದ್ರ ಸರ್ಕಾರ ತಕ್ಷಣವೇ ಮಧ್ಯಪ್ರವೇಶಿಸಿ ಜೀವರಕ್ಷಕ ಔಷಧಗಳನ್ನು ತಕ್ಷಣ ಬೆಲೆ ನಿಯಂತ್ರಣ ವ್ಯಾಪ್ತಿಗೆ ತರಬೇಕು ಎಂದು ಕೇಂದ್ರ ಆರೋಗ್ಯ ಸಚಿವರಿಗೆ ಪತ್ರ ಬರೆದು ಆಗ್ರಹಿಸಲಾಗಿದೆ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಜನಸಾಮಾನ್ಯರಿಗೆ ತೊಂದರೆಯಾಗುತ್ತಿರುವ ಈ ವ್ಯವಸ್ಥೆಯ ವಿರುದ್ಧ ಗಂಭೀರ ಕ್ರಮ ಆಗುವ ತನಕ ತಾವು ಬಿಡುವುದಿಲ್ಲ ಎಂದಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಧ್ಯೇಯದೊಂದಿಗೆ ಮಾಸಿಕ ಜನಜಾಗೃತಿ ಅಭಿಯಾನದ ಹಿನ್ನೆಲೆ ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಈಶಾನ್ಯ ರಾಜ್ಯಗಳಿಗೆ ತಲುಪಿದ ಅಭಿವೃದ್ದಿಯ ಹಾದಿಯ ಕುರಿತಾಗಿದೆ. 2025 ಸೆಪ್ಟೆಂಬರ್ನಲ್ಲಿ ಬೈರಾವಿ ಸೈರಾಂಗ್ ರೈಲು ಮಾರ್ಗ ಕಾರ್ಯಾರಂಭಗೊಂಡು ಮಿಜೋರಾಂನ ರಾಜಧಾನಿ ಐಜ್ವಾಲ್ ರೈಲು ಜಾಲಕ್ಕೆ ಸಂಪರ್ಕಗೊಂಡಿತು. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಗಳಲ್ಲಿ ಒಂದಾದ ಚೇನಾಬ್ ಸೇತುವೆ ಸೇರಿದಂತೆ ಅತ್ಯಂತ ಸವಾಲಿನ ಭೌಗೋಳಿಕ ಪ್ರದೇಶಗಳನ್ನು ದಾಟಿ ಈ ಯೋಜನೆ ಪೂರ್ಣಗೊಂಡಿತು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಬೇವೂರು ಗ್ರಾಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಅವರ ಜನಪರ ಆಡಳಿತ ಮತ್ತು ಸೇವಾ ಕಾರ್ಯಗಳನ್ನು ಸ್ಮರಿಸುವ ಉದ್ದೇಶದಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಗ್ರಾಮೀಣ ಭಾಗದ ಜನರು ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸದೆ ಕಾಲಕಾಲಕ್ಕೆ ತಪಾಸಣೆ ಮಾಡಿಸಿಕೊಳ್ಳಬೇಕು, ದೊಡ್ಡ ಆಸ್ಪತ್ರೆಗಳಲ್ಲಿ ದೊರೆಯುವ ತಜ್ಞ ವೈದ್ಯರ ಸೇವೆಯನ್ನು ಗ್ರಾಮೀಣ ಜನರ ಮನೆ ಬಾಗಿಲಿಗೆ ತಲುಪಿಸುವ ಇಂತಹ ಶಿಬಿರಗಳು ಅತ್ಯಂತ ಉಪಯುಕ್ತವಾಗಿವೆ ಎಂದು ಕೊಪ್ಪಳದ ಖ್ಯಾತ ಹೃದ್ರೋಗ ತಜ್ಞ ಡಾ ನಿಖಿಲ್ ಹೇಳಿದ್ದಾರೆ.
1: ಹಾರ್ಟ್ ಅವೇರ್ನೆಸ್ ಜನಗಳಿಗೆ ತಲುಪೋದಕ್ಕಾಗಿ ಕ್ಯಾಂಪ್ ಮಾಡ್ತಾ ಇದೀವಿ. ಹೆಚ್ಚು ಜನ ಬನ್ನಿ, ಫೆಸಿಲಿಟಿನ ಸದುಪಯೋಗ ಪಡಿಸಿಕೊಂಡು ನಿಮ್ಮ ಆರೋಗ್ಯ ಮತ್ತೆ ಹಾರ್ಟ್ ನ ಆರೋಗ್ಯ ಎರಡು ಇಂಪಾರ್ಟೆಂಟ್. ಇಲ್ಲಿ ಫ್ರೀ ECG, ಎಕೋ, ಕಾರ್ಡಿಯೋಲಜಿ ಕನ್ಸಲ್ಟೇಷನ್, ಯೂರಾಲಜಿಸ್ಟ್ ಬಂದಿದ್ದಾರೆ, ಮತ್ತೆ ಮೂಳೆ ತಜ್ಞರು ಇದ್ದಾರೆ. ಇಷ್ಟು ಜನ ಒಟ್ಟಿಗೆ ಸೇರಿರೋದು ಎಲ್ಲ ನಿಮ್ಮ ಆರೋಗ್ಯಕ್ಕಾಗಿ. ಇದನ್ನ ಹೆಚ್ಚು ಸಂಖ್ಯೆಯಲ್ಲೇ ಬಂದು ಉಪಯೋಗಿಸ್ಕೋಬೇಕಂತೂ ಕೇಳಿಕೊಳ್ಳುತ್ತೇನೆ.
0: ರಾಜ್ಯದ ವಿವಿಧ ಜಿಲ್ಲೆಗಳ ಬರಪೀಡಿತ ಪ್ರದೇಶಗಳಿಗೆ ಕೇಂದ್ರದ ಬರ ಅಧ್ಯಯನ ತಂಡವು ಭೇಟಿ ನೀಡಿ ಸ್ಥಿತಿಗತಿ ಪರಿಶೀಲನೆ ನಡೆಸುತ್ತಿದೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ ಉನ್ನತ ಮಟ್ಟದ ತಂಡವು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಮತ್ತು ಚಳ್ಳಕೆರೆ ತಾಲೂಕಿನ ಪ್ರಮುಖ ಹಳ್ಳಿಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ ಹಾಗೂ ಜಲಕ್ಷಾಮದ ಸ್ಥಿತಿಯನ್ನು ವೀಕ್ಷಿಸಿತು. ಹಿರಿಯೂರು ತಾಲೂಕಿನ ಧರ್ಮಪುರ ಹೋಬಳಿಯ ಸಕ್ಕರ ಗ್ರಾಮಕ್ಕೆ ಭೇಟಿ ನೀಡಿದ ತಂಡವು ಮಳೆ ಕೊರತೆಯಿಂದ ಸಂಪೂರ್ಣ ಒಣಗಿ ಹೋಗಿರುವ ಶೇಂಗಾ, ಮೆಕ್ಕೆಜೋಳ, ಹತ್ತಿ ಹಾಗೂ ತೊಗರಿ ಬೆಳೆಗಳನ್ನು ಪರಿಶೀಲಿಸಿತು. ನಂತರ ಹೊಸಕೇರಿ ಗ್ರಾಮಕ್ಕೆ ತೆರಳಿದ ಅಧಿಕಾರಿಗಳು ಜಲಮೂಲಗಳ ಸಂರಕ್ಷಣಾ ಕಾಮಗಾರಿ ಹಾಗೂ ಜಲಜೀವನ್ ಮಿಷನ್ ಯೋಜನೆಯ ಕಾರ್ಯಕ್ಷಮತೆಯನ್ನು ವೀಕ್ಷಿಸಿದರು. ಬಳಿಕ ಕೇಂದ್ರ ಬರ ಅಧ್ಯಯನ ತಂಡವು ಚಳ್ಳಕೆರೆ ತಾಲೂಕಿನ ಪರಶುರಾಮಪುರ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಆವರಣದಲ್ಲಿನ ರೈತ ಭವನದಲ್ಲಿ ಸ್ಥಳೀಯ ರೈತರೊಂದಿಗೆ ಸಂವಾದ ನಡೆಸಿ ಮನವಿ ಸ್ವೀಕರಿಸಿತು. ಭಾರತ ಸರ್ಕಾರದ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಯ ಉಪ ಆಯುಕ್ತ ಸುಧಾಮ್ ಬೇಗ್, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಉಪ ಸಲಹೆಗಾರ ಆಶೀಶ್ ಪಾಂಡೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧೀನ ಕಾರ್ಯದರ್ಶಿ ಪ್ರದೀಪ್ ಕುಮಾರ್, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಮಹಾಲನೋಬಿಸ್ ರಾಷ್ಟೀಯ ಬೆಳೆ ಮುನ್ಸೂಚನೆ ಕೇಂದ್ರದ ಉಪನಿರ್ದೇಶಕ ಕರಣ್ ಚೌಧರಿ ಅವರು ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ

0: ನ ಗೇರ್ದಡ ಗ್ರಾಮಕ್ಕೆ ಹಾಗೂ ಅರಕೆರೆ ಗ್ರಾಮಕ್ಕೆ ಭೇಟಿ ನೀಡಿ ಬರ ಪರಿಶೀಲನೆ ನಡೆಸಿದರು. ಅಪರ ಜಿಲ್ಲಾಧಿಕಾರಿ ಐಶ್ವರ್ ಆರ್ ಹಾಗೂ ಜಂಟಿ ಕೃಷಿ ನಿರ್ದೇಶಕ ಕೆಎಚ್ ರವಿ ಸೇರಿದಂತೆ ಅಧಿಕಾರಿಗಳ ತಂಡ ಮಳೆಯ ಕೊರತೆಯಿಂದ ಬೆಳೆಗಳಿಗೆ ಉಂಟಾಗಿರುವ ಹಾನಿ, ಬರಿದಾಗಿರುವ ಕೆರೆಗಳು, ಕುಡಿಯುವ ನೀರಿನ ಸಮಸ್ಯೆ ಕುರಿತು ಅಧಿಕಾರಿಗಳ ತಂಡಕ್ಕೆ ಮಾಹಿತಿ ನೀಡಿದರು. ಕೇಂದ್ರದ ಅಧಿಕಾರಿಗಳ ತಂಡ ಅಧಿಕಾರಿಗಳೊಂದಿಗೆ ಚರ್ಚಿಸಿದ ನಂತರ ಗ್ರಾಮಸ್ಥರೊಂದಿಗೆ ಮಾತನಾಡಿ ಬರ ಪರಿಸ್ಥಿತಿ ಕುರಿತು ಮಾಹಿತಿ ಸಂಗ್ರಹಿಸಿದರು. ಗೇರ್ದಡ ಗ್ರಾಮದಲ್ಲಿ ಹೊಗೆಸೊಪ್ಪು ಬೆಳೆ ಹಾಗೂ ಅರಕೆರೆ ಗ್ರಾಮದಲ್ಲಿ ರಾಗಿ ಬೆಳೆ ಹಾನಿಯ ಬಗ್ಗೆ ಕೃಷಿ ಇಲಾಖೆ ಅಧಿಕಾರಿಗಳು ವಿವರಿಸಿದರು. ಮುಂಬೈ ಹಾಗೂ ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಬೆಸೆಯುವ ಪ್ರಸಿದ್ದ ಮತ್ಸ್ಯಗಂಧ ಹಾಗೂ ಸಿಎಸ್ಟಿ ರೈಲುಗಳಲ್ಲಿ ವಿಪರೀತ ಕಳ್ಳತನ ನಡೆಯುತ್ತಿರುವ ಬಗ್ಗೆ ದೂರುಗಳು ಕೇಳಿಬರುತ್ತಿರುವ ಹಿನ್ನೆಲೆ ಮುಂದಿನ ವಾರವೇ ದೆಹಲಿಗೆ ತೆರಳಿ ರೈಲ್ವೆ ಖಾತೆ ಸಚಿವರನ್ನು ಭೇಟಿಯಾಗಿ ಈ ವಿಚಾರವಾಗಿ ಚರ್ಚಿಸುವುದಾಗಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.
2: ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಗೆಳತಿಯರೇ, ಇಂದು ವಿಶ್ವ ಶಿಕ್ಷಕರ ದಿನ. ಜಗತ್ತಿನಾದ್ಯಂತ ಈ ದಿನವನ್ನ ಅತ್ಯಶ್ರದ್ಧೆಯಿಂದ ಆಚರಿಸಲಾಗುತ್ತಿದೆ. ಶಿಕ್ಷಕ ಸಮಾಜವನ್ನು ಕಟ್ಟುವ ಶಿಲ್ಪಿ. ಶಿಕ್ಷಕ ಎಂದರೆ ಅಜ್ಞಾನದ ಕತ್ತಲೆ ಸರಿಸಿ ಸುಜ್ಞಾನದ ಬೆಳಕಿನಡೆಗೆ ಕರೆದೊಯ್ಯುವ ದೇವಿಗೆ. ಗೆಳತಿಯರೇ, ಇಂದು ವಿಶ್ವ ಶಿಕ್ಷಕರ ದಿನ. ಜಗತ್ತಿನಾದ್ಯಂತ ಈ ದಿನವನ್ನ ಅತ್ಯಂತ ಶ್ರದ್ಧೆಯಿಂದ ಆಚರಿಸಲಾಗುತ್ತಿದೆ. ಶಿಕ್ಷಕ ಸಮಾಜವನ್ನು ಕಟ್ಟುವ ಶಿಲ್ಪಿ. ಶಿಕ್ಷಕ ಎಂದರೆ ಅಜ್ಞಾನದ ಕತ್ತಲೆ ಸರಿಸಿ ಸುಜ್ಞಾನದ ಬೆಳಕಿನಡೆಗೆ ಕರೆದೊಯ್ಯುವ ದೇವಿಗೆ. ಶಿಕ್ಷಕರ ಸೇವೆಯನ್ನ ಗೌರವಿಸುವುದು, ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಪಾತ್ರದ ಬಗ್ಗೆ ಹಾಗೂ ಅವರ ಸಮಸ್ಯೆಗಳಿಗೆ ಪರಿಹಾರ ಇವೆಲ್ಲವುಗಳ ಕುರಿತಂತೆ 1994 ಯುನೆಸ್ಕೋ ಮತ್ತು ಐಎಲ್ಒದಿಂದ ಈ ದಿನದ ಆಚರಣೆ ಪ್ರಾರಂಭವಾಯಿತು. ಇಂತಹ ಮಹಾನ್ ಶಿಕ್ಷಕರ ಕುರಿತಾದ ಭಾಷಣವನ್ನು ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೇಳೋಣ. ಶಿಕ್ಷಣದ ರೂವಾರಿ ಶಿಕ್ಷಕ, ಧಾರವಾಡದ ಶಿಕ್ಷಕಿ ಮಂಜುಳಾ ಪಿ ಹೊಸೂರ್ ಅವರಿಂದ ಭಾಷಣ.
3: ವಿಶ್ವ ಶಿಕ್ಷಕರ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ 5 ಆಚರಿಸಲಾಗುತ್ತದೆ. ಈ ದಿನವು ಜಗತ್ತಿನಾದ್ಯಂತ ಶಿಕ್ಷಕರ ಕೊಡುಗೆಯನ್ನು ಗೌರವಿಸುವ ದಿನವಾಗಿದೆ. ಶಿಕ್ಷಕರು ಶಿಕ್ಷಣದ ಮೂಲ ವ್ಯಕ್ತಿ. ಸಮಾಜದ ಮತ್ತು ರಾಷ್ಟ್ರದ ಭವಿಷ್ಯವನ್ನು ರೂಪಿಸುವಲ್ಲಿ ವಹಿಸುವ ಪಾತ್ರವನ್ನು ಗುರುತಿಸುವುದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ. ವಿಶ್ವ ಶಿಕ್ಷಕರ ದಿನವು ಕೇವಲ ಶಿಕ್ಷಕರಿಗೆ ಹೂವು ಕೊಡುವುದು ಅಥವಾ ಶುಭಾಶಯಗಳನ್ನು ಹೇಳುವ ದಿನವಲ್ಲ. ಇದು ಶಿಕ್ಷಕರ ಹಕ್ಕುಗಳು, ಜವಾಬ್ದಾರಿಗಳು ಮತ್ತು ಶಿಕ್ಷಣದ ಗುಣಮಟ್ಟದ ಬಗ್ಗೆ ಸಮಾಜ ಚಿಂತಿಸುವ ದಿನವೂ ಇದಾಗಿದೆ. ವಿಶ್ವ ಶಿಕ್ಷಕರ ದಿನ ಯಾವಾಗ ಮತ್ತು ಏಕೆ ಆರಂಭವಾಯಿತು? ವಿಶ್ವ ಶಿಕ್ಷಕರ ದಿನದ ಇತಿಹಾಸವು 1966 ಅಕ್ಟೋಬರ್ 5 ನಡೆದು ಮಹತ್ವದ ಅಂತಾರಾಷ್ಟ್ರೀಯ ಬೆಳವಣಿಗೆಯೊಂದಿಗೆ ಸಂಬಂಧಿಸಿತ್ತು. 1966 ಅಕ್ಟೋಬರ್ 5 ಯುನೆಸ್ಕೋ ಮತ್ತು ಐಎಲ್ಒ ಸಹಯೋಗದಲ್ಲಿ ನಡೆದ ವಿಶೇಷ ಅಂತರ್ ಸರ್ಕಾರಿ ಸಮ್ಮೇಳನದಲ್ಲಿ ಈ ಮಹತ್ವದ ಶಿಫಾರಸನ್ನು ಅಂಗೀಕರಿಸಲಾಯಿತು. ಈ ಶಿಫಾರಸನ್ನು ಶಿಕ್ಷಕರ ಹಕ್ಕುಗಳು ಮತ್ತು ಜವಾಬ್ದಾರಿಗಳು, ಶಿಕ್ಷಕರ ತರಬೇತಿ, ನೇಮಕಾತಿ, ಉದ್ಯೋಗ ಪರಿಸ್ಥಿತಿಗಳು, ಬೋಧನೆ ಮತ್ತು ಕೆಲಸದ ಪರಿಸ್ಥಿತಿಗಳ ಕುರಿತು ಅಂತಾರಾಷ್ಟ್ರೀಯ ಮಾನದಂಡವನ್ನು ರೂಪಿಸಿತು. ನಂತರ 1994 ಅಕ್ಟೋಬರ್ 5 ವಿಶ್ವ ಶಿಕ್ಷಕರ ದಿನವನ್ನು ಆಚರಿಸಲಾಗುತ್ತದೆ. ಹೀಗಾಗಿ ವಿಶ್ವ ಶಿಕ್ಷಕರ ದಿನವು ಒಂದು ಸಾಮಾನ್ಯ ಆಚರಣೆಯಲ್ಲ. ಇದು ಶಿಕ್ಷಕರ ವೃತ್ತಿಗೆ ಜಾಗತಿಕ ಮಟ್ಟದಲ್ಲಿ ನೀಡಲಾಗಿರುವ ಮಹತ್ವದ ಪ್ರತೀಕವಾಗಿದೆ. ಇನ್ನು ವಿಶ್ವ ಶಿಕ್ಷಕ ದಿನದ ಮುಖ್ಯ ಉದ್ದೇಶಗಳೇನಪ್ಪ? ಶಿಕ್ಷಕರಿಗೆ ಗೌರವವನ್ನು ಸಲ್ಲಿಸಬೇಕು, ಶಿಕ್ಷಕರ ಮಹತ್ವವನ್ನು ತಿಳಿಸುವುದು, ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವುದು, ಶಿಕ್ಷಕರ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವುದು, ಶಿಕ್ಷಕರ ವೃತ್ತಿಪರ ಅಭಿವೃದ್ಧಿಗೆ ಪ್ರೋತ್ಸಾಹ, ವಿದ್ಯಾರ್ಥಿ ಮತ್ತು ಶಿಕ್ಷಕ ಸಂಬಂಧ ಬಲಪಡಿಸಿಕೊಳ್ಳುವುದು, ಸಮಾಜ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರವನ್ನು ಗುರುತಿಸುವುದು, ಒಳ್ಳೆಯ ಶಿಕ್ಷಕರು ಒಳ್ಳೆಯ

ವಿದ್ಯಾರ್ಥಿಗಳನ್ನು ಮಾತ್ರವಲ್ಲ ಒಳ್ಳೆಯ ನಾಗರಿಕರನ್ನು ಸಹ ಅವರು ರೂಪಿಸುತ್ತಾರೆ. 2026 ವಿಶ್ವ ಶಿಕ್ಷಕರ ದಿನದ ಘೋಷವಾಕ್ಯಗಳು ಏನಿದ್ದಾವಪ್ಪಂದ್ರೆ, ಶಿಕ್ಷಕರೊಂದಿಗೆ ನಿಲ್ಲೋಣ, ವೃತ್ತಿಯನ್ನು ರಕ್ಷಿಸಿ, ಶಿಕ್ಷಕರ ಸ್ಥಾನಮಾನವನ್ನು ಉನ್ನತಗೊಳಿಸಿ ನಮ್ಮ ಭವಿಷ್ಯವನ್ನು ರೂಪಿಸೋಣ. 2026 ಆಚರಣೆ ವಿಶೇಷವಾದದ್ದು ಏಕೆಂದರೆ ಇದು 1966 ಶಿಕ್ಷಕರ ಸ್ಥಾನಮಾನ ಕುರಿತು ಶಿಫಾರಸು ಮಾಡಿದ ಇವತ್ತು 60ನೇ ವಾರ್ಷಿಕೋತ್ಸವದ ಗುರುತಾಗಿದೆ. ಡಿಜಿಟಲ್ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ಹವಾಮಾನ ಬದಲಾವಣೆ, ವಲಸೆ, ಅಸಮಾನತೆ, ಒಳಗೊಳ್ಳುವಿಕೆ ಮತ್ತು ಶಿಕ್ಷಕರ ಕೊರತೆ ಮುಂತಾದ ಹೊಸ ಸವಾಲುಗಳಿವೆ ಎಂದು ಯುನೆಸ್ಕೋ ತಿಳಿಸಿದೆ. ಇನ್ನು ಶಿಕ್ಷಕ ಎಂದರೆ ಯಾರು? ಶಿಕ್ಷಕ ಎಂಬ ಪದ ಕೇವಲ ಉದ್ಯೋಗದ ಹೆಸರಾಗಿ ನೋಡಬಾರದು. ಶಿಕ್ಷಕ ಎಂದರೆ ಜ್ಞಾನ ನೀಡುವವನು, ಅಜ್ಞಾನವನ್ನು ದೂರ ಮಾಡುವವರು, ತಪ್ಪನ್ನು ತಿದ್ದುವವರು, ಪ್ರತಿಭೆಯನ್ನು ಗುರುತಿಸುವವರು, ಗುರಿ ತೋರಿಸುವವರು, ಶಿಸ್ತನ್ನು ಬೆಳೆಸುವವರು, ಸಮಾಜದ ಜವಾಬ್ದಾರಿಯನ್ನು ತಿಳಿಸುವವರು, ಭವಿಷ್ಯದ ನಾಗರಿಕ ರೂಪಿಸುವವರು. ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಶಿಕ್ಷಕ ಒಂದು ಮಾತು ದೊಡ್ಡ ಬದಲಾವಣೆಯನ್ನು ತರಬಹುದು. ನೀನು ಪ್ರಯತ್ನಿಸಿದರೆ ಖಂಡಿತ ನಿನ್ನ ಕೈಯಿಂದ ಆಗ್ತದ ಸಾಧ್ಯ ಅಂತ ಶಿಕ್ಷಕರ ಒಂದು ಮಾತ ವಿದ್ಯಾರ್ಥಿಯ ಬದುಕನ್ನ ಬದಲಾಯಿಸಬಹುದು. ಆದ್ದರಿಂದ ಶಿಕ್ಷಕರ ಮಾತು, ವರ್ತನೆ ಮತ್ತು ನಡೆ ವಿದ್ಯಾರ್ಥಿಗಳ ಮೇಲೆ ಆಳವಾದ ಪರಿಣಾಮವನ್ನು ಬೀರುತ್ತದೆ. ಇನ್ನು ಮುಖ್ಯವಾಗಿ ಶಿಕ್ಷಕರ ಕರ್ತವ್ಯಗಳು ಯಾವುವು? ಕೇವಲ ಪಠ್ಯಪುಸ್ತಕಗಳನ್ನು ಓದಿ ಅದರೊಳಗೆ ಇದ್ದಿದ್ದನ್ನ ಸೀಮಿತವಾಗಿ ಹೇಳುವುದಷ್ಟೇ ಅಲ್ಲ, ಉತ್ತಮ ಶಿಕ್ಷಣ ನೀಡಬೇಕು. ಉತ್ತಮ ಶಿಕ್ಷಣ ಅಂದ್ರೇನು? ಮಕ್ಕಳಿಗೆ ತಿಳಿಯುವ ಹಾಗೆ ಹೇಳಬೇಕು, ಯಾಕೆ, ಎಲ್ಲಿ, ಹೇಗೆ ಅನ್ನುವಂತ ಪಾಠ ಮಾಡಬೇಕಾದ್ರೆ ಪ್ರಶ್ನೆಗಳನ್ನ ಕೇಳಬೇಕು. ಈ ರೀತಿಯಾಗಿ ನಾವು ಪ್ರಶ್ನೆಗಳನ್ನ ಕೇಳಿದ್ರೆ ನಾವು ಪಾಠ ಮಾಡಿದ್ದು ಮಕ್ಕಳಿಗೆ ಸಹಜವಾಗಿ ಅರ್ಥ ಆಗ್ತದೆ. ಅವ್ರಿಗೆ ಮುಂದೆ ಈಗಿನ ಏನು ಪ್ರಶ್ನೆ ಉತ್ತರ ಬರ್ತಾವಲ್ಲ, ಬಹಳ ಮಾಡುವ ಅವಶ್ಯಕತೆನ ಬರಂಗಿಲ್ಲ. ನಾವು ಅಲ್ಲೇ ಕ್ವಶನ್ ಗಳನ್ನ ಕೇಳಿದ್ರೆ ಅವ್ರ ತಲೆಯಲ್ಲೇ ನಾವು ಬರೆದು ಬಿಡಬೇಕು. ಇದು ಶಿಕ್ಷಕನ ಮುಖ್ಯ ಕರ್ತವ್ಯ. ಎರಡನೇದಾಗಿ, ವಿದ್ಯಾರ್ಥಿಯಲ್ಲಿ ಕುತೂಹಲವನ್ನ ಬೆಳೆಸುವುದು. ಉತ್ತಮ ಶಿಕ್ಷಕನು ವಿದ್ಯಾರ್ಥಿಯ ಕುತೂಹಲವನ್ನ ಕೊಲ್ಲಬಾರದು, ಅದನ್ನ ಅವನ್ನ ಬೆಳೆಸಬೇಕು. ವಿದ್ಯಾರ್ಥಿಗಳನ್ನ ಪ್ರಶ್ನೆ ಕೇಳಿದಾಗ ಗದರಿಸಿ ನಾವು ಕೂಡಿಸಬಾರದು. ಅವನಿಗೆ ಆ ಪ್ರಶ್ನೆ ಕೇಳಿದವನು ಮೊದಲನೇ ಹೆಜ್ಜೆ, ನೀ ಪ್ರಶ್ನೆ ಕೇಳಿದಾಗ ಅದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು. ನಮಗೆ ಅದರ ಪ್ರಶ್ನೆ ಉತ್ತರ ಗೊತ್ತಿರಲಿಲ್ಲ ಆದರೆ ಯಾವ ಶಿಕ್ಷಕನ ಅವನ್ನ ಗದರಿಸಿ ಕೂಡಿಸಬೇಡ್ರಿ, ಅದನ್ನ ನೀವು ಓದಿ ನಾಳೆ ಅವನಿಗೆ ಹೇಳ್ತೀನಿ ಅಂತ ಹೇಳ್ರಿ. ಆ ರೀತಿಯಾಗಿ ವಿದ್ಯಾರ್ಥಿಯ ಕುತೂಹಲವನ್ನ ನಾವು ಬೆಳೆಸಬೇಕು. ಅದರಿಂದ ಅವಂಗ ಹೊಸ ಜ್ಞಾನ ಏನಾಗ್ತದ, ಹುಡುಕಿದಂಗ್ತದ. ಎಲ್ಲಾ ವಿದ್ಯಾರ್ಥಿಗಳಿಗೂ ಸಮಾನವಾಗಿ ಕಾಣಬೇಕು. ಶಿಕ್ಷಕರು ಜೀವನಮಯ ವಿದ್ಯಾರ್ಥಿಗಳಿಗೆ ಒಂದು ಮಾದರಿಯಾಗಬೇಕು. ನಿಧಾನವಾಗಿ ಕಲಿಯುವ ವಿದ್ಯಾರ್ಥಿಗಳಿಗೆ ನಾವು ಸಹಾಯ ಮಾಡಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಕಲಿಕೆಯ ವೇಗ ಒಂದೇ ಆಗಿರುವುದಿಲ್ಲ. ಯಾವ ವಿದ್ಯಾರ್ಥಿ ಎದರೊಳಗೆ ಒಳ್ಳೆಯದನ್ನ ಗುರುತಿಸುವುದು ಮೇನವಾಗಿ ಶಿಕ್ಷಕರದ ಕೆಲಸವಾಗಿದೆ. ಇದು ಶಿಕ್ಷಕರ ಪ್ರತಿಯೊಂದು ವಿದ್ಯಾರ್ಥಿಯಲ್ಲಿ ಇರುವಂತಹ ಪ್ರತಿಭೆಯನ್ನ ಗುರುತಿಸುವುದು ಶಿಕ್ಷಕರ ಮುಖ್ಯವಾದಂತಹ ಕರ್ತವ್ಯವಾಗಿದೆ. ಇನ್ನು ವಿದ್ಯಾರ್ಥಿಗಳಲ್ಲಿ ಐದನೇದಾಗಿ ಅಂದ್ರೆ ಆತ್ಮವಿಶ್ವಾಸವನ್ನ ಬೆಳೆಸಬೇಕು. ಅಂಕಗಳಿಂದ ಆತ್ಮವಿಶ್ವಾಸ ಕೆಲವೊಮ್ಮೆ ಹೆಚ್ಚು ಮುಖ್ಯ ಆಗ್ತದೆ. ವಿದ್ಯಾರ್ಥಿಗಳ ವಿಫಲನೂ ಆಗ್ತಾರ, ನಿನಗೇನೇನೂ ಮಾಡಕ್ಕಾಗಂಗಿಲ್ಲ, ನಿನಗೇನು ಹೇಳಕ್ ಬರಂಗಿಲ್ಲ ಅಂತ ಈ ಬಾರಿ ನಾವು ಹೇಳಿದ ಅವ ಮಗು ಕುಗ್ಗೆನೆ ಬಿಡ್ತಾನ. ಅದಕ್ಕಾಗಿ ನೀನು ಇನ್ನೂ ಪ್ರಯತ್ನಿಸು, ಚೆನ್ನಾಗಿ ಪ್ರಯತ್ನಿಸು ಅಂತ ವಿದ್ಯಾರ್ಥಿಗಳಿಗೆ ನಾವು ಅವರಿಗೆ ಆತ್ಮವಿಶ್ವಾಸವನ್ನ ಮೂಡಿಸಬೇಕು. ಇನ್ನು ನೈತಿಕ ಮೌಲ್ಯಗಳನ್ನ ಕಲಿಸಬೇಕು. ಶಿಕ್ಷಣ ಎಂದರೆ ಕೇವಲ ಅಕ್ಷರ ಜ್ಞಾನವಲ್ಲ, ಶಿಕ್ಷಣದ ನಿಜವಾದ ಉದ್ದೇಶ ಉತ್ತಮ ಮನುಷ್ಯನನ್ನು ರೂಪಿಸುವುದು. ಅವನಿಗೆ ಸತ್ಯ, ಪ್ರಾಮಾಣಿಕತೆ, ದಯೆ, ಸಹಾನುಭೂತಿ, ಶಿಸ್ತು, ಸಮಯ ಪಾಲನೆ, ಜವಾಬ್ದಾರಿ, ಅಷ್ಟೇ ಅಲ್ಲದೆ ದೇಶ ಪ್ರೇಮ, ಪರಿಸರದ ಬಗ್ಗೆ ಕಾಳಜಿ ಮತ್ತು ಮಾನವೀಯತೆ ಮುಂತಾದ ಮೌಲ್ಯಗಳನ್ನು ಆ ವಿದ್ಯಾರ್ಥಿಗಳಲ್ಲಿ ನಾವು ಬೆಳೆಸಬೇಕು. ಸಮಯ ಪಾಲನೆ, ನಾವು ಶಿಕ್ಷಕರಾದವರು ಮೊದಲು ನಾವೇ ಸಮಯದ ಮಹತ್ವವನ್ನು ತಿಳ್ಕೋಬೇಕು. ನಾವು ಸಮಯಕ್ಕೆ ಶಾಲೆಗೆ ಬರಬೇಕು, ತರಗತಿಯಲ್ಲಿ ಸಮಯಕ್ಕೆ ಹೋಗಬೇಕು, ಸರಿಯಾದ ಸಮಯಕ್ಕೆ ಹೋಗಬೇಕು, ಪಾಠವನ್ನು ಸರಿಯಾಗಿ ಯೋಚಿಸಬೇಕು. ಆವಾಗ ಏನಾಗ್ತದೆ ಅಂತಂದ್ರೆ ಆ ಮಕ್ಕಳು ಸಹ ತಮ್ಮ ಜೀವನದೊಳಗೆ ಸಮಯದ ಪರಿಜ್ಞಾನ ಅವರಿಗೂ ಗೊತ್ತಾಗ್ತದೆ. ನಿರಂತರವಾಗಿ ಕಲಿಯೋದು. ಶಿಕ್ಷಕನು ಕಲಿಯುವುದನ್ನು ನಿಲ್ಲಿಸಿದ ದಿನ ಇಲ್ಲ. ಅವನು ಯಾವತ್ತಲೂ ನಾವು ನಾಳೆ ಪಾಠಕ್ಕೆ ಹೋಗಬೇಕಾದ್ರೆ ಇವತ್ತು ನಾವು ಓದಿಕೊಂಡನೆ ಹೋಗಬೇಕು. ಆವಾಗ ಶಿಕ್ಷಕ ಏನಾಗ್ತದೆ ಅಂತಂದ್ರೆ ಇವತ್ತಿನ ಜಗತ್ತು ಹೆಂಗ ವೇಗವಾಗಿ ಬದಲಾಗತೈತಿ, ಹೊಸ ಹೊಸ ತಂತ್ರಜ್ಞಾನಗಳದಾವ, ಹೊಸ ಸಂಶೋಧನೆಗಳ ನಡೆಯಕತ್ತಾವ, ಹೊಸ ಬೋಧನೆಯ ವಿಧಾನಗಳ ಬಂದಾವ, ಇವು ಎಲ್ಲ ಅಭಿವೃದ್ಧಿ ಆಗ್ಯಾವ. ಆದ್ದರಿಂದ ಶಿಕ್ಷಕರು ಕೂಡ ನಿರಂತರವಾಗಿ ಕಲಿತಾನೇ ಇರಬೇಕು. ಆ ತಂತ್ರಜ್ಞಾನವನ್ನು ಸರಿಯಾಗಿ ಬಳಸಬೇಕು. ಇನ್ನ ಕಾಲದೊಳಗ ಮೊಬೈಲ್, ಕಂಪ್ಯೂಟರ್, ಇಂಟರ್ನೆಟ್, ಡಿಜಿಟಲ್ ತರಗತಿಗಳು ಕೃತಕ ಬುದ್ಧಿಮಂತೆ ಶಿಕ್ಷಣದ ಭಾಗವಾಗಿದೆ. ಅಂದರೆ ತಂತ್ರಜ್ಞಾನ ಶಿಕ್ಷಕರನ್ನು ಬದಲಿಸುವ ಸಾಧನವಲ್ಲ, ಅದನ್ನು ಶಿಕ್ಷಕರ ಬೋಧ

ಸಾಧನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿಸುವಂತಹ ಸಾಧನವಾಗಿದೆ. ಉದಾಹರಣೆಗೆ ಶೈಕ್ಷಣಿಕ ವಿಡಿಯೋಗಳು, ಡಿಜಿಟಲ್ ಪ್ರಶಸ್ತಿಗಳು, ಆನ್ಲೈನ್ ಪುಸ್ತಕಗಳು, ಇವು ಎಲ್ಲ ಏನದಾವಲ್ಲ, ವಿದ್ಯಾರ್ಥಿಗಳ ತಂತ್ರಜ್ಞಾನದ ಜವಾಬ್ದಾರಿಯುತ ಬೆಳವಣಿಗೆಯನ್ನು ಶಿಕ್ಷಕರು ಕಲಿಸಬೇಕು. ಇನ್ನು ಕೃತಕ ಬುದ್ಧಿವಂತಿಕೆ ಯುಗದಲ್ಲಿ ಶಿಕ್ಷಕರ ಬಹಳ ಮುಖ್ಯವಾದಂತಹ ಪಾತ್ರವಾದ ವಿದ್ಯಾರ್ಥಿಗಳ ಮಾಹಿತಿ ಕ್ಷಣದೊಳಗೆ ಆಗಿಂದಾಗ ಸಿಕ್ಕಿಬಿಡ್ತದ. ಆದರೆ ಮಾಹಿತಿ ಸಿಗುವುದು ಮತ್ತು ಜ್ಞಾನವನ್ನು ಸರಿಯಾಗಿ ಬಳಸುವುದು ಒಂದೇ ಅಲ್ಲ. ಇಲ್ಲಿ ಶಿಕ್ಷಕರ ಮಹತ್ವ ಬಹಳ ಹೆಚ್ಚಾಗೈತಿ. ಅದು ಕೊಟ್ಟಿದ್ದನ್ನು ಯಾವುದು ಸರಿ, ಅದು ಕೊಟ್ಟಂತ ಉತ್ತರ ಸರಿ ಇದೆಯೋ ಅಥವಾ ಇಲ್ಲ ಅನ್ನೋದು ನಾವು ಶಿಕ್ಷಕರು ಪರಿಶೀಲನೆ ಮಾಡಿ ಅದಕ್ಕೆ ಸಂದರ್ಭಕ್ಕೆ ತಕ್ಕಂಗ ನಾವಿಲ್ಲಿ ಹೇಳಬೇಕಾಗ್ತದೆ. ಇನ್ನು ವಿದ್ಯಾರ್ಥಿಗಳಲ್ಲಿ ಮಾನಸಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ವಿದ್ಯಾರ್ಥಿಗಳ ಜೀವನದಲ್ಲಿ ಓದು ಮಾತ್ರ ಇರೋಂಗಿಲ್ಲ, ಅವರಿಗೆ ಹಲವಾರು ಕುಟುಂಬದ ಸಮಸ್ಯೆಗಳಿರ್ತಾವ, ಸ್ನೇಹಿತರಿಂದ ಸಮಸ್ಯೆಗಳಿರ್ತಾವ, ಪರೀಕ್ಷೆಯ ಒತ್ತಡನೂ ಇರಬಹುದು, ವಿಫಲತೆಯ ಭಯನೂ ಇರಬಹುದು, ಭವಿಷ್ಯದ ಬಗ್ಗೆ ಅವರಿಗೆ ಗೊಂದಲನೂ ಇರಬಹುದು. ಇಂಥ ಎಲ್ಲಾ ಸಂದರ್ಭಗಳಾಗ ಶಿಕ್ಷಕರು ವಿದ್ಯಾರ್ಥಿಯನ್ನು ತಪ್ಪಿಸ್ತನನ್ನಾಗಿ ಮಾಡುವ ಬದಲು ಅವನಿಗೆ ಸರಿಯಾದ ಮಾರ್ಗವನ್ನು ತೋರಿಸುವುದು ಶಿಕ್ಷಕನ ಮುಖ್ಯವಾದಂತಹ ಕರ್ತವ್ಯವಾಗಿದೆ. ಇನ್ನು ಪೋಷಕರೊಂದಿಗೆ ಸಹ ಶಿಕ್ಷಕರು ಬಹಳ ಒಳ್ಳೆಯ ಸಂಬಂಧವನ್ನು ಇಟ್ಟುಕೋಬೇಕು. ಯಾಕಂದ್ರೆ ಶಿಕ್ಷಕರು ಮತ್ತು ಪೋಷಕರು ಪರಸ್ಪರ ವಿರೋಧಿಗಳಲ್ಲ. ಅವರಿಬ್ಬರು ಆ ಮಗುವಿನ ಭವಿಷ್ಯವನ್ನು ಉಜ್ವಲ ಮಾಡಕ ಎಷ್ಟು ಶಿಕ್ಷಕರ ಪಾತ್ರ ಮುಖ್ಯ ಐತಿ, ಅಷ್ಟೇ ಪೋಷಕರ ಪಾತ್ರನೂ ಮುಖ್ಯ ಐತಿ. ಆದ್ದರಿಂದ ವಿದ್ಯಾರ್ಥಿಯ ಸಮಸ್ಯೆಗಳನ್ನು ಪೋಷಕರೊಂದಿಗೆ ಸೂಕ್ತವಾಗಿ ನಾವು ಚರ್ಚಿಸಬೇಕು. ಪೋಷಕರಿಗೆ ಶಾಲೆಯ ಶಿಕ್ಷಣದ ಪ್ರತಿಕ್ರಿಯೆಯನ್ನು ಸರಿಯಾದ ರೀತಿಯಲ್ಲಿ ಭಾಗವಹಿಸಲು ಅವರಿಗೆ ಅವಕಾಶವನ್ನು ನೀಡಿ. ಶಿಕ್ಷಕರ ಕರ್ತವ್ಯ ಕೇವಲ ಪರೀಕ್ಷೆ ಸಿದ್ಧಪಡಿಸುವುದು ಅಥವಾ ವಿದ್ಯಾರ್ಥಿಯ ಸಮಾಜದಲ್ಲಿ ಹೇಗೆ ಬದುಕುವುದು ಅಂತ ಕಲಿಸುವುದಲ್ಲ. ಕಾನೂನಿನಿಗೆ ಗೌರವ, ಸಾರ್ವಜನಿಕ ಆಸ್ತಿಯ ರಕ್ಷಣೆ, ಪರಿಸರ ಸಂರಕ್ಷಣೆ, ಇತರ ಹಕ್ಕುಗಳು ಗೌರವ, ಸಾಮಾಜಿಕ ಜವಾಬ್ದಾರಿ, ಪ್ರಜಾಪ್ರಭುತ್ವದ ಮೌಲ್ಯಗಳು, ಇಂಥ ಮುಂತಾದ ಅನೇಕ ವಿಷಯಗಳ ಬಗ್ಗೆ ಅವರಿಗೆ ನಾವು ಅರಿವನ್ನ ಮೂಡಿಸಬೇಕು. ಪರಿಸರದ ಬಗ್ಗೆ ಅವರಿಗೆ ಜಾಗೃತಿ ಮೂಡಿಸಬೇಕ್ರಿ. ಇಂದಿನ ಜಗತ್ತದಾಗ ಹವಾಮಾನ ಬದಲಾವಣೆಯಾಗಿ ಪರಿಸರದಾಗ ಬಹಳ ವ್ಯತ್ಯಾಸ ಆಗತ್ತವ. ಅದಕ್ಕೆ ಶಾಲೆಯ ಮಕ್ಕಳಿಗೆ ಮೊದಲು ಹೇಳಬೇಕಾಗಿ, ನೀರನ್ನ ಉಳಿಸ್ರಿ, ವಿದ್ಯುತ್ತನ್ನ ಉಳಿಸ್ರಿ, ಮರಗಳನ್ನ ಬೆಳೆಸ್ರಿ, ಪ್ಲಾಸ್ಟಿಕ್ ಬಳಕೆನ ಆದಷ್ಟು ಕಡಿಮೆ ಮಾಡ್ರಿ, ತ್ಯಾಜ್ಯ ವಿಂಗಡಣೆ ಮಾಡೋದನ್ನ ಕಲಿರಿ, ಸ್ವಚ್ಛವಾಗಿ ಇರುವುದನ್ನ ಕಲಿರಿ. ಇವು ಎಲ್ಲಾನು ನಾವು ಶಿಕ್ಷಕರು ಮಕ್ಕಳಿಗೆ ದಿನಾ ದಿನ ಹೇಳಬೇಕಾಗ್ತದ. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಬಹಳ ಮುಖ್ಯ ಐತ್ರಿ. ಆ ಹೆಣ್ಣು ಮಕ್ಕಳ ಶಿಕ್ಷಣ ಪ್ರೋತ್ಸಾಹಕ ಒಂದು ಹೆಣ್ಣು ಮಗು ಶಿಕ್ಷಣ ಪಡೆದರೆ ಒಂದು ಕುಟುಂಬದ ಭವಿಷ್ಯವೇ ಬದಲಾಗಬಹುದು. ಹೆಣ್ಣು ಮಕ್ಕಳು ತಮ್ಮ ಕನಸುಗಳನ್ನು ಬೆನ್ನಟ್ಟಲು ಶಿಕ್ಷಕರು ಪ್ರೋತ್ಸಾಹಿಸಬೇಕು. ಅವರಲ್ಲಿ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳನ್ನು ನಾವು ಅವರಲ್ಲಿ ಮೂಡಿಸಬೇಕು, ಬೆಳೆಸಬೇಕು. ಇನ್ನು ಸಾಮಾಜಿಕ ಸಮಾನತೆಯ ಅರಿವು. ಶಿಕ್ಷಣವು ಸಮಾಜದಲ್ಲಿರುವ ಅಸಮಾನತೆ ಕಡಿಮೆ ಮಾಡುವ ಪ್ರಮುಖ ಸಾಧನವಾಗಿದೆ. ಇಲ್ಲಿ ನಾವು ಜಾತಿ, ಧರ್ಮ, ಭಾಷೆ, ಲಿಂಗ, ಆರ್ಥಿಕ ಈ ಸ್ಥಿತಿ ಅಥವಾ ಯಾವುದೇ ವೈಯಕ್ತಿಕ ಹಿನ್ನೆಲೆ ಆಧಾರದ ಮೇಲೆ ನಾವು ವಿದ್ಯಾರ್ಥಿಗಳ ನಡುವೆ ಭೇದ ಭಾವ ಯಾವಾಗಲೂ ಮಾಡಬಾರದು. ತರಗತಿ ಎಲ್ಲರಿಗೂ ಸುರಕ್ಷಿತ ಮತ್ತು ಗೌರವಯುತ ಸ್ಥಳವಾಗಿರಬೇಕು. ಇನ್ನು ವಿದ್ಯಾರ್ಥಿಗಳ ಪ್ರತಿಭೆ ಗುರುತಿಸುವುದು. ಎಲ್ಲ ಮಕ್ಕಳ ಒಂದೇ ರೀತಿ ಇರಂಗಿಲ್ಲ ರೀ. ಒಬ್ರು ಗಣಿತದಾಗ ಉತ್ತಮ ಇರ್ತಾರ, ಇನ್ನೊಬ್ರು ಚಿತ್ರಕಲೆಯೊಳಗಿರ್ತಾರ, ಒಬ್ರು ಸಂಗೀತದೊಳಗಿರ್ತಾರ, ಇನ್ನೊಬ್ರು ಕ್ರಿಯೆಯೊಳಗಿರ್ತಾರ, ಮತ್ತೊಬ್ರು ನಾಯಕತ್ವದಲ್ಲಿರ್ತಾರ. ಆ ಶಿಕ್ಷಕರ ಮುಖ್ಯ ಕರ್ತವ್ಯ ಏನಂತಂದ್ರೆ ಪ್ರತಿಯೊಬ್ಬರ ಸಾಮರ್ಥ್ಯವನ್ನು ಗುರುತಿಸಿ ಅವನನ್ನು ಅಭಿವೃದ್ಧಿಪಡಿಸುವ ಅವಕಾಶವನ್ನು ಕಲ್ಪಿಸಬೇಕು. ಶಿಕ್ಷಕರೇ ಮಾದರಿಯಾಗಬೇಕು. ವಿದ್ಯಾರ್ಥಿಗಳು ಶಿಕ್ಷಕರ ಮಾತಕ್ಕಿಂತ ಅವರ ನಡೆನುಡಿಗಳಲ್ಲಿ ಹೆಚ್ಚು ಗಮನ ಕೊಡ್ತಾರೆ. ಶಿಕ್ಷಕರು ಸತ್ ಮಾತನಾಡಿದರೆ ವಿದ್ಯಾರ್ಥಿಗಳು ಸತ್ಯದ ಮಹತ್ವವನ್ನು ಕಲಿಯುತ್ತಾರೆ. ಶಿಕ್ಷಕರು ಸಮಯ ಪಾಲನೆ ಮಾಡಿದರೆ ವಿದ್ಯಾರ್ಥಿಗಳು ಕೂಡ ಸಮಯ ಪಾಲನೆಯನ್ನು ಕಲಿತಾರೆ. ಶಿಕ್ಷಕರು ಎಲ್ಲನ್ನೂ ಗೌರವಿಸಿದರೆ ವಿದ್ಯಾರ್ಥಿಗಳು ಗೌರವವನ್ನು ಕೊಡ್ತಾರೆ. ಆದ್ದರಿಂದ ಶಿಕ್ಷಕರ ವ್ಯಕ್ತಿತ್ವವೇ ಒಂದು ಜೀವಂತ ಪಾಠ ಪುಸ್ತಕವಾಗಿದೆ. ಇವತ್ತು ನೋಡ್ರಿ, ನಮಗೆ ತಂದೆ ತಾಯಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಬುತ್ತಿಯನ್ನ ಕಟ್ಟಿ ಕಳಿಸ್ತಾರ. ಆ ಬುತ್ತಿಯನ್ನು ನಾವು ಹೊಟ್ಟೆ ತುಂಬಾ ಊಟ ಮಾಡ್ತೀವಿ, ನಮಗ್ ಮತ್ತ ಹೊಟ್ಟೆ ಹಸಿತದ, ನಮ್ಮ ಮತ್ತ ತಾಯಿ ನಮಗ್ ಊಟಕ್ಕೆ ಹಾಕ್ತಾಳ. ಆದರೆ ಗುರು ಅವನು ಎಂಥ ಬುತ್ತಿಯನ್ನು ಕೊಡ್ತಾರ, ಸ್ವತಃ ನಾವು ಗಳಿಸುವಂತಹ ಬುತ್ತಿಯನ್ನು ಅವರು ನಮಗೆ ಕಟ್ಟಿ ಕೊಡ್ತಾರ. ಅದಕ್ಕೋಸ್ಕರ ಶಿಕ್ಷಕರ ದಿನವನ್ನ ನಾವು ಬಹಳ ವಿಜೃಂಭಣೆಯಿಂದ, ನಾವು ಎಲ್ಲರೂ ವಿಶ್ವ ದಿನಾಚರಣೆ ಆಚರಿಸ್ಕೊ ಬಂದೀವಿ, ಯಾವತ್ತು ನಾವು ಶಿಕ್ಷಕನ ಮರೆಯಕ್ಕೆ ಸಾಧ್ಯ ಇಲ್ಲ ನೋಡ್ರಿ. ಇವತ್ತು ನಾವು ಯಾವುದೇ ಒಂದು ಕಷ್ಟದಾಗಿದ್ರೂ ಸಹ ಹಿಂದಿನ ಕಾಲದಲ್ಲಿ ಗುರು ಹೇಳಿದ ಈ ವಾದದ ಜ್ಞಾಪಕ ಬರ್ತದೆ. ಇಂದಿನ ಶಿಕ್ಷಕರ ಮುಂದಿರುವ ಸವಾಲುಗಳು. ಇಂದಿನ ಶಿಕ್ಷಕರು ಕೆಲಸದ ಹಿಂದಿನ ಕಾಲಕ್ಕಿಂತ ಹಲವಾರು ರೀತಿಯಲ್ಲಿ ಬದಲಾಗಿದೆ. AI, ಡಿಜಿಟಲ್ ತಂತ್ರಜ್ಞಾನ, ಬದಲಾಗುತ್ತಿರುವ ಸಾಮಾಜಿಕ ಪರಿಸ್ಥಿತಿಗಳು,

ಕಲಿಕೆಗಳ ಅಗತ್ಯ, ಒಳಗೊಳ್ಳುವ ಶಿಕ್ಷಣ, ಹವಾಮಾನ ಬದಲಾವಣೆ ಮತ್ತು ಇತರ ಸಾಮಾಜಿಕ ಸವಾಲುಗಳು ಶಿಕ್ಷಕರ ವೃತ್ತಿ ಮೇಲೆ ಪರಿಣಾಮ ಬೀರುತ್ತಿದೆ. ಹೆಚ್ಚುತ್ತಿರುವ ಕೆಲಸದ ಒತ್ತಡ, ತಂತ್ರಜ್ಞಾನದಿಂದ ಹೊಂದಿಕೊಳ್ಳುವುದು ಅಗತ್ಯ, ವಿದ್ಯಾರ್ಥಿಗಳ ವೈವಿಧ್ಯಮಯ ಕಲಿಕೆಯ ಅಗತ್ಯಗಳು, ಪೋಷಕರ ನಿರೀಕ್ಷೆಗಳು, ಬದಲಾಗುತ್ತಿರುವ ಶಿಕ್ಷಣ ವಿಧಾನಗಳು, ಡಿಜಿಟಲ್ ವ್ಯತ್ಯಾಸ, ವಿದ್ಯಾರ್ಥಿಗಳ ಗಮನ ಕೇಂದ್ರೀಕರಣ ಸಮಸ್ಯೆಗಳು, ನಿರಂತರ ತರಬೇತಿಯ ಅಗತ್ಯ, ಹೊಸ ಶಿಕ್ಷಣ ತಂತ್ರಜ್ಞಾನಗಳ ಅರಿವು, ವೃತ್ತಿಪರ ಗೌರವವನ್ನು ಕಾಪಾಡಿಕೊಳ್ಳುವುದು ಅಗತ್ಯ. ಇನ್ನು ಶಿಕ್ಷಕರಿಗೆ

ಕೆಲಸದ ಪರಿಸ್ಥಿತಿ, ಅಗತ್ಯ ಬೋಧನಾ ಸಾಮಗ್ರಿಗಳು, ನಿರಂತರ ತರಬೇತಿ, ವೃತ್ತಿಪರ ಸ್ವತಂತ್ರ, ಗೌರವ, ಸುರಕ್ಷಿತ ಕೆಲಸದ ವಾತಾವರಣ, ಸಮರ್ಪಕ ಸಂಪನ್ಮೂಲಗಳು, ಇವು ಎಲ್ಲ ಏನಪ್ಪ ಅಂತಂದ್ರೆ ವಿದ್ಯಾರ್ಥಿಗಳ ಕಲಿಕೆಯ ಪರಿಸ್ಥಿತಿಗಳೊಂದಿಗೆ ನೇರವಾಗಿ ಸಂಬಂಧ ಹೊಂದಿದೆ ಎಂದು ದೃಷ್ಟಿಕೋನ ಮಹತ್ವ ಬೇಕು. ಆದ್ದರಿಂದ ಉತ್ತಮ ಶಿಕ್ಷಕರು ಬೇಕು ಎಂದು ಹೇಳುವುದರ ಜೊತೆಗೆ ಉತ್ತಮ ಶಿಕ್ಷಕರಿಗೆ ಬೇಕಾದ ಪರಿಸ್ಥಿತಿಗಳನ್ನು ನಿರ್ಮಿಸಬೇಕು ಎಂಬುದನ್ನು ಸಮಾಜ ಅರಿತುಕೊಳ್ಳಬೇಕು. ಇನ್ನು ವಿದ್ಯಾರ್ಥಿಗಳ ಕರ್ತವ್ಯವೇನಪ್ಪ? ಶಿಕ್ಷಕನ ಗೌರವಿಸುವುದು ವಿದ್ಯಾರ್ಥಿಗಳ ಪ್ರಮುಖ ಕರ್ತವ್ಯವಾಗಿದೆ. ಶಿಕ್ಷಕರನ್ನು ಗೌರವಿಸುವುದು ಎಂದರೆ ಕೇವಲ ಶಿಕ್ಷಕರ ದಿನದಂದು ಹೂವು ಕೊಡುವುದು ನಿಜವಾದ ಗೌರವವಲ್ಲ. ಶಿಕ್ಷಕರು ಹೇಳುವುದನ್ನು ಗಮನದಿಂದ ಕೇಳುವುದು, ಪ್ರಶ್ನೆಗಳನ್ನು ಕೇಳುವುದು, ಸಮಯಕ್ಕೆ ಕೆಲಸ ಪೂರ್ಣಗೊಳಿಸಬೇಕು, ಶಿಸ್ತಿನಿಂದ ನಡೆದುಕೊಳ್ಳಬೇಕು, ಸಹಪಾಠಿಗಳನ್ನು ಸಹ ಗೌರವಿಸಬೇಕು, ಶಾಲೆಯ ಆಸ್ತಿಯನ್ನು ಕಾಪಾಡಬೇಕು, ಕಲಿತ ಜ್ಞಾನವನ್ನು ಜೀವನದಲ್ಲಿ ಬಳಸಬೇಕು. ವಿದ್ಯಾರ್ಥಿಯ ಯಶಸ್ಸೇ ಶಿಕ್ಷಕರಿಗೆ ದೊರೆಯುವ ಅತ್ಯಂತ ದೊಡ್ಡ ಗೌರವ. ಶಿಕ್ಷಕ ದಿನದ ಆಚರಣೆಯ ನಿಜವಾದ ಅರ್ಥ ಏನು? ಶಿಕ್ಷಕರ ದಿನದಂದು ನಾವು ಶಿಕ್ಷಕರಿಗೆ ಶುಭಾಶಯವನ್ನು ಹೇಳುತ್ತೇವೆ, ಕಾರ್ಯಕ್ರಮಗಳನ್ನು ಮಾಡ್ತೀವಿ, ಭಾಷಣವನ್ನು ಸಹ ಮಾಡ್ತೀವಿ, ಹೂಗಳನ್ನು ಸಹ ನೀಡ್ತೀವಿ. ಆದರೆ ಆ ಒಂದು ದಿನದ ಆಚರಣೆ ನಂತರ ಶಿಕ್ಷಕರ ಬಗ್ಗೆ ನಮ್ಮ ಗೌರವ ಮುಂದುವರಿಯಬೇಕು. ಶಿಕ್ಷಕರ ದಿನದ ನಮಗೆ ಒಂದೇ ಒಂದು ಪ್ರಶ್ನೆ ಕೇಳ್ತೀವಿ, ನಮ್ಮ ಜೀವನವನ್ನು ರೂಪಿಸಿದ ಶಿಕ್ಷಕರಿಗೆ ನಾವು ನಿಜವಾಗಿ ಎಷ್ಟು ಗೌರವ ನೀಡುತ್ತಿದ್ದೇವೆ? ಈ ಪ್ರಶ್ನೆಗೆ ಉತ್ತರಿಸುವುದು ಪ್ರತಿಯೊಬ್ಬ ವಿದ್ಯಾರ್ಥಿ ಮುಖ್ಯವಾದಂತಹ ಕರ್ತವ್ಯವಾಗಿದೆ. ಇನ್ನು ಒಬ್ಬ ಶಿಕ್ಷಕನ ಪ್ರಭಾವ. ಒಬ್ಬ ಶಿಕ್ಷಕನ ಪ್ರಭಾವವನ್ನು ಅಂಕಗಳಿಂದ ಅಳೆಯಲು ಸಾಧ್ಯವಿಲ್ಲ. ಒಬ್ಬ ವಿದ್ಯಾರ್ಥಿ ಹಲವು ವರ್ಷ ನಂತರವೂ ತನ್ನ ಶಿಕ್ಷಕರನ್ನು ನೆನಪಿಸಿಕೊಳ್ಳಬಹುದು. ನಾನು ಸೋತಾಗ ನನ್ನ ಶಿಕ್ಷಕರು ನನ್ನನ್ನು ಪ್ರೋತ್ಸಾಹಿಸಿದರು, ನಾನು ತಪ್ಪು ಮಾಡಿದಾಗ ನನ್ನ ಶಿಕ್ಷಕರು ನನಗೆ ಸರಿಯಾದ ದಾರಿ ತೋರಿಸಿದರು, ನಾನು ನನ್ನ ಮೇಲೆ ನಂಬಿಕೆ ಕಳೆದುಕೊಂಡಾಗ ನನ್ನ ಶಿಕ್ಷಕರು ನನ್ನಲ್ಲಿ ನಂಬಿಕೆಯನ್ನು ತುಂಬಿದರು. ಇಂಥ ನೆನಪುಗಳು ಶಿಕ್ಷಕರ ನಿಜವಾದ ಸಾಧನೆಯಾಗಿದೆ. ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಸಂಬಂಧ ಹೆಂಗಿರಬೇಕಪ್ಪ? ಕೇವಲ ಪಾಠ ಕಲಿಸುವುದು ಕೇಳುವುದು ಅಷ್ಟ ಸಂಬಂಧ ಆಗಿರಬಾರದು. ಜ್ಞಾನ ಮತ್ತು ಕುತೂಹಲದ ಸಂಬಂಧ, ಅನುಭವ ಕಲಿಕೆಯ ಸಂಬಂಧ, ಮಾರ್ಗದರ್ಶನ ಮತ್ತು ಪ್ರಯತ್ನದ ಸಂಬಂಧ, ನಂಬಿಕೆ ಮತ್ತು ಜವಾಬ್ದಾರಿಯ ಸಂಬಂಧ. ಒಬ್ಬ ವಿದ್ಯಾರ್ಥಿಯು ಶಿಕ್ಷಕನನ್ನು ಪ್ರಶ್ನಿಸಲು ಹೆದರಬಾರದು. ಅದೇ ರೀತಿ ಶಿಕ್ಷಕನು ಕೂಡ ವಿದ್ಯಾರ್ಥಿಯ ಪ್ರಶ್ನೆಗಳನ್ನು ಗೌರವಿಸಬೇಕು. ಉತ್ತಮ ಶಿಕ್ಷಕರ ಗುಣಗಳು ಯಾವುವಪ್ಪ ಅಂತಂದ್ರೆ, ಜ್ಞಾನ ಇರಬೇಕು, ತಾಳ್ಮೆ ಇರಬೇಕು, ಪ್ರೀತಿ ಇರಬೇಕು, ಶಿಸ್ತು, ಪ್ರಾಮಾಣಿಕತೆ, ಸೃಜನಶೀಲತೆ, ಕಲಿಯುವ ಮನೋಭಾವ, ನಾಯಕತ್ವ. ಒಬ್ಬ ಉತ್ತಮ ಶಿಕ್ಷಕನಲ್ಲಿ ಹಲವಾರು ಗುಣಗಳಿರಬೇಕು. ತಾನು ಬೋಧಿಸುವಂತಹ ವಿಷಯ ಉತ್ತಮ ಜ್ಞಾನದಿಂದ ಕೂಡಿರಬೇಕು. ಎಲ್ಲ ವಿದ್ಯಾರ್ಥಿಗಳು ಒಂದೇ ರೀತಿ ಕಲಿಯುವುದಿಲ್ಲ, ಆದ್ದರಿಂದ ಬಹಳ ತಾಳ್ಮೆ ಅಗತ್ಯ. ಇನ್ನು ಶಿಕ್ಷಕರ ದಿನದ ಗಮನ ನಮಗೆ ನೀಡುವ ಸಂದೇಶ ಏನಂತಂದ್ರೆ, ಶಿಕ್ಷಕರನ್ನು ಗೌರವಿಸುವುದು ಎಂದರೆ ಶಿಕ್ಷಣದ ಭವಿಷ್ಯವನ್ನು ಗೌರವಿಸುವುದು. ಶಿಕ್ಷಕರನ್ನು ಗೌರವಿಸುವ ಜ್ಞಾನವನ್ನು ಗೌರವಿಸಿದಂತೆ 2026ನೇ ವಿಶೇಷ ಸಂದೇಶ ಏನಪ್ಪ ಅಂತಂದ್ರ, ವಿಶ್ವ ಶಿಕ್ಷಕರ ದಿನವು ವಿಶೇಷ ಮಹತ್ವ ಹೊಂದಿದೆ. 1966ರಲ್ಲಿ ಶಿಕ್ಷಕರ ಸ್ಥಾನಮಾನವನ್ನು ಕುರಿತು ಶಿಫಾರಸು ಮಾಡಿದ 60 ವರ್ಷಗಳ ಪೂರ್ಣಗೊಳಿದಂತಹ ಹಿನ್ನೆಲೆಯಲ್ಲಿ ಈ ವರ್ಷ ಸಹ ಆಚರಣೆಯನ್ನು ನಡೆಯಕತ್ತದೆ. ಶಿಕ್ಷಕರೊಂದಿಗೆ ಎಲ್ಲರೂ ನಿಲ್ಲೋಣ ಎಂದು 2026ನೇ ಸಂದೇಶವು ಶಿಕ್ಷಕರನ್ನು ಕೇವಲ ಕರ್ತವ್ಯ ನಿರ್ವಹಿಸುವ ವ್ಯಕ್ತಿಗಳಾಗಿ ನೋಡುವುದಕ್ಕಿಂತ ಅವರ ವೃತ್ತಿಗೆ ಅಗತ್ಯವಾದ ಗೌರವ, ಬೆಂಬಲ ಮತ್ತು ಸ್ಥಾನಮಾನಗಳನ್ನು ನೀಡುವ ಅತ್ಯಗತ್ಯವನ್ನು ಒತ್ತಿ ಹೇಳುತ್ತದೆ. ಇಂದಿನ ಜಗತ್ತಿನಲ್ಲಿ ಶಿಕ್ಷಣ ಬದಲಾಗುತ್ತಿದೆ, ತಂತ್ರಜ್ಞಾನ ಬದಲಾಗುತ್ತಿದೆ, ವಿದ್ಯಾರ್ಥಿಯ ಕಲಿಕೆಯ ವಿಧಾನಗಳು ಸಹ ಬದಲಾಗುತ್ತಿವೆ. ಆದರೆ ಒಂದು ವಿಷಯ ಮಾತ್ರ ಬದಲಾಗುವುದಿಲ್ಲ, ಒಬ್ಬ ಮನುಷ್ಯ ಬದುಕನ್ನು ಮತ್ತೊಬ್ಬ ಮನುಷ್ಯ ಜ್ಞಾನ ಮತ್ತು ಪ್ರೇರಣೆ ಬದಲಾಯಿಸಬಲ್ಲನು. ಅದೇ ಶಿಕ್ಷಕರ ಮಹತ್ವ. ಎಲ್ಲ ವಿದ್ಯಾರ್ಥಿಗಳಲ್ಲಿ ನಾನು ಒಂದು ಮಾತನ್ನ ಕೇಳಿದೆ, ದೊಡ್ಡವನಾದ ತಕ್ಷಣ ಏನಾಗ್ತೀಯಾ ಅಂತಂದ್ ಕೇಳಿದೆ. ಅವಾಗ ಒಬ್ಬ ವಿದ್ಯಾರ್ಥಿ ಏನ್ ಹೇಳಿದ, ನಾನು ಶಿಕ್ಷಕನಾಗ್ತೀನ್ರಿ ಅಂತಂದ. ಅದಕ್ಕೆ ನಾನು ಅವನಿಗೆ ಪ್ರಶ್ನೆ ಮಾಡಿದೆ, ಡಾಕ್ಟರ್ ಆಗಕ್ಕೆ ಇಚ್ಛೆ ಪಡ್ತಾರಾ, ಇಂಜಿನಿಯರ್ ಆಗಕ್ಕೆ ಇಚ್ಛೆ ಪಡ್ತಾರಾ, ನೀನ್ ಯಾಕಪ್ಪ ಶಿಕ್ಷಕ ಆಗ್ತೀಯಾ ಅಂತ ಕೇಳಿದೆ. ಅವಾಗ ಅವಾಗ ಏನ್ ಹೇಳಿದಪ್ಪ ಅಂತಂದ್ರೆ, ಡಾಕ್ಟರ್ ಜೀವವನ್ನ ಉಳಿಸಬಹುದ್ರಿ, ಇಂಜಿನಿಯರ್ ಆದವನು ಮನಿ ಕಟ್ಟಬಹುದ್ರಿ, ಆದ್ರೆ ಶಿಕ್ಷಕನಾದವನು ಡಾಕ್ಟರ್ ಇಂಜಿನಿಯರ್ ಆಗುವಂತವರನ್ನ ನಿರ್ಣಯ ಮಾಡ್ತಾನ, ಅದಕ್ಕೋಸ್ಕರ ನಾನು ಶಿಕ್ಷಕನಾಗ್ತೀನಿ ಅಂತಂದೆ. ಅಂದ್ರೆ ಈ ಶಿಕ್ಷಕನ ವೃತ್ತಿ ಎಷ್ಟು ಮೌಲ್ಯವಿದೆ ಅಂದ್ರೆ, ನಾವು ಸಣ್ಣವರು ಇದ್ದಾಗಿಂದ ಮಕ್ಕಳು ಒಳ್ಳೆಯ ಒಂದು ಸಂಸ್ಕಾರ ವಿದ್ಯೆ ಕೊಟ್ರೆ ಆ ಮಗು ನಾಗರಿಕ ಒಳ್ಳೆಯವನು. ಇವತ್ತು AI ಬಂದವ್ರಿ,

0: ಅದ್ರಾಗ ಎಲ್ಲಾರು ಕ್ವಶನ್ಸ್ ನೋಡ್ತಾರ, ಪ್ರೀತಿ ಸಿಗ್ತದೇನ್ರಿ ಟೀಚರ್ಸ್ ಗಳಿಂದ? ಪ್ರೀತಿ ಸಿಗ್ತದ ಮಕ್ಕಳಿಗೆ, ಕ್ವಶನ್ಸ್ ಸಿಗ್ತಾವ, ಆನ್ಸರ್ ಸಿಗ್ತಾವ, ಎಲ್ಲ ಸಿಗ್ತಾವ್ರಿ, ಆದ್ರ ಪ್ರೀತಿ ಸಿಗಂಗಿಲ್ಲ. ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಶಿಕ್ಷಕರ ಪ್ರೀತಿ ಬಹಳ ಮುಖ್ಯ ಆಗ್ರಿ. ಇನ್ನು ನಾವು ಶಿಕ್ಷಕರಿಗೆ ಹೆಂಗೆ ಗೌರವವನ್ನು ಸಲ್ಲಿಸಬೇಕು? ನೀವು ನಮಗೆ ಅಕ್ಷರವನ್ನ ಕಲಿಸಿದಿರಿ, ಅಕ್ಷರದಿಂದ ಪದ ಕಲಿತೀವಿ, ಪದಗಳಿಂದ ವಾಕ್ಯಗಳನ್ನ ಕಲಿತೀವಿ, ವಾಕ್ಯಗಳಿಂದ ಜ್ಞಾನ ಕಲಿತೀವಿ, ಜ್ಞಾನದಿಂದ ವಿಚಾರ ಮಾಡೋದನ್ನ ಕಲಿತೀವಿ, ವಿಚಾರದಿಂದ ಜೀವನವನ್ನು ಅರ್ಥ ಮಾಡಿಕೊಳ್ಳೋದನ್ನು ಕಲಿತೀವಿ. ಆದ್ದರಿಂದ ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಶಿಕ್ಷಕರ ಕೊಡೆ ಒಂದು ಭಾಗವಾಗಿದೆ. ನಿಮ್ಮ ಪರಿಶ್ರಮ ಗುರುತು ಇದೆ, ನಮ್ಮ ವ್ಯಕ್ತಿತ್ವದಲ್ಲಿ ನಿಮ್ಮ ಬೋಧನೆ ಛಾಯೆಯಾಗಿ ಇದೆ, ನಮ್ಮ ಕನಸುಗಳಲ್ಲಿ ನಿಮ್ಮ ಪ್ರೋತ್ಸಾಹ ಬೆಳಕು ಆಗಿದೆ. ಕೊನೆಗೆ ನಾನು ಹೇಳಬಯಸುವುದೇನೆಂದರೆ, ಶಿಕ್ಷಕರು ರಾಷ್ಟ್ರದ ಭವಿಷ್ಯವನ್ನು ರೂಪಿಸುವ ಶಿಲ್ಪಿಗಳು, ಕಟ್ಟಡಗಳನ್ನು ನಿರ್ಮಿಸುವ ಇಂಜಿನಿಯರ್ಗಳು, ರೋಗಿಗಳನ್ನು ಗುಣಪಡಿಸುವಂತಹ ವೈದ್ಯರು, ಸೇತುವೆಗಳನ್ನು ನಿರ್ಮಾಣ ಮಾಡುವಂತಹ ತಾಂತ್ರಿಕರು, ಆದರೆ ಈ ಎಲ್ಲ ವೃತ್ತಿಗಳಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳನ್ನು ರೂಪಿಸುವವನು ಕೇವಲ ಶಿಕ್ಷಕರ ಪಾತ್ರವಿದೆ. ಆದ್ದರಿಂದ ಶಿಕ್ಷಕರ ಸ್ಥಾನ ಸಮಾಜದಲ್ಲಿ ಅತ್ಯಂತ ಮಹತ್ವದಾಗಿದೆ.
1: ಶಿಕ್ಷಣದ ರೂವಾರಿ ಶಿಕ್ಷಕ ಮಂಜುಳಾ ಪಿ ಹೊಸೂರ್ ಅವರಿಂದ ಭಾಷಣ ಕೇಳಿದಿರಿ. ಈಗ ಘನ್ಮಠ ಶಿವಗಿಯವರ ಒಂದು ವಚನವನ್ನ ಸಮೂಹ ಗಾನದಲ್ಲಿ ಕೇಳೋಣ.

ಗನ್ಮಠ ಶಿವಯೋಗಿಯವರ ವಚನವನ್ನು ಸಮೂಹ ಗಾನದಲ್ಲಿ ಇದುವರೆಗೂ ಕೇಳಿದಿರಿ. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಕಾರ್ಯಕ್ರಮ ಪ್ರಸ್ತುತಿ ಮಾಲಾ ಸಾಂಬ್ರಾಣಿ.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
2: ಅದು ಕೂಡ ಆಪ್ನಿಂದ? ಸಿಕ್ಬಿದ್ರು.
3: ಅಪರಿಚಿತ ಆಪ್ನಿಂದ ಬಚಾವ್ ಆಗಿ.
4: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ನಿರೀಕ್ಷಿಸಿ. ಸರಣಿ ಕಾರ್ಯಕ್ರಮ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿ.

ಪ್ರೀತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ ನಿಮ್ಮ

0: 101.3 ಕನ್ನಡ ಕಾಮನ ಬಿಲ್ಲು.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಅನುಸಂಧಾನ ಈ ಕುರಿತು ನವದೆಹಲಿಯ ಕೇಂದ್ರೀಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಅನುಸಂಧಾನ ಸಂಸ್ಥಾನದ ಪೂರ್ವ ನಿರ್ದೇಶಕರಾದ ಡಾ ರಾಘವೇಂದ್ರ ರಾವ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ.
3: ಡಾಕ್ಟರ್ ರಾಘವೇಂದ್ರ ರಾವ್ ಅವರೇ, ನಮಸ್ಕಾರ.
4: ನಮಸ್ಕಾರ.
3: ತಾವು ಇವತ್ತಿನ ದಿವಸ ಯೋಗ ಮತ್ತು ಯೋಗಕ್ಕೆ ಸಂಬಂಧಪಟ್ಟಂತಹ ಸಂಶೋಧನೆ ಮತ್ತು ವಿಶೇಷವಾಗಿ ಯೋಗ ಚಿಕಿತ್ಸೆ ಮತ್ತು ಅನುಸಂಧಾನ ಸಂಸ್ಥಾನ ನವದೆಹಲಿ ಈ ಸಂಸ್ಥೆ ನಡೆಸ್ತಾ ಇರುವಂತಹ ಕಾರ್ಯಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಮೊದಲಿಗೆ ತಮ್ಮ ಬಗ್ಗೆ ಸ್ವಲ್ಪ ಹೇಳಿ ಡಾಕ್ಟರ್ ರಾಘವೇಂದ್ರ ಅವರು.
4: ನನ್ನ ಹೆಸರು ಡಾಕ್ಟರ್ ರಾಘವೇಂದ್ರ ಅಂತ, ಮೂಲತಃ ನಾನು ಬೆಂಗಳೂರವನು. ನಾನು ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಮತ್ತು ಯೋಗಿಕ್ ಸೈನ್ಸಸ್ BNMS ಪದವಿಯನ್ನು ಮಾಡಿ 1999 ಇಸ್ವಿಯಲ್ಲಿ ಮಾಡಿ ನಾನು ಯೋಗದಲ್ಲಿ PhDವನ್ನು ಪಡೆದಿದ್ದೇನೆ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನದಿಂದ. ಅದರಾದ ನಂತರ ನಾನು ಯೋಗದಲ್ಲಿ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದ್ದೀನಿ. ರೂಮಟಾಯ್ಡ್ ಆರ್ಥರೈಟಿಸ್ ಇರಲಿ, ಡಯಾಬಿಟೀಸ್ ಇರಲಿ, HIV ಇರಲಿ, ಕ್ಯಾನ್ಸರ್ ಪೇಷೆಂಟ್ಸ್ ಮೇಲೆ ಇರಲಿ, ಸಾಕಷ್ಟು ರೀತಿ ಅಂತಾರಾಷ್ಟ್ರೀಯ ಮಟ್ಟದ ಇರುವಂಥ ಸಂಶೋಧನೆ ಕೂಡ ಮಾಡಿದ್ದೀವಿ. ಇಲ್ಲಿವರೆಗೆ 1333 ಪಬ್ಲಿಕೇಷನ್ಸ್ ಕೂಡ ಆಗಿದೆ, ರಚನೆ ಆಗಿದೆ ಇದು ಇಂಡೆಕ್ಸ್ ಜರ್ನಲ್ಸಲ್ಲಿ. ಮತ್ತು ನಾವು ಸಂಶೋಧನೆ ಏನಕ್ಕೆ ಮಾಡಬೇಕು ಇದು ಅಂತ ಇರೋದು ಬಹಳ ಬಹಳ ಮುಖ್ಯ. ಯಾಕಂದ್ರೆ ನಾವು ಯಾವಾಗ ಯೋಗ ಬಗ್ಗೆ ಮಾತಾಡ್ತೀವೋ, ನಾವು ಬರೀ ಯೋಗ ಬರೀ ಕಸರತ್ತು ಅಂತ ಅನ್ಕೊತೀವಿ, ನಮ್ಮ ಶರೀರ ಕೈ ಕಾಲು ಗಟ್ಟಿ ಇಡೋಕ್ಕೋಸ್ಕರ ಮಾಡೋಕ್ಕೆ ಯೋಗ ಮಾಡ್ತೀವಿ ಅಂತ ಅನ್ಕೊತೀವಿ. ಬಟ್ ಯೋಗ ಚಿಕಿತ್ಸಾ ರೂಪದಲ್ಲಿ ನಾವು ಯಾವಾಗ ಧಾರಣೆ ಮಾಡಬೇಕು ಅಂತಿದ್ದೀವೋ ಅವಾಗ ಅದಕ್ಕೆ ಮೂಲಮಟ್ಟವಾಗಿ ಅದಕ್ಕೆ ಇರುವಂಥ ಎವಿಡೆನ್ಸ್ ಬೇಕು. ಅದಕ್ಕೆ ಸಂಶೋಧನೆ ಮಾಡಿ ನಾವು ಯಾವ ರೀತಿ ಯೋಗದ ಲಾಭ ನಾವು ತೊಗೋಬೋದು ಅಂತ ನಾವು ಕಂಡುಹಿಡಿಬೇಕು. ಯಾವ ಆಸನದಿಂದ ಏನಾಗ್ತದೆ, ಯಾವ ಪ್ರಾಣಾಯಾಮದಿಂದ ಏನಾಗ್ತದೆ, ಸೊ ಯಾವ ರೀತಿ ಗುಣಮಟ್ಟಕ್ಕೆ ನಾವು ಹೋಗಬೇಕು ಅಂದರೆ ಎಷ್ಟು ದಿನ ತನಕ ಯೋಗ ಮಾಡಬೇಕು, ಇವೆಲ್ಲ ಗೊತ್ತಾಗಬೇಕು ಅಂದರೆ ಅದಕ್ಕೆ ಸಂಶೋಧನೆ ಮಾಡಲೇಬೇಕು. ಸೊ ಅದನ್ನು ನಾನು ಮಾಡ್ತಾ ಬಂದಿದ್ದೀನಿ ಆಲ್ಮೋಸ್ಟ್ ಹಲವಾರು ಒಂದು 33 ವರ್ಷದಿಂದ. ಆದ ನಂತರ ಫಸ್ಟ್ ಇಂಡೋ US ಸ್ಟಡಿ ಆನ್ ಯೋಗ, ಅದು ಆನ್ ಯೋಗ PICRC ಗ್ರ್ಯಾಂಟ್ ಅಂತ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತಿಂದ, UCSF ಸ್ಕೂಲ್ ಆಫ್ ಮೆಡಿಸಿನಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೀನಿ 2 ವರ್ಷ. ಅಲ್ಲಿ ಯೋಗ ಇನ್ ಪ್ರೀಡಯಾಬಿಟೀಸಲ್ಲಿ ಮತ್ತು ಯೋಗ ಇನ್ HIVಯಲ್ಲಿ ಕ್ರಮವಾಗಿ ಹೇಗೆ ಯೋಗವನ್ನು ನಾವು HIV ತಡೆಗಟ್ಟಬಹುದು, ಹೇಗೆ ಯೋಗದಿಂದ ನಾವು ಪ್ರೀಡಯಾಬಿಟೀಸಿನ ಗುಣಮಟ್ಟಕ್ಕೆ ತರಬಹುದು ಅಂತ ನಾವು ಅದೊಂದು ಸಂಶೋಧನೆ ಕೂಡ ಮಾಡಿದ್ವಿ. ಅದಾದ ನಂತರ ನನ್ನ ಮೂಲತಃ ಜಾಸ್ತಿ ರಿಸರ್ಚ್ ಮಾಡಿರುವಂಥದ್ದು ಯಾವುದು ಅಂದರೆ ಕ್ಯಾನ್ಸರ್ ಪೇಷಂಟ್ಸ್ ಮೇಲೆ. ಇನ್ನು ಕ್ಯಾನ್ಸರ್ ಪೇಷಂಟ್ಸ್ ರೋಗಿಯಲ್ಲಿ ಏನಾಗ್ತದೆ ಅಂದರೆ ತುಂಬ ಒತ್ತಡ ಇರುತ್ತೆ, ಮಾನಸಿಕ ಒತ್ತಡ. ಒಂದು, ನನಗೆ ಕ್ಯಾನ್ಸರ್ ಬಂದಿದೆ, ಕ್ಯಾನ್ಸರ್ ಒಂದು ದೊಡ್ಡ ರೋಗ ಅದು, ಅದರಿಂದ ನಾನು ನನ್ನ ಜೀವಿತ ಭಯ ಆಗುವಂಥ ರೋಗ ಅವ್ರಿಗೆಲ್ಲರಿಗೂ. ಯಾಕಂದರೆ ನಮ್ಮ ಪುರಾಣ ಕಾಲದಿಂದ ಏನಾಗಿದೆ ಅಂದರೆ ಪಿಕ್ಚರಲ್ಲಿ ಎಲ್ಲರೂ ಹೀರೋ ಹೀರೋಯಿನ್ ಸಾಯೋದು ಬರೀ ಕ್ಯಾನ್ಸರಿಂದ ನೋಡಿಸ್ತಿದ್ದಾರೆ, ಬ್ಲಡ್ ವಾಮಿಟ್ ಮಾಡ್ತಾರೆ ಕ್ಯಾನ್ಸರ್ ಅಂತ ಅಂದ್ಕೊಂಡು ಸಾಯ್ತಾರೆ. ಸೊ ಜನಕ್ಕೆ ಎಷ್ಟು ಭಯ ಆಗಿದೆ ಅಂದರೆ ಕ್ಯಾನ್ಸರ್ ಅಂದ ಕೂಡ ಭಾರ ಭಯ ಆಗ್ತದೆ, ಆತಂಕ ಜಾಸ್ತಿ ಬರುತ್ತೆ, ಡಿಪ್ರೆಷನ್ ಆಗುತ್ತೆ. ಸೊ ಅಂಥವರಲ್ಲಿ ಅದು ಒಂದು ಅವೇರ್ನೆಸ್ ತರೋದೊಂದು ಇಂಪಾರ್ಟೆಂಟು, ಎರಡನೇದು ಆ ಭಯ ಹೋಗಿಸ್ಬೇಕು, ಅದು ಭಾಳ ಭಾಳ ಇಂಪಾರ್ಟೆಂಟು. ಫಸ್ಟು ಪೇಷಂಟ್ ನಾನು ನೋಡಿದ್ದಾಗ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆನ್ಕಾಲಜಿಯಲ್ಲಿ, ಅದು ಬ್ಯಾಂಗ್ಳೂರಲ್ಲಿ. ಆ ಸಂಸ್ಥೆಗೆ ನಾನು ಹೋದಾಗ ಡಾಕ್ಟರ್ ನಾನು ಯೋಗ ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಕ್ಯಾನ್ಸರ್ ಪೇಷಂಟ್ಸ್ಗೆಲ್ಲ, ತುಂಬ ಮಾನಸಿಕ ಒತ್ತಡ ಕಮ್ಮಿ ಆಗುತ್ತೆ ಅಂತ. ಆದರೆ ಕ್ಯಾನ್ಸರ್ ತಜ್ಞರು ಏನಂತಿದ್ರು, ನಮ್ಮ ಪೇಷಂಟ್ಗೆ ತುಂಬ ಸುಸ್ತಾಗಿರ್ತಾರೆ, ಅವ್ರಿಗೆ ಕೀಮೋಥೆರಪಿ ಕೊಟ್ಟಿರ್ತೀವಿ, ಸರ್ಜರಿ ಮಾಡಿರ್ತೀವಿ, ಅವ್ರು ತುಂಬ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಅವರು ಯೋಗ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಅದರಲ್ಲಿ ಒಬ್ಬರು ಡಾಕ್ಟರು ನನಗೆ ಬಂದು ಹೇಳಿದರು, ರಾಘವೇಂದ್ರ ಅವರೇ, ನನ್ನೊಬ್ಬರು ಪೇಷಂಟ್ ಇದ್ದಾರೆ, ಅವರು ಕೆಲವು 6 ತಿಂಗಳಿಂದ ಸರ್ಜರಿ ಮಾಡೋಕ್ಕೆ ಒಪ್ಕೊಳ್ತಿಲ್ಲ, ಬರ್ತಾರೆ 3 ಸತಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ, ಮಧ್ಯರಾತ್ರಿ ಓಡೋಟ್ ಹೋಗ್ತಾರೆ ಹಾಸ್ಪಿಟಲಿಂದ, ಸರ್ಜರಿ ಮಾಡಿಸ್ಕೊತಾ ಇಲ್ಲ, ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ, ಅವರಿಗೆ ಬ್ರೆಸ್ಟ್ ತೆಗಿಬೇಕಾಗುತ್ತೆ. ಸೊ ಅದಕ್ಕೆ ಎಷ್ಟು ಕೌನ್ಸಿಲಿಂಗ್ ಮಾಡಿದ್ರು ಕೂಡ ಏನು ಮಾಡಿದ್ರು ಕೂಡ ಒಪ್ತಾ ಇಲ್ಲ, ಬರ್ತಾರೆ, ಒಪ್ಕೊಂಡರೆ ಒಪ್ಕೊಂಡಾಗ ಬರ್ತಾರೆ, ಮತ್ತು ರಾತ್ರಿ ಹೆದರಿಕೆ ಆಗಿ ಹೊರಟೋಗ್ತಾರೆ. ಸೊ ಏನು ಮಾಡೋದು ಅಂತ ಹೇಳಿದ್ರು, ನೀವು ಆ ಪೇಷಂಟ್ ನೀವು ಒಪ್ಪಿಸಿದರೆ ಅವರಿಗೆ ನೀವು ಗುಣಮಟ್ಟವಾದ ಸರ್ಜರಿ ಅವ್ರು ತೊಗೊಂಡ್ರೆ ಅವರಾಗಿ ಅವ್ರು ತೊಗೊಂಡ್ರೆ ಅವ್ರ ಟೆನ್ಷನ್ ನೀವು ಕಮ್ಮಿ ಮಾಡಿದ್ರೆ ನಾನು ನಂಬ್ತೀನಿ ಯೋಗ ವರ್ಕ್ ಆಗುತ್ತೆ ಅಂತ. ಸೊ ನಾನೇನು ಮಾಡಿದೆ, ಆ ಪೇಷಂಟ್ ಹಾಸ್ಪಿಟಲ್ ಬರೋಕ್ಕೂ ರೆಡಿ ಇರಲಿಲ್ಲ, ಸೊ ಅವ್ರ ಪೇಷಂಟ್ ಮನೆಗೆ ಹೋದೆ. ಮತ್ತು ಅವ್ರ ಗಂಡ ಹತ್ರ ಮಾತಾಡಿದಾಗ ಅವ್ರು ಹೇಳಿದರು, ಸರ್ ಅವ್ರು ನಿದ್ದೆ ಮಾಡಿ 6 ತಿಂಗಳಾಯಿತು, 6 ತಿಂಗಳಾಯಿತು ಏನು ಮಾಡ್ತಾರೆ ಮತ್ತೆ ಅಂದರೆ, ರಾತ್ರಿ ಇಡೀ ಕೂತ್ಕೊಂಡು TV ನೋಡ್ತಾ ಇರೋದು, ಬುಕ್ ಓದ್ತಾ ಇರೋದು, ಹಂಗೆ ಸುಮ್ಮನೆ ಮಲ್ಕೊಂತ ಸ್ವಲ್ಪ ತೊಂದರೆ ಮತ್ತೆ ಎದ್ಬಿಡ್ತಾರೆ, ಓಡಾಡ್ತಾರೆ ಮನೆ ಇಡೀ. ಸೊ ನಿದ್ದೆ ಬರ್ತಾ ಇಲ್ಲ ಅವ್ರಿಗೆ, ತುಂಬ ಆತಂಕ ಜಾಸ್ತಿ ಇದೆ, ಮತ್ತು ಮೈಕೈ ನೋವು, ಸುಸ್ತು, ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ, ಮತ್ತು ಯಾರು ಸ್ವಲ್ಪ ಮಾತಾಡೋದು ರೇಗ ಆಡ್ಬಿಡ್ತಾರೆ. ಸೊ ಇದೆಲ್ಲ ಆಗ್ತಾಯಿದೆ, ತುಂಬ ಪ್ರಾಬ್ಲಮ್ ಆಗ್ತಾಯಿದೆ, ಮತ್ತು ಏನು ಹೇಳಿದ್ರು ಕೇಳ್ತೀವಿ, ಯಾರ ಮಾತು ಕೇಳ್ತಾ ಇಲ್ಲ. ಸರಿ ಅಂತ ನಾನು ಹೇಳಿದೆ, ಒಂದು ಕೆಲಸ ಮಾಡೋಣ, ಅವ್ರು ನಿದ್ದೆ ಮಾಡೋಂಗೆ ನಾವು ಯೋಗ ಹೇಳ್ಕೊಡೋಣ, ಮನಸ್ಸು ಕಾಮ್ ಹಾಕೋಂಗೆ ಮಾಡೋಣ ಅಂತ ಹೇಳಿದೆ. ಸೊ ಹೋಗಿ ಅವ್ರ ಹತ್ರ ಮಾತಾಡಿದಾಗ, ಹೌದು ಡಾಕ್ಟರ್, ನಂಗೆ ನಿದ್ದೆ ಮಾಡಬೇಕು, ನೀವು ಹಂಗೆ ಯೋಗ ಹೇಳ್ಕೊಡಿ, ನಿದ್ದೆ ಮಾಡೋಂತೂ ಯೋಗ ಹೇಳ್ಕೊಡಿ ಅಷ್ಟೇ, ಅವ್ರು ಕ್ಯಾನ್ಸರ್ ಬಗ್ಗೆ ನಾನು ಮಾತಾಡಲೇ ಇಲ್ಲ. ಸೊ ಹೋಗಿ ಅವ್ರಿಗೆ

0: ಆವಾಗ ಯೋಗ ಹೇಳ್ಕೊಡೋಕೆ ಶುರು ಮಾಡಿದ್ನೋ ಅವ್ರಿಗೆ ಪ್ರಾಣಾಯಾಮ ಹೇಳ್ಕೊಡೋಕೆ ಶುರು ಮಾಡಿ, ಫಸ್ಟ್ ಬ್ರೀತಿಂಗ್ ಎಕ್ಸೈಸಸ್. ಪ್ರಾಣಾಯಾಮ ಮಾಡಿದ ಕೂಡಲೇ ಮನಸ್ಸು ಶಾಂತವಾಗ್ತಾ ಹೋಯಿತು, ನಿದ್ದೆ ಬರೋಕ್ಕೆ ಶುರು ಆಯಿತು. ಸೊ 3-4 ದಿವಸ ಆದ ಕೂಡಲೇ ಅವ್ರಿಗೆ ಚೆನ್ನಾಗಿ ನಿದ್ದೆ ಬರೋಕ್ಕೆ ಶುರು ಆಯಿತು. ಬೆಳಗ್ಗೆ ಫೋನ್ ಮಾಡಿ ನಾನು ಹೇಳ್ತೇನೆ, ಡಾಕ್ಟ್ರೆ ಇಷ್ಟು ದಿವಸ ಫಸ್ಟ್ ಟೈಮ್ ನಾನು ಇಷ್ಟು ದಿವಸ ನಿದ್ದೆ ಚೆನ್ನಾಗಿ ನಿದ್ದೆ ಮಾಡಿ, ಆಡೋದ್ರಲ್ಲಿ ನಿದ್ದೆ ಬಂದು ನಂಗೆ ಬಂದಿದೆ ಅಂತ. ಒಳ್ಳಾಯ್ತಮ್ಮ ಅಂದೆ. ಮುಂದುವರಿಸ್ಕೊತಾ ಹೋದೆ. 2 ವಾರ, 2 ವಾರ ಆದ ನಂತರ ಮೈಂಡ್ ಫುಲ್ ಕಾಮ್ ಆಗಿತ್ತು. ಅವ್ರು ಹೇಳಿದೆ ಕ್ಯಾನ್ಸರ್ ತೆಗೆಯುವಂಥದ್ದು ಒಂದೇ ಒಂದು ಇಂಪಾರ್ಟೆಂಟ್ ಇದು ಅಂದರೆ ಸರ್ಜರಿ. ಅದು ಒಂದ್ಸತಿ ಕ್ಯಾನ್ಸರ್ ನಿಮ್ಮ ಶರೀರ ಆಚೆ ಹೋಗ್ಬಿಟ್ರೆ ಕ್ಯೂರೇಟಿವ್, ಯಾವಾಗ ಸರ್ಜರಿ ಮಾಡೋಕ್ಕಾಗಲ್ವೋ ಅವಾಗ ಕ್ಯಾನ್ಸರ್ ಗುಣಮಟ್ಟ ಮಾಡೋದು ಭಾಳ ಕಷ್ಟ. ಸೊ ಇವಾಗ ನೀವು ಸರ್ಜರಿ ಮಾಡೋಕ್ಕಾಗುವಂಥ ಚಿಕ್ಕ ಕ್ಯಾನ್ಸರ್ ಇದೆ, ಈಗ ತೆಗೆಸ್ಕೊಂಬಿಡಿ, ಏನು ಪ್ರಾಬ್ಲಮ್ ಆಗೋದಿಲ್ಲ, ಮೈಂಡ್ ಕಾಮ್ ಆಗುತ್ತೆ. ನಿಮಗೆ ಕ್ಯಾನ್ಸರ್ ಶರೀರದ ಹೊರಗಡೆ ಹೋದ ಕೂಡಲೇ ನಿಮಗೆ ಸ್ವಲ್ಪ ಟೆನ್ಷನ್ ಕೂಡ ಆತಂಕ ಕೂಡ ಕಮ್ಮಿ ಆಗುತ್ತೆ. ದಯವಿಟ್ಟು ಅದು ಮಾಡಿಸ್ಕೊಳ್ಳಿ ಅಂತ ಮತ್ತೆ ಸ್ವಲ್ಪ ಯೋಚನೆ ಮಾಡಿದ್ರು. ಸರ್ ಹಾಗೆ ಯೋಗ ಮಾಡಿಸ್ತಾರೆ, ಸ್ವಲ್ಪ ಇದು 1-2 ವಾರ ಟೈಮ್ ತೊಗೊಳಿಬೇಕಾದ್ರೆ ತೊಂದರೆ ಇಲ್ಲ, ಅರ್ಜೆಂಟ್ ಇಲ್ಲ ಅಂತ ಹೇಳಿದೆ. ಕಾಮ್ನೆಸ್ ಬಂತು, ರಿಲ್ಯಾಕ್ಸೇಷನ್ ಆಯಿತು, ಚೆನ್ನಾಗಿ ನಿದ್ದೆ ಬರೋಕ್ಕೆ ಶುರು ಮಾಡಿದ್ರು. ಆಮೇಲೆ ಒಂದು ದಿವಸ ಫೋನ್ ಮಾಡಿಬಿಟ್ಟು, ಡಾಕ್ಟ್ರೆ ನಾನು ಇದು ಅಡ್ಮಿಟ್ ಆಗ್ತಾಯಿನಿ ಅಂತ. ಇಲ್ಲಿ ಹಾಸ್ಪಿಟಲ್ಗೆ ಏನೋ ಸಡನ್ ಆಗಿ ಚೇಂಜ್ ಬಂದೆ, ಈಗ ಕ್ಯಾನ್ಸರ್ ತೆಗಿಬೇಕು, ನಾನು ಸರ್ಜರಿ ಮಾಡಿಸ್ಕೊತೀನಿ ಅಂತ. ಎಮ್ಮ ಸರ್ಜರಿ ಮಾಡಿಸ್ಕೊಂಡ್ರು, ಡಾಕ್ಟರ್ ತುಂಬ ಖುಷಿ ಆಯಿತು ಅವ್ರಿಗೆ. ಎಮ್ಮ ಅವಳು ಅವ್ರು ತಾರಾಗಿ ತಾರಾಗಿ ಬಂದು ಸರ್ಜರಿ ಮಾಡಿಸ್ಕೊಂಡು ಹೋದರು ಅಂತ. ಇಲ್ಲಿವರೆಗೂ ಆ ಪೇಷಂಟ್ ಬದುಕಿದ್ದಾರೆ. 2000 ಇಸ್ವಿಯಲ್ಲಿ ನಾವು ಬ್ಲೋಟ್ರ್ ಪೇಷಂಟು. ಅವಾಗ ಅವ್ರಿಗೆ ಅರ್ಥ ಆಯಿತು. ಸೊ ಯೋಗದಲ್ಲಿ ಮೈಂಡ್ ಕಾಮ್ ಮಾಡೋದು ಭಾಳ ಇಂಪಾರ್ಟೆಂಟು ಅಂತ. ಮನಃ ಪರಿಶ್ರಮನ ಉಪಾಯ. ಸೊ ಬರೀ ಯೋಗ ಕಸರತ್ತಲ್ಲ, ಸೂರ್ಯ ನಮಸ್ಕಾರ ಮಾಡೋದು, ತಲೆಕೆಗಡೆ ಕಾಲ್ಮೆಗಡೆ ಮಾಡಿಕೊಂಡು ಬಾಡಿ ಟ್ವಿಸ್ಟ್ ಮಾಡೋದು, ಅದು ಮಾತ್ರ ಯೋಗ ಅಲ್ಲ. ಅದು ಬೇಕು ಸಾಧ್ಯವಾಗಿ ಜನಕ್ಕೆ ಫಿಸಿಕಲಿ ಫಿಟ್ನೆಸ್ ಇರಬೇಕಾದ್ರೆ ಅದು ಆ ಥರ ಯೋಗ ಬೇಕು. ಆದರೆ ಥೆರಪಿ ಮಾಡುವಾಗ ಮೈಂಡ್ ಕಾಮ್ ಹಾಕುವಂಥದ್ದು ಯೋಗ ಬೇಕು. ಯಾವಾಗ ಟೆನ್ಷನ್ ಕಮ್ಮಿ ಮಾಡುವಂಥದ್ದು, ಆತಂಕ ಕಮ್ಮಿ ಮಾಡುವಂಥದ್ದು, ಅದು ಮಾಡಿದ್ರೆ ಅವರಿಗೆ ಯಾವುದೇ ರೀತಿ ಕಾಯಿಲೆ ಇದ್ರೂ ಕೂಡ ಎಷ್ಟೋ ಮಟ್ಟಿಗೆ ಅದು ಗುಣಮಟ್ಟ ಮಾಡುವಂಥದ್ದು ಶಕ್ತಿ ಇರುತ್ತದೆ ಯೋಗದಲ್ಲಿ. ಸೊ ಅದನ್ನು ನೀವು ಮಾಡಬೇಕು, ಅದನ್ನು ಸಂಶೋಧನೆ ಮಾಡೋಣ ಅಂತ ಶುರು ಮಾಡಿದ್ವಿ ಸರ್. ಸೊ ಆ ಸಂಶೋಧನೆ ನಾವು 2000 ಇಸ್ವಿಯಲ್ಲಿ ಶುರು ಮಾಡಿದ್ದು, ಇಲ್ಲಿವರೆಗೂ ನಡೀತಾ ಬಂತು. ಸೊ ಹಲವಾರು ರಿಸರ್ಚ್ ಪೇಪರ್ಸ್ ಮಾಡಿದ್ವಿ. ಈಗ ಫಾರ್ ಎಕ್ಸಾಂಪಲ್ ನಾವೇನು ಮಾಡಿದ್ವಿ ಅಂದರೆ, ಅಲೋಪತಿಯಲ್ಲಿ ಕ್ಯಾನ್ಸರ್ ಪೇಷಂಟ್ಸ್ಗೆ ನಾವು ಕೀಮೋಥೆರಪಿ ಕೊಡ್ತೀವಿ. ಅದರಿಂದ ವಾಂತಿ ಬರುವಂಥದ್ದು, ಸಂಕಟ ಆಗೋವಂಥದ್ದು, ಊಟ ಸೇರಿದಿರುವಂಥದ್ದು ಇವೆಲ್ಲ ಆಗ್ತಾ ಇರುತ್ತೆ. ಯಾಕಂದರೆ ಈ ಕೀಮೋಥೆರಪಿ ಜೊತೆಗೆ ನಾವು ವಾಂತಿ ಬರ್ದಿರಂಗೆ ಮೆಡಿಸಿನ್ಸ್ ಕೊಡ್ತೀವಿ, ಸ್ಟೀರಾಯ್ಡ್ಸ್ ಕೊಡ್ತೀವಿ, ಆ್ಯಂಟಾಸಿಡ್ಸ್ ಕೊಡ್ತೀವಿ. ಇದು ಕೊಡೋದ್ರಿಂದ ಏನಾಗುತ್ತಂದರೆ ಈ ಕರಳಲ್ಲಿರುವಂಥ ಮೂಮೆಂಟ್ಸ್ ಇದೆಯಲ್ಲ ಅದು ಕಮ್ಮಿ ಆಗಿಬಿಡುತ್ತೆ, ಗ್ಯಾಸ್ಟ್ರೋಪ್ಯಾರಸಿಸ್ ಅಂತ ಹೇಳ್ತೀವಿ. ಅದು ಕಮ್ಮಿ ಆದ ಕೂಡ ಏನಾಗುತ್ತೆ, ವಾಮಿಟಿಂಗ್ ನಿಂತೋಗ್ಬಿಡುತ್ತೆ. ಬಟ್ ಆ ನಾಸಿ ಆಫ್ ಫೀಲಿಂಗ್ ಇರುತ್ತಲ್ಲ, ಸಂಕಟ ಆಗುವಂಥ ಫೀಲಿಂಗು, ಅದು ಹಂಗೇ ಉಳ್ಕೊಂಡು ಹೋಗುತ್ತೆ. ಅದರಿಂದ ಏನಾಗುತ್ತೆ, ಊಟ ಸೇರೋದಿಲ್ಲ, ಊಟ ಮಾಡೋದಿಲ್ಲ, ಬ್ಲಡ್ ಕೌಂಟ್ಸ್ ಲೋ ಆಗುತ್ತೆ. ಅವಾಗ ಕೀಮೋಥೆರಪಿ ತೊಳಕ್ಕೆ ಕೊಡೋಕ್ಕಾಗಲ್ಲ, ಕೀಮೋಥೆರಪಿ ಡಿಲೇ ಮಾಡಬೇಕು. ಅದು ಮಾಡೋದು ಏನಾಗುತ್ತೆ, ಕ್ಯಾನ್ಸರ್ ಕರೆಕ್ಟಾಗಿ ಗುಣ ಆಗೋದಿಲ್ಲ, ಅದು ಪೇಷಂಟ್ಗೆ ಪ್ರಾಬ್ಲಮ್ ಆಗ್ತದೆ ಮುಂದಕ್ಕೆ, ಕೀಮೋ ರೆಸಿಸ್ಟೆನ್ಸ್ ಬಂದ್ಬಿಡುತ್ತೆ. ಸೊ ಅದಕ್ಕೆ ನಾವು ಒಂದು ತಡೆಗಟ್ಟಕ್ಕೆ ಕರೆಕ್ಟಾಗಿ ಅವ್ರಿಗೆ ಸೈಕಲ್ಸ್ ಕರೆಕ್ಟಾಗಿ ಟೈಮ್ ಟೈಮಿಗೆ ತೊಗೊಂಡ್ರೆ, ನಾಸಿ ವಾಮಿಟಿಂಗ್ ಸರಿಯಾಗಿ ಕಂಟ್ರೋಲ್ ಮಾಡಿದ್ರೆ ಬೇಗ ಗುಣಮಾಗ್ತಾರೆ. ಸೊ ಅದಕ್ಕೆ ನಾವು ಯೋಗ ಮಾಡ್ಯೂಲ್ ತಯಾರು ಮಾಡಿದ್ವಿ, ಬೆಡ್ಡಲ್ಲೇ ಕೂತ್ಕೊಂಡು ಮಾಡುವಂಥದ್ದು. ಶೀತಲ ಶೀತಕಾರಿ ಪ್ರಾಣಾಯಾಮ, ಭುಜಂಗಾಸನ, ಪವನ ಮುಕ್ತಾಸನ ಅಷ್ಟೇ. ಒಂದು ಜಸ್ಟ್ 20 ನಿಮಿಷ ಮಾಡ್ಯೂಲ್ ಪ್ಲಸ್ ರಿಲ್ಯಾಕ್ಸೇಷನ್ ಟೆಕ್ನಿಕ್. ಅದು ಮಾಡಿದ ಕೂಡಲೇ ಥರ್ಡ್ ಸೈಕಲ್ ಕೀಮೋಥೆರಪಿಯಲ್ಲಿ ಗ್ಯಾಸ್ಟ್ರಿಕ್ ಪ್ಯಾರಾಸಿಸ್ ಏನಿತ್ತು ಆ ಮೋಟಿಲಿಟಿ ನಾರ್ಮಲೈಸ್ ಆಗ್ತಾ ಹೋಯಿತು, ಸಂಕಟ ಕಮ್ಮಿ ಆಗ್ತಾ ಹೋಯಿತು. ಸಂಕಟಕ್ಕೆ ಯಾವುದೇ ರೀತಿ ಮಾತ್ರ ಇಲ್ಲ, ವಾಮಿಟಿಂಗ್ ಮಾತ್ರ ಉಂಟು, ಸಂಕಟ ಕಮ್ಮಿ ಮಾಡೋಕ್ಕೆ ಯಾವ ಮಾತ್ರನೇ ಇಲ್ಲ. ಸೊ ಇದು ನಾವು ಯೋಗದಲ್ಲಿ ಕಮ್ಮಿ ಮಾಡೋಕ್ಕಾಯ್ತು.
1: ಪ್ರೋಟೋಕಾಲ್ ಏನಾದರೂ ಅದಕ್ಕೆ ಅಭಿವೃದ್ಧಿ ಮಾಡಿದ್ದೀರಾ?
0: ಹೌದು, ಇದಕ್ಕೆ
1: ಪ್ರೋಟೋಕಾಲ್ ಪೇಷಂಟ್ಸ್ಗೆ
0: ಸುಮಾರು ಪ್ರೋಟೋಕಾಲ್ ಅಭಿವೃದ್ಧಿ ಮಾಡಿದ್ವಿ. ಈ ಪ್ರೋಟೋಕಾಲ್ ಕೂಡ ಇವಾಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈ ಪ್ರೋಟೋಕಾಲ್ನ ಎಲ್ಲರೂ ಯೂಸ್ ಮಾಡ್ತಾರೆ. ಈಗ ನಾಸಿ ವಾಮಿಟಿಂಗ್ ಇದ್ರೆ ಯೋಗವನ್ನು ಅಳವಡಿಸಿ ಅಂತ ಎಲ್ಲರೂ ಹೇಳ್ತಾರೆ. ಇವಾಗ
1: ಏನಿದೆ ತಮ್ಮ ಪ್ರೋಟೋಕಾಲ್ ಇನ್ನೊಂದ್ಸರಿ ಹೇಳ್ಬೋದು?
0: ಸೊ ಯೋಗದಲ್ಲಿ ಈಗ ನಾವೇನು ಮಾಡ್ತೀವಿ, ಇದು ಸಿಂಪ್ಟಮ್ ಬೇಸ್ಡ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಈಗ ಯೋಗ ಸುಸ್ತಾಗಿದ್ದ ಕ್ಯಾನ್ಸರ್ ಪೇಷಂಟ್ಗೆ ಏನು ಮಾಡಬೇಕು, ಅದೇ ರೀತಿ ಈಗ ಪೇಷಂಟ್ಗೆ ಇವಾಗ ವಾಮಿಟಿಂಗ್ ಜಾಸ್ತಿ ಇರ್ತಾ ಇದ್ದಾರೆ, ಕೀಮೋಥೆರಪಿ ಇದ್ದಾರೆ, ಆ ಟೈಮಲ್ಲಿ ಏನು ಮಾಡಬೇಕು ಅಂತ. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಅಲ್ಲಿ ಕೆಲವು ಯೋಗಾಸನಗಳಿದೆ, ಅದರಲ್ಲಿ ಪವನ ಮುಕ್ತಾಸನ, ಪವನಮುಕ್ತಾಸನ ಕ್ರಿಯಾ ಅಂತೀವಿ, ಆಮೇಲೆ ಭುಜಂಗಾಸನ, ಮತ್ತು ಶೀತಲ ಶೀತಕಾರಿ ಪ್ರಾಣಾಯಾಮ, ನಾಡಿ ಶೋಧನ ಪ್ರಾಣಾಯಾಮ, ಭ್ರಮರಿ ಪ್ರಾಣಾಯಾಮ, ಶಶಂಕಾಸನ, ಅಷ್ಟು ಮಾಡಿಸಿ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಕೊಡಿಸ್ತೀವಿ. ಸೊ ಅಷ್ಟು ಮಾಡೋ ಸಾಕು, 20 ನಿಮಿಷ ಅವಧಿ ಆಗುವಂಥದ್ದು ಒಂದು ಪ್ರೋಟೋಕಾಲ್. ಅದು ಮಾಡೋಕ್ಕೆ ಇಮಿಡಿಯೇಟಾಗಿ ಆ ವಾಮಿಟಿಂಗ್ ಮಾಡೋ ಸೆನ್ಸೇಷನ್ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ದಿನ ಅಟ್ಲೀಸ್ಟ್ 20 ಮಿನಿಟ್ಸ್, ಅಟ್ಲೀಸ್ಟ್ 2 ಟೈಮ್ಸ್ ಎ ಡೇ ಮಾಡಬೇಕು ಕೀಮೋಥೆರಪಿ ಆದ ಕೂಡಲೇ. ಅದು ಬೆಡ್ಡಲ್ಲೇ ಮಾಡ್ಬೋದು, ಅದಕ್ಕೆ ಕೆರಡು ಕುತ್ಕೊಂಡು ಮಾಡಬೇಕು, ಅದು ಮಾಡಬೇಕು ಅಂತೇನಿಲ್ಲ, ಆರಾಮಾಗಿ ಮಾಡ್ಬೋದು ಅದನ್ನ. ಸೊ ಅದು ಪೇಷಂಟ್ ಮಾಡಿದ ಕೂಡಲೇ ತುಂಬ ಬೇಗ ಗುಣಮಟ್ಟ ಆಗ್ತಾರೆ, ಅವ್ರಿಗೆ ಆ ವಾಮಿಟಿಂಗ್ ಕಮ್ಮಿ ಆಗ್ತದೆ, ನಾಸಿನ ಕಮ್ಮಿ ಆಗ್ತದೆ.
1: ಬೇರೆ ಇನ್ನು ಯಾವ್ಯಾವ ವ್ಯಾಧಿಗಳ ಮೇಲೆ ಸಂಶೋಧನೆ ನಡೆದಿದೆ?
0: ಆರ್ಥರೈಟಿಸ್ ಮೇಲೆ ಸುಮಾರು ವರ್ಕ್ ಆಗಿದೆ, ಬ್ಯಾಕ್ ಪೇನ್ ಮೇಲೆ ವರ್ಕ್ ಆಗಿದೆ. ಸೊ ಬ್ಯಾಕ್ ಪೇನ್ ಮೇಲೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಬೆನ್ನೋವು ಅಂತ ಹೇಳ್ತಾರೆ ಸುಮಾರು ಸಾಫ್ಟ್ವೇರ್ ಇಂಜಿನಿಯರ್ಸಲ್ಲಿ, ಆಯಿತಾ. ಸೊ ನಾವು ಅವ್ರದ್ದು MRI ಮಾಡಿ ನೋಡಿದ್ರೆ ಕೆಲವು ಕಡೆ ಡಿಸ್ಕ್ ಹರ್ನಿಯೇಷನ್ ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೇ ಇರುತ್ತೆ, ನೋ ಡೌಟ್. ಇದೇ ಉದಾಹರಣೆ ನಾನು ಕೊಡ್ತೀನಿ, ರೈಲ್ವೆ ಕೂಲಿ ವರ್ಕರ್ಸ್ ಇದ್ದಾರೆ ರೈಲ್ವೆ ಸ್ಟೇಷನಲ್ಲಿ, ಅವ್ರದ್ದು ನೀವು MRI ಸ್ಕ್ಯಾನ್ ಮಾಡಿ ನೋಡಿ ಏನಾಗುತ್ತೆ ಅಂತ. ಅವ್ರು MRI ಸ್ಕ್ಯಾನ್ ಮಾಡಿ ನೋಡಿದ್ರೆ ಬೆನ್ನಲ್ಲಿ ಎಲ್ಲ ಕಡೆಯೂ ಪ್ರಾಬ್ಲಮ್ ಇರುತ್ತೆ. ಅವರಲ್ಲಿರುವಂಥ ಸಾಫ್ಟ್ವೇರ್ ಪರ್ಸನ್ಸ್ ಇರುವಂಥ ಡ್ಯಾಮೇಜು ಕ್ರಮೇಣ ಬರೀ 5% ಡ್ಯಾಮೇಜ್ ಅಷ್ಟೇ. ಇವರಲ್ಲಿ ತುಂಬ ಡ್ಯಾಮೇಜ್ ಜಾಸ್ತಿ ಇರುತ್ತೆ ಈ ಕೂಲಿ ವರ್ಕರ್ಸಲ್ಲಿ, ರೈಲ್ವೆ ಪ್ಲಾಟ್ಫಾರ್ಮ್ ಲಗೇಜ್ ಇರ್ತವರಲ್ಲಿ. ಆದರೆ ಅವ್ರಿಗೆ ಒಂಚೂರು ಬೆನ್ನು ಇರಲ್ಲ, ಯಾಕೆ ಅವ್ರ ಮಾಂಸ ಕಣ್ಣುಗಳು ಭಾಳ ಜಾಗೃತವಾಗಿ ಭಾಳ ಶಕ್ತಿಯಾಗಿರುತ್ತದೋ, ಅದು ತುಂಬ ಚೆನ್ನಾಗಿ ಬಿಗಿಯಾಗಿರುತ್ತೆ.

0: ಸರಾಗಿ ಮಲ್ಕೊಳ್ಳೋದಲ್ಲ. ಬೆನ್ನಿನ ಮೂಳೆ ಇರುವಂತಿರೋ ಸ್ನಾಯುಗಳು ಅಂತ ಅದರಿರುವಂತಿರುವಂಥ ಮಾಂಸಗಳನ್ನು ಬಿಗಿ ಮಾಡಬೇಕು. ಅದು ಯೋಗದಿಂದ ಸಾಧ್ಯತೆ ಆಗುತ್ತೆ. ಸೊ ಅದರ ಒಂದು ಸ್ಟಡಿ ಕೂಡ ಮಾಡಿ ಪಬ್ಲಿಷ್ ಕೂಡ ಮಾಡಿದ್ವಿ. ಅದೇ ರೀತಿ ರುಮಟಾಯ್ಡ್ ಆರ್ಥ್ರೈಟಿಸ್ ಪೇಷೆಂಟ್ಸು, ಅವರಲ್ಲಿ ತುಂಬ ದೀರ್ಘಕಾಲದಲ್ಲಿ ಅವರಿಗೆ ತುಂಬ ಜಾಯಿಂಟ್ಸ್ ಎಲ್ಲ ಪೇಯ್ನ್ ಆಗ್ತಾ ಇರುತ್ತೆ, ಡಿಸಬಿಲಿಟಿ ಆಗ್ತಾ ಇರುತ್ತೆ. ಸೊ ಅದು ಡಿಪ್ರೆಷನ್ಗೆ ಹೋಗ್ತಾರೆ, ಆಂಗ್ಸೈಟಿ ಇರುತ್ತೆ. ಅದನ್ನು ಹೇಗೆ ಪೇಯ್ನ್ ಕಮ್ಮಿ ಮಾಡ್ಬೋದು, ಪೇಯ್ನ್ ಥ್ರೆಶೋಲ್ಡ್ ಹೇಗೆ ಇಂಪ್ರೂವ್ ಮಾಡ್ಬೋದು ಅದನ್ನು ಕೂಡ ಮಾಡಿದ್ದೀವಿ. ಮತ್ತು ಕ್ಯಾನ್ಸರ್ ಪೇಷೆಂಟ್ಸಲ್ಲಿ ಕೂಡ ಕೀಮೋ ಬ್ರೈನ್ ಅಂತ ಹೇಳ್ತೀವಿ. ಅಂದರೆ ಈಗ ಕೀಮೋಥೆರಪಿ ಕೊಟ್ಟಾಗ ಕೆಲವು ಕೀಮೋಥೆರಪಿ ಡ್ರಗ್ಸ್ ಯಾವ ಥರ ಇರುತ್ತೆ ಅಂದರೆ ಮರೋ ಆಗುತ್ತೆ, ಎಲ್ಲರಿಗೂ ಜ್ಞಾಪಕ ಶಕ್ತಿ ಕಮ್ಮಿ ಆಗ್ಬಿಡುತ್ತೆ, ಮೆಮೊರಿ ಲಾಸ್ ಆಗುತ್ತೆ. ಹಂಗೆ ಜಾಸ್ತಿ ಜಾಸ್ತಿ ಆಗ್ತಾ ಕ್ರಮೇಣ ಕ್ರಮೇಣ ಆಗ್ತಾ ಆಗ್ತಾ ಆಗ್ತಾ ಅವ್ರಿಗೆ ಡಿಮೆನ್ಷಿಯಾ ಅಂತ ಹೇಳ್ತೀವಿ, ಅದು ಶುರು ಆಗುತ್ತೆ. ಸೊ ಅದನ್ನು ಕಮ್ಮಿ ಮಾಡೋಕ್ಕೆ ಆ ಕೀಮೋಥೆರಪಿಯಿಂದ ನ್ಯೂರೋ ಟಾಕ್ಸಿಟಿ ಅಂತ ನಾವು ಏನು ಹೇಳ್ತೀವೋ ಅದನ್ನು ಕಮ್ಮಿ ಮಾಡೋಕ್ಕೆ ನಾವು ಯೋಗ ಮಾಡ್ಯೂಲ್ ಅಂತ ತಯಾರು ಮಾಡಿದ್ವಿ. ಅದರಲ್ಲಿ ಏನು ಕಂಡು ಬಂತು ಅಂದರೆ ಆ ಯೋಗ ಯೂಸ್ ಮಾಡೋದ್ರಿಂದ ಸೊ ನಿಮ್ಮ ಜ್ಞಾಪಕ ಶಕ್ತಿ ಹಂಗೆ ರಿಟರ್ನ್ ಆಯಿತು, ಏನೇನು ಡ್ಯಾಮೇಜ್ ಆಗ್ತಕ್ಕೂ ಅದು ವಾಪಸ್ ರಿಪೇರ್ ಆಗಕ್ಕೆ ಶುರು ಆಯಿತು.
1: ಏನು ಮಾಡಿಸಿದ್ರು?
0: ಅದಕ್ಕೆ ಪ್ರಾಣಾಯಾಮ, ಯೋಗ, ನಿಯೋಗ ನಿದ್ರ, ಬ್ರಹ್ಮರಿ ಪ್ರಾಣಾಯಾಮ, ಓಕೆ, ಮತ್ತು ಸ್ವಲ್ಪ ಕೆಲವು ಆಸನಗಳು ಇರ್ತಿತ್ತು, ಲೂಸಿಂಗ್ ಎಕ್ಸಸೈಸ್ ಇರ್ತಿತ್ತು. ಸೊ ಒಂದು ಹಾಫ್ ಆನ್ ಅವರ್ ಮಾಡ್ಯೂಲ್ ಅಷ್ಟೇ, ಡೈಲಿ ಅದು ಮಾಡಿ ಅಂತ ಹೇಳ್ತಾ ಇದ್ವಿ. ಅದು ಮಾಡಿದ ಕೂಡಲೇ ಅವ್ರಿಗೆ ಇಮಿಡಿಯೇಟ್ಲಿ ಒಂದು ಒಂದು ದೊಡ್ಡ ಸಂಶೋಧನೆ ಕೂಡ ಮಾಡಿದ್ವಿ ಇದರಲ್ಲಿ FMRI ಅಂತ ಹೇಳ್ತೀವಿ, ಫಂಕ್ಷನಲ್ ಮ್ಯಾಗ್ನೆಟಿಕ್ ರಿಸೋನೆನ್ಸ್ ಇಮೇಜಿಂಗ್ ಅಂತ. ಅದ್ರಲ್ಲಿ ಏನು ಮಾಡ್ತೀವಿ ಅಂದರೆ MRI ಸ್ಕ್ಯಾನ್ ಒಳಗೆ ಪೇಷೆಂಟ್ ಹೋದ ಕೂಡಲೇ ಅವ್ರಿಗೆ ಜಸ್ಟ್ ಆಗಿ ಮಲ್ಕೊಂಡು ಜಸ್ಟ್ ರಿಲ್ಯಾಕ್ಸ್ ಮಾಡೋಕೆ ಹೇಳ್ತೀವಿ ಅಷ್ಟೇ. ರಿಲ್ಯಾಕ್ಸ್ ಮಾಡೋಕೆ ಏನಾಗುತ್ತೆ, ಒಂದು ಸುಮ್ಮನೆ ಕೂತ್ಕೊಂಡಾಗ ಏನಾಗುತ್ತೆ, ಮೈಂಡ್ ಆ ಕಡೆ ಕಡೆ ಚಂಚಲ ಆ ಕಡೆ ಕಡೆ ಹೋಗ್ತಾ ಇರುತ್ತೆ, ರೂಮಿನೇಷನ್ ಅಂತ ಹೇಳ್ತೀವಿ. ಸೊ ಅದು ಜಾಸ್ತಿ ಇದ್ದರೆ ಆತಂಕ ಇರೋ ಜನರಲ್ಲಿ ಅಥವಾ ಡಿಪ್ರೆಷನ್ ಇರೋದ್ರಲ್ಲಿ ಇದು ತುಂಬ ಜಾಸ್ತಿ ಆಗುತ್ತೆ ಪ್ರಮಾಣದಲ್ಲಿ. ಸೊ ಕೆಲವು ಏರಿಯಾಸ್ ಇದೆ ಬ್ರೈನಲ್ಲಿ ತುಂಬ ಜಾಸ್ತಿ ಆಕ್ಟಿವೇಟ್ ಆಗಿದ್ದಾಗ ತುಂಬ ಸ್ಟ್ರೆಸ್ ಜಾಸ್ತಿ ಅಂತ ಹೇಳ್ತೀವಿ. ಓಕೆ, ಇನ್ನು ಕೆಲವು ಏರಿಯಾಸ್ ಬ್ರೈನಲ್ಲಿದೆ, ಫ್ರಂಟಲ್ ಏರಿಯಾಸ್ ಅಂತ ಹೇಳಿ, ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂತೀವಿ, ಆ ಏರಿಯಾ ಜಾಸ್ತಿ ಆಕ್ಟಿವೇಟ್ ಆಯಿತು ಅಂದರೆ ಅದನ್ನೆಲ್ಲ ಇದನ್ನೆಲ್ಲ ಶಮನ ಮಾಡ್ತಾ ಇದೆ ಅಂತ ಹೇಳ್ತೀವಿ ಅದನ್ನ. ಸೊ ನಾವೇನು ಮಾಡಿದ್ವಿ ಇದರಲ್ಲಿ ಈ ಸ್ಟಡಿ ಮಾಡುವಾಗ ಇದನ್ನೇನು ನೋಡಿದ್ವಿ ಅಂದರೆ ಯೋಗ ಮಾಡೋದ್ರಿಂದ ಆ ಶ್ರವಣ ಮಾಡುವಂಥ ಕಾರ್ಯಾಚರಣೆ ಏನಿದೆಯೋ ಆ ಬ್ರೈನ್ ಇರುವಂಥ ರೀಸನ್ಸ್ ಅದು ಜಾಸ್ತಿ ಉತ್ತಮವಾಗಿ ಅದು ಆಕ್ಟಿವೇಟ್ ಆಗ್ತಾ ಇತ್ತು. ಅದೇ ರೀತಿ ಯೋಚನೆ ಮತ್ತು ಜ್ಞಾಪಕ ಶಕ್ತಿ ಮಾಡುವಂಥ ಏರಿಯಾಸ್ ಇದೆ, ಮೆಮೊರಿ ಏರಿಯಾಸ್, ಹಿಪೋ ಕ್ಯಾಂಪಸ್ ಅಂತ ಹೇಳ್ತೀವಿ, ಅದರದ್ದು ವಾಲ್ಯೂಮ್ ಕೂಡ ಜಾಸ್ತಿ ಆಯಿತು. ಸೊ ಇದರಿಂದ ಆಬ್ಜೆಕ್ಟಿವ್ ನಾವು ನೋಡ್ಬೋದು, ಸುಮ್ಮನೆ ಹೇಳೋದಲ್ಲ, ಇದು ನಾವು FMRI ಕೂಡ ಮಾಡಿ ನಾವು ನೋಡುವಂಥ ಇದು ಅಂತ ಆಬ್ಜೆಕ್ಟಿವ್ ನೋಡುವಂಥ ಇದು ಇಸ್ ಇಂಪಾರ್ಟೆಂಟ್ ಸಂಶೋಧನೆ ನೋಡೋ. ಯಾಕಂದರೆ ಸರಿ, ಯೋಗದಿಂದ ನೀವು ಜ್ಞಾಪಕಶಕ್ತಿ ಇಂಪ್ರೂವ್ ಮಾಡ್ಬೋದು ಅಂತ ಹೇಳಬೇಕು ಅಂತಿದ್ರೆ ಇದೇ ಉದಾಹರಣೆ. ಯಾಕಂದರೆ ಇದರಲ್ಲಿ ನಾವು ನೋಡಿಸ್ತೀವಿ ಬ್ರೈನಲ್ಲಿ ಯಾವ ರೀತಿ ಆಕ್ಟಿವೇಷನ್ ಹೆಂಗೆ ಇಂಪ್ರೂವ್ ಆಗಿದೆ, ವಾಲ್ಯೂಮು ಹೇಗೆ ಆಕ್ಟಿವೇಟ್ ಆಗ್ತಿದೆ, ಏರಿಯಾಸು ಅವೆಲ್ಲ ನೋಡ್ಸೋಕ್ಕಾಗುತ್ತೆ. ಸೊ ಅದನ್ನು ನಾವು ನೋಡಿಸೋಕೆ ಜನಕ್ಕೆ ನಂಬಿಕೆ ಬರುತ್ತೆ, ಮನೋಜ್ಞಾನಕ್ಕೆ ತಿಜ್ಞರಿಗೆ ಮತ್ತು ನ್ಯೂರಾಲಜಿ ಕೂಡ ಅದು ಬರೋದು ನಂಬಿಕೆ ಬರೋಕ್ಕೆ ಶುರು ಆಯಿತು. ಸೊ ಇವಾಗ ಯೋಗ ಹೆಂಗಿದೆ ಸರ್ ಇವಾಗ ಅಂದರೆ, ನೀವು ವೆಸ್ಟರ್ನ್ ಕಂಟ್ರೀಸ್ ನೀವು ಯಾವುದೋ ಹೋಗಿ ದೊಡ್ಡ ಹಾಸ್ಪಿಟಲ್ ಹೋಗಿ, ಕ್ಯಾನ್ಸರ್ ಹಾಸ್ಪಿಟಲ್ ಹೋಗಿ, ಅಲ್ಲಿ ನೀವು ಒಳಗೆ ಹೋದ ಕೂಡ ಇಂಟಿಗ್ರೇಟಿವ್ ಆಂಕಾಲಜಿ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಸೊ ಪೇಷಂಟ್ಗೆ ಡಿಸ್ಟ್ರೆಸ್ ಇದೆಯಾ, ಟೆನ್ಷನ್ ಜಾಸ್ತಿ ಇದೆಯಾ, ಒತ್ತಡ ಇದೆಯಾ, ಇದು ಕೂಡಲೇ ಅವರಿಗೆ ಯೋಗ ಡಿಪಾರ್ಟ್ಮೆಂಟ್ ಹಾಕ್ತಾರೆ. ಅಲ್ಲಿ ಕ್ರಮೇಣ ಒಂದು 8-9 ಯೋಗ ಇನ್ಸ್ಟ್ರಕ್ಟರ್ಸ್ ಇದ್ದಾರೆ, ಥೆರಪಿಸ್ಟ್. ಅವರು ದಿನಕ್ಕೆ 100-180 ಜನ ಪೇಷಂಟ್ ಬರ್ತಾರೆ. ಎವ್ರಿಥಿಂಗ್ ಕವರ್ಡ್ ಅಂಡರ್ ಇನ್ಶೂರೆನ್ಸ್. ವೆಸ್ಟರ್ನ್ ಕಂಟ್ರೀಸ್, USA ಮತ್ತು ಕನ್ನಡದಲ್ಲಿ ಇದೆಲ್ಲ ಆಲ್ಮೋಸ್ಟ್ ಲಭ್ಯವಾಗಿ ಇನ್ಶೂರೆನ್ಸ್ ಕವರ್ಡ್ ಆಗಿದೆ. ನಮ್ಮ ದೇಶದಲ್ಲಿ ಯೋಗ ದೇಶ ಅಂತ ಅಂದ್ಕೊಂಡು ನಮ್ಮಲ್ಲಿ ಇನ್ಶೂರೆನ್ಸ್ ಇನ್ನೂ ಕವರ್ ಆಗಿಲ್ಲ ಯೋಗಕ್ಕೆ.
1: ಸರಿ, ಬೆನ್ನು ನೋವಿಗೆ ಏನು ಪ್ರೋಟೋಕಾಲ್?
0: ಸರ್, ಬೆನ್ನು ನೋವಿಗೆ ಕಾರಣ ವೆರಿ ವೆರಿ ಇಂಪಾರ್ಟೆಂಟು. ಬರೀ ಮೆಕ್ಯಾನಿಕಲ್ ಲೋ ಬ್ಯಾಕ್ ಪೇನ್ ಅಂತೀವಿ, ಬರೀ ಯಾವ ಮಾಂಸಗಳು ತುಂಬ ಬಿಗಿ ಆಗಿರೋಂಥದ್ದು ಇರುತ್ತಲ್ಲ, ಅದು ಯಾವಾಗ ಅದು ಸ್ಟ್ರೆಂತ್ ಕಮ್ಮಿ ಆಗುತ್ತೋ ಅದಕ್ಕೆ ಬೇರೆಯಂಥ ಯೋಗ ಇರುತ್ತೆ. ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿದ್ರೆ, ಹರ್ನಿಯೇಷನ್ ಆಗಿದೆ, ಅದಕ್ಕೆ ಬೇರೆ ಥರ ಯೋಗ ಇರುತ್ತೆ. ಆ್ಯಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತೀವಿ, ಇನ್ಫ್ಲಮೇಟರಿ ಬ್ಯಾಕ್ ಪೇನ್, ಅದಕ್ಕೆ ಬೇರೆ ಥರ ಯೋಗ ಇದೆ. ಮತ್ತು ಸ್ಪಾಂಡಿಲೋಲಿಸ್ಟಿಸ್ ಅಂತ ಹೇಳ್ತೀವಿ, ಓವರ್ ರೈಡಿಂಗ್ ಆಫ್ ವರ್ಟೆಬ್ರಾ, ಅದಕ್ಕೆ ಬೇರೆ ಥರ ಯೋಗ ಇರುತ್ತೆ. ಸೊ ಬೆನ್ನು ಬ್ಯಾಕ್ ಪೇನ್ ಅನ್ನೋದು ಒಂದೇ ಸಿಂಪ್ಟಮ್ ಅದು. ಸೊ ಬ್ಯಾಕ್ ಪೇನ್ ಏನಕ್ಕೆ ಬಂದಿದೆ ಅಂತ ಫಸ್ಟ್ ಕಂಡುಹಿಡಿದು ಭಾಳ ಭಾಳ ಇಂಪಾರ್ಟೆಂಟ್. ಇದರಲ್ಲಿ ನಮ್ಮ BNYS ಡಾಕ್ಟರ್ಸ್ ಭಾಳ ಭಾಳ ಇಂಪಾರ್ಟೆಂಟ್ ಡಾಕ್ಟರ್ಸ್ ಇರೋವಂಥ ಭಾಳ ಮುಖ್ಯ. ಯಾಕಂದರೆ ಎಷ್ಟೊಂದು ಜನ ಯೋಗ ಕೋರ್ಸಸ್ ಮಾಡಿದ್ದಾರೆ, ಇನ್ಸ್ಟ್ರಕ್ಟರ್ ಕೋರ್ಸಸ್ಗಳು ಇದೆಲ್ಲ ಮಾಡ್ಕೊಂಡು ಸರ್ಟಿಫಿಕೇಟ್ ಕೋರ್ಸ್ ಎಲ್ಲ ತೊಗೊಂಡಿದ್ದಾರೆ, ಅವ್ರು ಬ್ಯಾಕ್ ಪೇನ್ ಬಂದ್ಕೊಂಡೇ ಎಲ್ಲರಿಗೂ ಬ್ಯಾಕ್ವರ್ಡ್ ಬೆಂಡಿಂಗ್ ಮಾಡಿಸೋಕೆ ಶುರು ಮಾಡ್ತಾರೆ, ಹಿಂದೆ ಬಗ್ಗೊಂಡು ಮಾಡಿ ಇಂದ ಮಾಡೋ ಆಸೆ ಮಾಡಿ ಅಂತ. ಈಗ ಕೆಲವು ಕಾರಣ, ಈಗ ಸ್ಪಾಂಡಿಲೋಲಿಸ್ಟಿಸ್ ಅಂತ ಹೇಳ್ತೀವಿ, ಹಿಂದೆ ಬಗ್ಗುವಂಥ ಆಸೆಗಳು ಮಾಡಿದ್ರೆ ಇದು ಜಾಸ್ತಿ ಪ್ರಾಬ್ಲಮ್ ಆಗುತ್ತದೆ. ಓಕೆ, ಸೊ ಏನಕ್ಕೆ ಪ್ರಾಬ್ಲಮ್ ಇಂದ ಬ್ಯಾಕ್ ಪೇನ್ ಬರ್ತಾ ಇದೆ ಅಂತ ಕಂಡುಕೊಂಡು ಭಾಳ ಭಾಳ ಇಂಪಾರ್ಟೆಂಟು. ಅದು ಡಾಕ್ಟ್ರಿಗೆ ಮಾತ್ರ ಸಾಧ್ಯ, ಅದು BNYS ತಜ್ಞರಿಗೆ ಮಾತ್ರ ಸಾಧ್ಯ ಅದು. ಯಾಕಂದರೆ ಅದ್ರ ಬಗ್ಗೆನೇ ಓದಿದ್ದಾರೆ, ಅದ್ರ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ. ಓಕೆ, ಅದ್ರ ಬಗ್ಗೆ ಕ್ಲಿನಿಕಲ್ ಟ್ರೈನಿಂಗ್ ಇದೆ. ಸೊ ಕ್ಲಿನಿಕಲ್ ಟ್ರೈನಿಂಗ್ ಇಲ್ದಿರ ನಮ್ಮ ಯೋಗಾಚಾರ್ಯಗಳು ಬರ್ತಾರೆ, ನಾನು ಇದನ್ನು ಕ್ಯೂರ್ ಮಾಡ್ತೀನಿ, ನಾನು ಕ್ಯಾನ್ಸರ್ ಕ್ಯೂರ್ ಮಾಡ್ತೀನಿ, ಹೈಪೋಥೈರಾಯ್ಡಿಸಮ್ ಕ್ಯೂರ್ ಮಾಡ್ತೀನಿ ಅಂತ ಹೇಳ್ತಾರೆ. ಅವರಿಗೆ ಅದ್ರ ಬಗ್ಗೆ ಒಂಚೂರು ಅರಿವೇ ಇಲ್ಲ. ಸಿಂಪಲ್ ಎಕ್ಸಾಂಪಲ್ ನಾನು ಕೊಡ್ತೀನಿ, ಒಂದು ಪೇಷಂಟ್ ಇದ್ದಾರೆ, ಮಹಿಳೆ ಇದ್ದಾರೆ, ಹೈಪೋಥೈರಾಯ್ಡಿಸಮ್ ಭಾಳ ಕಾಮನ್ ಹೆಂಗಸರಲ್ಲಿ. ಅವರು 10 ವರ್ಷದಿಂದ ಎಲ್ಟ್ರಾಕ್ಸಿನ್ ಅಂತ ಮಾತ್ರ ತೊಗೊಳ್ತಾ ಇದ್ದಾರೆ. ಎಲ್ಟ್ರಾಕ್ಸಿನ್ ಅಂತ ಏನು ಅಂದರೆ ಸಿಂಥೆಟಿಕ್ ಥೈರಾಕ್ಸಿನ್. ಓಕೆ, ಸೊ ಇದು ತೊಗೊಂಡಾಗ ಏನಾಗುತ್ತೆ, ಥೈರಾಯ್ಡ್ ಫಂಕ್ಷನಿಗೆ ನಿಂತೋಗ್ಬಿಡುತ್ತೆ, ಅದು ಕೆಲಸನೇ ಮಾಡಲ್ಲ. ಸೊ ಅದು ಇನ್ನು ಥೈರಾಯ್ಡ್ ಬೇಕು ಅಂದರೆ ಹೊರಕಾಗಲ್ಲ, ಲೈಫ್ ಲಾಂಗ್ ತೊಗೊಳ್ತಾ ಇರಬೇಕು ಅದು ಎಲ್ಟ್ರಾಕ್ಸಿನ್. ಅಂಥ ಪೇಷೆಂಟ್ಗೆ ಅವ್ರು ಹೇಳ್ತಾರೆ ನಾನು ಯೋಗ ಮಾಡಿ ಅದು ಕ್ಯೂರ್ ಮಾಡ್ತೀನಿ ಅಂತ, ಹೆಂಗೆ ಕ್ಯೂರ್ ಮಾಡೋಕ್ಕಾಗಲ್ಲ, ಥೈರಾಯ್ಡೇ ಇಲ್ಲ ಇವಾಗ. ಓಕೆ, ಸೊ ಆ ಥರ ಅರಿವು ಕೂಡ ಇಲ್ಲ, ಆ ಥರ ಕ್ಲಿನಿಕಲ್ ನಾಲೆಜ್ ಇಲ್ಲ, ಏನೂ ಇಲ್ಲ. ಅದೇ ಥರ ಕಿಡ್ನಿ ಡಿಸೀಸ್ ಪೇಷೆಂಟ್, ಕ್ರೋನಿಕ್ ಕಿಡ್ನಿ ಡಿಸೀಸ್ ಪೇಷೆಂಟ್,

0: ಹಾನಿಕಾರಿ ಆಗುತ್ತೆ. ನಾನು ಡಯಾಬಿಟೀಸ್ ಕ್ಯೂರ್ ಮಾಡ್ಬಿಡ್ತೀನಿ, ನೀವು ಮಾಡ್ಸೋದು ನಿಲ್ಸ್ಬಿಡಿ, ಹಾರ್ಟ್ ಡಿಸೀಸ್ ನಾನು ಕ್ಯೂರ್ ಮಾಡ್ತೀನಿ ನಿಲ್ಸ್ಬಿಡಿ ಮಾಡ್ತಾರೆ. ಸೊ ಏನು ಮಾಡ್ತಾರೆ ಅಂತ ಅವ್ರಿಗೆ ಅದು ಅರಿವಿನೇ ಇಲ್ಲ ಕೆಲವರಿಗೆ. ಓಕೆ, ಅವ್ರಿಗೆ ಕ್ಲಿನಿಕಲ್ ಟ್ರೈನಿಂಗ್ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಇದು ಯೋಗ ಹೇಗೆ ಲಾಭ ಆಗುತ್ತೆ ಅಂದರೆ, ನೀವು ಮಾತ್ರ ತೊಗೊಳ್ತಾರೆ, ಗ್ಲೂಕೋಸ್ ಕಂಟ್ರೋಲ್ ಮಾಡ್ತಾರೆ, ಹೃದಯ ಘಾತದವ್ರಿಗೆಲ್ಲ ಸ್ಟಾರ್ಟಿಂಗ್ಸ್ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡಬೇಕು, ಅವೆಲ್ಲ ಮಾಡ್ತಾರೆ. ಜೊತೆಗೆ ಯೋಗ ಮಾಡಿ, ಓಕೆ, ಒತ್ತಡದಿಂದ ಆಗುವಂಥ ಪ್ರಾಬ್ಲಮ್ಸ್ ಇನ್ಫ್ಲಮೇಷನ್ ಇದೆಯಲ್ಲ, ಅದನ್ನು ನಾವು ನಿಲ್ಲಿಸ್ಬೇಕು. ಸೊ ಆ ಒತ್ತಡ ಕಮ್ಮಿ ಆದ ಕೂಡಲೇ ಅಲಾಂಗ್ ವಿತ್ ದಿ ಮೆಡಿಸಿನ್ಸ್ ಇಟ್ ವರ್ಕ್ಸ್ ಬೆಟರ್. ಸೊ ಆ ಥರ ಸಂಶೋಧನೆ ನಾವು ಸುಮಾರು ಕೂಡ ಮಾಡಿದ್ವಿ.
1: ರೂಮಾಟಾಯ್ಡ್ ಆರ್ಥರೈಟಿಸ್ ಅಂದ್ರಲ್ಲ, ಅದರ ಮೇಲೆ ಏನೇನಾಗಿರ್ಬೋದು?
0: ಸೊ ರೂಮಾಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ನಾವೊಂದು ಏನು ಮಾಡಿದ್ವಿ ಅಂದರೆ, ಅರ್ಲಿ ಸ್ಟೇಜ್ ರೂಮಾಟಾಯ್ಡ್ ಆರ್ಥರೈಟಿಸ್, ಫಾರ್ ಎಕ್ಸಾಂಪಲ್ ಯಾವಾಗ ಜಾಯಿಂಟ್ ಫುಲ್ ಡಿಫಾರ್ಮಿಟಿ ಆದರೆ ಏನು ಮಾಡೋಕ್ಕಾಗಲ್ಲ. ಸೊ ರೂಮಾಟಾಯ್ಡ್ ಆರ್ಥರೈಟಿಸ್ ಅಂದರೆ ಚಿಕ್ಕ ಜಾಯಿಂಟ್ಸ್ ಇರುತ್ತಲ್ಲ, ಹಾಗೆ ಕೈ ಕಾಲಿರುವಂಥದ್ದು, ಆ ಜಾಯಿಂಟ್ಸ್ ಮೇನ್ಲಿ ಎಫೆಕ್ಟ್ ಆಗುತ್ತೆ. ಆಟೋ ಆಂಟಿಬಾಡೀಸ್ ಅಂತ ಹೇಳ್ತೀವಿ, ಅದು ಹೋಗಿ ಜಾಯಿಂಟ್ ಅನ್ನು ಡಿಸ್ಟ್ರಾಯ್ ಮಾಡುತ್ತೆ, ಇನ್ಫ್ಲಮೇಷನ್ ಆಗುತ್ತೆ, ಜಾಯಿಂಟ್ ಡಿಫಾರ್ಮಿಟಿ ಆಗುತ್ತೆ. ಸೊ ಅದು ಅರ್ಲಿ ಸ್ಟೇಜ್ ಡಿಫಾರ್ಮಿಟಿ ಆಗೋ ಮುಂಚೆ ಅದಕ್ಕೆ ಏನು ಮಾಡ್ತಾರೆ, ಡಿಸೀಸ್ ಮಾಡಿಫೈಯಿಂಗ್ ಆಂಟಿಬಯೋಟಿಕ್ ಡ್ರಗ್ಸ್ ಕೊಡ್ತಾರೆ. ಅದು ಆಲ್ಮೋಸ್ಟ್ ಕ್ರಮೇಣ 1 ವರ್ಷ 2 ವರ್ಷ ತೊಗೋಬೇಕು. ಅದರಿಂದ ಲಿವರ್ ಪ್ರಾಬ್ಲಮ್ ಆಗೋ ಚಾನ್ಸಸ್ಸು, ಕಣ್ಣಿನ ಪ್ರಾಬ್ಲಮ್ ಆಗೋ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ, ಅದನ್ನು ನೀವು ಮಾನಿಟರ್ ಮಾಡ್ತಾ ಇರಬೇಕು. ಸೊ ಅಂಥ ಪೇಷೆಂಟಲ್ಲಿ ನಾವು ಇನ್ಫ್ಲಮೇಷನ್ ಜಾಸ್ತಿ ಆಗದಿರೋ ನೋಡ್ಕೋಬೇಕು, ಯಾಕಂದರೆ ಇನ್ಫ್ಲಮೇಷನ್ ಜಾಸ್ತಿ ಆದ ಕೂಡಲೇ ಡ್ಯಾಮೇಜ್ ಆಗುತ್ತೆ ಜಾಯಿಂಟ್ಸ್. ಸೊ ಅದನ್ನು ಹೇಗೆ ತಡೆಗಟ್ಬೋದು, ಅದು ಯೋಗದಲ್ಲಿ ಬಹಳ ಸಾಧ್ಯ. ಯಾಕಂದರೆ ಇಂಥ ಪೇಷೆಂಟ್ಸಲ್ಲಿ ಸಾಕಷ್ಟು ಮಾನಸಿಕ ಒತ್ತಡ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಟೆನ್ಷನ್ಸ್ ಇರುತ್ತೆ, ಎಮೋಷ್ನಲ್ ಸಪ್ರೇಷನ್ ಇರುತ್ತೆ. ಸೊ ಅದನ್ನು ನಾವು ಕಮ್ಮಿ ಮಾಡಿದ್ರೆ ತಾನಾಗಿ ಜಾಯಿಂಟ್ ಪ್ರಾಬ್ಲಮ್ಸು ಫ್ಲೇರಪ್ ಆಗೋದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ.
1: ಈ ಸಕ್ಕರೆ ಕಾಯಿಲೆ ಇವತ್ತು ತುಂಬ ಸಾಮಾನ್ಯವಾದ ಕಾಯಿಲೆ, ಅದಕ್ಕೆ ಏನು ಮಾಡ್ಬೋದು ಅಂತ?
0: ಸಕ್ಕರೆ ಕಾಯಿಲೆ ಒಂದು ಮಾನಸಿಕ ಒತ್ತಡ ಜಾಸ್ತಿ ಆದಾಗ ಕಾರ್ಟಿಸೋಲ್ ಅಂತ ಹಾರ್ಮೋನ್ ಜಾಸ್ತಿ ರಿಲೀಸ್ ಆಗುತ್ತೆ. ಸೊ ಯಾವಾಗ ಬ್ರೈನಿಗೆ ಜಾಸ್ತಿ ಯೋಚನೆ ಜಾಸ್ತಿ ಆಗುತ್ತೋ, ಆತಂಕ ಜಾಸ್ತಿ ಇರುತ್ತೋ, ಬ್ರೈನಿಗೆ ಜಾಸ್ತಿ ಗ್ಲೂಕೋಸ್ ಬೇಕು, ಆಕ್ಸಿಜನ್ ಬೇಕು. ಸೊ ಗ್ಲೂಕೋಸ್ ಹೆಂಗೆ ಜಾಸ್ತಿ ಮಾಡುತ್ತೆ, ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸೋಲ್ ಜಾಸ್ತಿ ಮಾಡುತ್ತೆ. ಅದರಿಂದ ಏನಾಗುತ್ತೆ, ಎಲ್ಲ ಕಡೆ ಇರುವಂಥ ಗ್ಲೂಕೋಸ್ ಎಲ್ಲ ಶೇಖರಣೆ ಆಗಿದೆಯೋ ಬಾಡಿಯಲ್ಲಿ, ಅವೆಲ್ಲ ಬ್ಲಡ್ಗೆ ಬರುತ್ತೆ, ಗ್ಲೂಕೋಸ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು. ಎರಡನೇದು, ನಮ್ಗೆ ಟೆನ್ಷನ್ ಆದಾಗ ಏನಾಗುತ್ತೆ, ನಾವು ಯೂಶ್ವಲಿ ಟೆನ್ಷನ್ ಕಮ್ಮಿ ಮಾಡಲಿಕ್ಕೆ ಕೆಲವರು ಟೀ ಕುಡಿಯೋ ಅಭ್ಯಾಸ, ಆ ಹೋಗ್ತಾ ಹೋಗ್ತಾ ಟೀ ಕುಡಿಯೋದು, ಸ್ಮೋಕಿಂಗ್ ಮಾಡ್ತಾ ಇರೋದು, ಓಕೆ, ಆ ಹೋಗ್ತಾ ತಿಂತಾ ಇರೋದು. ಸೊ ಕ್ರಮೇಣ ತುಂಬ ಸತಿ ತಿಂತಾ ಇದ್ರೆ ನಾವು ಈಚ್ ಟೈಮ್ ಈಟ್ ಫುಡ್ ಇನ್ಸುಲಿನ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಸೊ ಇನ್ಸುಲಿನ್ ಲೆವೆಲ್ಸ್ ಜಾಸ್ತಿ ಆದಾಗ ಇನ್ಸುಲಿನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಬೈಂಡ್ ಟು ಗ್ಲೂಕೋಸ್. ಅವೆರಡು ಬೈಂಡ್ ಆದ ಕೂಡ ಸೆಲ್ಸ್ ಒಳಗೆ ಹೋಗುತ್ತೆ, ಅವಾಗ ಗ್ಲೂಕೋಸ್ ಯೂಸ್ ಆಗುತ್ತೆ. ಈ ಇನ್ಸುಲಿನ್ ಜಾಸ್ತಿ ಜಾಸ್ತಿ ಆಗ್ತಾ ಆಗ್ತಾ ಆಗ್ತಾ ಏನಾಗುತ್ತೆ, ಕ್ರಮೇಣವಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಇನ್ಸುಲಿನ್ ನಾರ್ಮಲ್ ಜಾಸ್ತಿನೇ ಇರುತ್ತೆ, ಇನ್ಸುಲಿನ್ನು ಗ್ಲೂಕೋಸ್ಗೆ ಬೈಂಡ್ ಆಗಲ್ಲ, ಅದು ಗ್ಲೂಕೋಸ್ ಸೆಲ್ಸ್ ಒಳಗೆ ಹೋಗೋದಿಲ್ಲ. ಗ್ಲೂಕೋಸು ಜಾಸ್ತಿ, ಇನ್ಸುಲಿನ್ ಜಾಸ್ತಿ, ಅವಾಗ ಡಯಾಬಿಟೀಸ್ ಟೈಪ್ 2 ಡಯಾಬಿಟೀಸ್ ಆಗುತ್ತೆ. ಸೊ ಅದು ಮೇನ್ ಪ್ರಾಬ್ಲಮ್. ಸೊ ಎಕ್ಸಸೈಸ್ ಮಾಡೋದು, ನಮ್ಮ ಡಯಟಲ್ಲಿ ಕಂಟ್ರೋಲ್ ಇಟ್ಕೊಳ್ಳೋದು, ನಿಯಂತ್ರಣ ಇಟ್ಕೊಳ್ಳೋದು, ಅದು ಭಾಳ ಭಾಳ ಇಂಪಾರ್ಟೆಂಟು. ಸೊ ಇವಾಗ ನಮ್ಮ ICMRಯಿಂದ ಒಂದು ಸಂಶೋಧನೆ ಆಗಿತ್ತು 2017. ಏನು ಸಂಶೋಧನೆ ಅಂದರೆ, ಎಷ್ಟು ಜನ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಾರೆ ನಮ್ಮ ಕಂಟ್ರಿಯಲ್ಲಿ ಅಂತ. ಸೊ ಅರ್ಬನ್ ಏರಿಯಾಸಲ್ಲಿ ಹೋಗಿ ನೋಡಿದ್ರೆ 50% ಆಫ್ ದಿ ಪಾಪ್ಯುಲೇಷನ್ ಇಸ್ ಸೆಡೆಂಟರಿ, ಫಿಸಿಕಲ್ ಆ್ಯಕ್ಟಿವಿಟಿನೇ ಇಲ್ಲ, ಬರೀ ಕೂತ್ಕೊಂಡಿರ್ತಾರೆ 8 hours to 12 hours ತನಕ, ದಿನ ಪೂರ್ತಿ ಕೂತಿರ್ತಾರೆ ಟೇಬಲ್ ಮೇಲೆ ಕೂತ್ಕೊಂಡು ಕೆಲಸ ಮಾಡೋದು ಅಷ್ಟೇ, ಕೌಚ್ ಪೊಟೇಟೋ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಸೊ ಅಂಥದ್ದು ಯಾವ ರೀತಿ ವ್ಯಾಯಾಮ ಇಲ್ಲ, ಯಾವ ರೀತಿ ಶಾರೀರಿಕ ವ್ಯಾಯಾಮ ಇಲ್ಲ, ಏನೂ ಇಲ್ಲ. ಸೊ ಅಂಥವರಲ್ಲಿ ಈ ಥರ ಡಿಸೀಸ್ ಬರೋ ಚಾನ್ಸಸ್ ಜಾಸ್ತಿ. ಅದೇ ರೀತಿ ರೂರಲ್ ಏರಿಯಾಸ್ ಚೆನ್ನಾಗಿದೆ ಅಂತ ಹೋಗಿ ನೋಡಿದ್ರೆ, ಅಲ್ಲೂ ನೋಡಿದ್ರೆ ಅಲ್ಲಿ 65% ಅಲ್ಲೂ ಕೂಡ ಅಷ್ಟೇ, 65% ಆಫ್ ದಮ್ ಹ್ಯಾವ್ ಸೆಡೆಂಟರಿ ಆ್ಯಕ್ಟಿವಿಟಿ. ಸಾರಿ, 65 ಅರ್ಬನ್ ಏರಿಯಾಸಲ್ಲಿ, ರೂರಲ್ ಏರಿಯಾಸ್ 50% ಸೆಡೆಂಟರಿ ಆ್ಯಕ್ಟಿವಿಟಿ ಇದೆ ಅಲ್ಲೂ ಕೂಡ. ಈಗ ಏನಾಗಿದೆ ಅಂದರೆ, ರೂರಲ್ ಏರಿಯಾಸಲ್ಲಿ ಫಾರ್ಮರ್ಸ್ ಅಂತ ಅಂದ್ಕೊಂತೀವಿ, ರೈತರು ಹೋಪಾಕ ತುಂಬ ಶ್ರಮ ಪಡ್ತಾರೆ, ಕಷ್ಟಪಡ್ತಾರೆ ಅಂತ. ಇಲ್ಲ, ದೊಡ್ಡವ್ರು ರೈತರು ಏನು ಮಾಡ್ತಾರೆ, ಮನೆ ಕೂತ್ಕೊಂತಾರೆ, ಎಲ್ಲ ಕಾಂಟ್ರಾಕ್ಟ್ ಸಬ್ ಕಾಂಟ್ರಾಕ್ಟ್ ಮಾಡ್ತಾರೆ, ಎಲ್ಲ ಕೆಲಸ ಮಾಡೋರು ಬೇರೆ ಇರ್ತಾರೆ, ಅವ್ರ ಮನೆ ಆರಾಮಾಗಿ ಕೂತ್ಕೊಂಡಿರ್ತಾರೆ. ಈಗ ನಾರ್ತಲ್ಲಿ ಹೋಗಿ ನೋಡೋದು, ಎಲ್ಲ ಕೂಡ ಕೂತ್ಕೊಂಡು ಹೂಗಾಗಿ ಕುಡಿತಾ ಇರ್ತಾರೆ ಸಾಯಂಕಾಲ. ಸೊ ಅದರಿಂದ ಏನಾಗುತ್ತೆ, ಅವರಲ್ಲೂ ಕೂಡ ಈ ಸೆಡೆಂಟರಿ ಲೈಫ್ ಸ್ಟೈಲಿಂದ ಅವರಲ್ಲೂ ಕೂಡ ಈ ಡಯಾಬಿಟೀಸ್ ಕಾಯಿಲೆಗಳು, ಹೃದಯ ರೋಗ ಕಾಯಿಲೆಗಳು, ಆರ್ಥರೈಟಿಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ಜಾಸ್ತಿ ಪ್ರಮಾಣ ಆಗ್ತಾ ಇದೆ.
1: ಅಲ್ಲ, ಈ ಡಯಾಬಿಟೀಸ್ಗೆ ಏನು ಪ್ರೋಟೋಕಾಲು?
0: ಡಯಾಬಿಟೀಸ್ಗೆ ಒಂದು ಯೋಗ ಪ್ರೋಟೋಕಾಲ್ ಇದೆ, ಅದು ನಿಯಂತ್ರಿತ ಮಧುಮೇಹ ಭಾರತ ಅಂತ ಒಂದು ದೊಡ್ಡ ಪ್ರೋಟೋಕಾಲ್, ಒಂದು ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನ ಅವರು ಮತ್ತು ಮಿನಿಸ್ಟ್ರಿ ಆಫ್ ಆಯುಷ್ ಸೇರ್ಕೊಂಡು ಮಾಡಿದ್ರು. ಸೊ ಇದು ಅಬೌಟ್ 45 minutes ಪ್ರೋಟೋಕಾಲ್. ಸೊ ಕೆಲವು ಲೂಸಿಂಗ್ ಎಕ್ಸಸೈಸಸ್ಸು, ಸೂರ್ಯ ನಮಸ್ಕಾರ, ಆಸನಗಳು ಮತ್ತು ಪ್ರಾಣಾಯಾಮ ಇವೆಲ್ಲ ಇದೆ. ಸೊ ಇವೆಲ್ಲ ದಿನನಿತ್ಯ ಮಾಡ್ತಾ ಹೋದರೆ ಶುಗರ್ ಕಂಟ್ರೋಲ್ಗೆ ಬರೋದು ಚಾನ್ಸಸ್ ಈಸಿ ಇದೆ, ಬಟ್ ಅದು ಟೈಮ್ ತೊಗೊಳುತ್ತೆ. ಅದು ಶುಡ್ ಮೇಕ್ ಇಟ್ ಯೋಗ ಆಸ್ ಎ ಹ್ಯಾಬಿಟ್.
1: ಇವಾಗ ಎಲ್ಲರಿಗೂ ಹೃದಯದ ಆರೋಗ್ಯದ ಬಗ್ಗೆನೇ ಚಿಂತೆ ಸರ್. ಈ ಕಾರ್ಡಿಯೋ ಯೋಗ ಅನ್ನೋವಂಥದ್ದೇ ಈಗ ಹೊಸ ಚಿಂತನೆ ಶುರುವಾಗಿದೆ, ಸ್ವಲ್ಪ ಇದ್ರ ಬಗ್ಗೆ ಹೇಳ್ಬೋದೆ?
0: ಓಕೆ. ಸೊ ನಾನು ಇವಾಗ ಇವಾಗ ಹೇಳ್ತಿದ್ದಂಗೆ, ಈಗ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳಿದ್ವಿ, ಫಿಸಿಕಲ್ ಇನ್ಆಕ್ಟಿವಿಟಿ, ಈ ಬೊಜ್ಜುತನ, ಒಬೆಸಿಟಿ, ಡಯಟ್ ರಾಂಗ್ ಫುಲ್ ಡಯಟ್, ಓಕೆ, ಇಲ್ಲ ವೆಸ್ಟರ್ನ್ ಡಯಟ್ ತಿನ್ನೋದು ಜಾಸ್ತಿ, ಹೈ ಕ್ಯಾಲರಿ ಡಯಟ್ ತಿಂತಾರೆ, ಪ್ರೋಟೀನ್ ಕಮ್ಮಿ, ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ತೊಗೊಳ್ಳೋದು ಡಯಟ್ಗಳು. ಸೊ ಅವೆಲ್ಲ ತೊಗೊಳ್ಳೋದ್ರಿಂದ ಏನಾಗುತ್ತೆ, ಕೊಲೆಸ್ಟ್ರಾಲ್ ಲೆವೆಲ್ಸ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ, ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ, ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ, ಅದ್ರ ಜೊತೆಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರ್ತಾ ಹೋಗುತ್ತೆ, ಅದ್ರ ಜೊತೆಗೆ ಇದು ಕಾರ್ಡಿಯಾಕ್ ಮೇಲೆ ಎಫೆಕ್ಟ್ ಆಗ್ತಾ ಹೋಗುತ್ತೆ, ಹಾರ್ಟ್ ಮೇಲೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಇದನ್ನೆಲ್ಲ ನೀವು ತಡೆಗಟ್ಟಬೇಕಾದ್ರೆ ಬರೀ ಟ್ಯಾಬ್ಲೆಟ್ ತೊಗೊಂಡು ಸರಿ ಮಾಡೋಕ್ಕಾಗೋದಿಲ್ಲ, ನಿಮಗೆ ರಕ್ತ ಹೆಪ್ಪ ಕಟ್ಟುತ್ತೆ ಅಂತ ಹೇಳಿದ್ಬಿಟ್ಟು ಆಸ್ಪಿರಿನ್

0: ಸ್ಟ್ರೆಸ್ಸಿಂದ ಯಾವುದಾದ್ರು ಕೋಪ್ ಮಾಡ್ತಾರೆ, ಸ್ಟ್ರೆಸ್ ಕೋಪ್ ಮಾಡೋಕ್ಕೆ ಸ್ಮೋಕಿಂಗ್ ಮಾಡ್ತಾರೆ, ಸ್ಟ್ರೆಸ್ ಕೋಪ್ ಮಾಡೋಕ್ಕೆ ಆಲ್ಕೋಹಾಲ್ ತೊಗೊಳ್ತಾರೆ, ಸ್ಟ್ರೆಸ್ಸಿಂದ ಕೋಪ್ ಮಾಡೋಕ್ಕೆ ಜಾಸ್ತಿ ತಿಂತಾರೆ. ಓಕೆ, ಸೊ ಆ ಕೋಪಿಂಗ್ ಮೆಥಡಾಲಜಿ ಇದೆಯಲ್ಲ, ಬಿಹೇವಿಯರ್ಸ್ ಇದೆಯಲ್ಲ, ಅದು ಅದನ್ನು ಕರೆಕ್ಟ್ ಮಾಡೋದು ಇಂಪಾರ್ಟೆಂಟು. ಈಗ ಸ್ಮೋಕ್ ಮಾಡ್ತಿದ್ದವ್ರಿಗೆ ಏನೇನು ಮೆಡಿಸಿನ್ ಕೊಟ್ಟರು ಏನು ಯೂಸ್ ಇಲ್ಲ ಅಲ್ವಾ, ಅದರಿಂದ ಹೊರಗಡೆ ಬರಬೇಕು ಅವ್ರಿಗೆ. ಸೊ ಅದನ್ನೆಲ್ಲ ನಾವು ಮಾಡೋದಕ್ಕೆ ನಾವು ಯೋಗದಿಂದ ಭಾಳ ಇಂಪಾರ್ಟೆಂಟು. ಅದು ತಿಳುವಳಿಕೆ ಬರಬೇಕು, ಅದು ಮೈಂಡ್ ಕಾಮ್ ಮಾಡಬೇಕು. ಮೈಂಡ್ ಯಾವಾಗ ಕಾಮ್ ಆಗ್ತಾ ಹೋಗುತ್ತೋ, ಯಾವಾಗ ಅವ್ರ ಮೈಂಡ್ ಲೈಫ್ ಸ್ಟೈಲ್ ಕರೆಕ್ಷನ್ ಶುರು ಮಾಡೋಕ್ಕೆ ಶುರು ಆಗುತ್ತೋ ಅವಾಗ ಇವೆಲ್ಲ ಗುಣಮಟ್ಟಕ್ಕೆ ಬರೋಕ್ಕೆ ಸಾಧ್ಯತೆ ಸರ್.
1: ಡಾಕ್ಟರ್ ರಾಘವೇಂದ್ರ ರಾವ್ ಅವರೇ, ಈಗ ಯಾವುದೇ ಒಂದು ಸಂಶೋಧನೆ ನಾವು ಮಾಡಬೇಕು ಅಂತಂದಾಗಲೂ, ಈಗ ಅದು ಯಾವ ಕಾರಣಕ್ಕೆ ಕಾಯಿಲೆ ಬಂದಿದೆ, ಯಾವುದರಿಂದ ಅದು ಗುಣ ಆಯಿತು ಅನ್ನುವಾಗ ನಾವೇನು ಮಾಡ್ತೀವಿ, ಒಂದಷ್ಟು ಜನ ಪೇಷೆಂಟ್ಸ್ಗಳಿಗೆ ವಿತೌಟ್ ಟ್ರೀಟ್ಮೆಂಟು, ಒಂದಷ್ಟು ಜನಕ್ಕೆ ವಿತ್ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ. ಈಗ ಯೋಗದ ಪ್ರೋಟೋಕಾಲ್ನ ಅನುಸರಿಸಿದ್ರಿಂದ ಈ ಕಾಯಿಲೆ ವಾಸಿಯಾಯಿತು ಅಂತ ನೀವು ಹೇಳೋದಕ್ಕೆ ಹೇಗೆ ಸಾಧ್ಯ ಸರ್?
0: ಅದ್ರಲ್ಲಿ ಏನು ಮಾಡ್ತೀವಿ ಅಂದರೆ, ನಾವು ಈಗ ರಿಸರ್ಚ್ ಮಾಡೋ ಟೈಮಲ್ಲಿ ಏನು ಮಾಡ್ತೀವಿ ಅಂದರೆ, ಅದು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ತೀವಿ. ಈಗ ಟೈಪ್ 2 ಡಯಾಬಿಟೀಸ್ ಇದೆ ಅಂದ್ಕೊಳ್ಳಿ, ಅವರು ಯಾವ ರೀತಿ ಅನ್ಕಂಟ್ರೋಲ್ ಡಯಾಬಿಟೀಸ್ ಇದೆಯಾ ಅಥವಾ ಮಾಡ್ರೇಟ್ ಕಂಟ್ರೋಲ್ ಡಯಾಬಿಟೀಸ್ ಇದೆಯಾ ಅಂಥವ್ರನ್ನೇ ತೊಗೊತೀವಿ. ಅವ್ರ ಮೆಡಿಸಿನ್ಸು ಕರೆಕ್ಟಾಗಿ ತೊಗೊತಿರೋ ಇರೋದು, ಯಾವ ಮೆಡಿಸಿನ್ಸ್ ಕೊಡ್ತಿರೋ ಕ್ಲಾಸ್ ಆಫ್ ಮೆಡಿಸಿನ್ಸ್ ಅದನ್ನು ಮ್ಯಾಚ್ ಕೂಡ ಮಾಡ್ತೀವಿ. ಓಕೆ, ಮ್ಯಾಚ್ ಮಾಡಿದ್ಮೇಲೆ ಒಂದು ಗ್ರೂಪಿಗೆ ಯೋಗ ಕೊಡ್ತೀವಿ, ಒಂದು ಗ್ರೂಪಿಗೆ ಏನು ಕೊಡೋಲ್ಲ. ಈಗೇನು ಮಾಡ್ತಾರೆ ಈಗ ಅಂದರೆ, ಈಗ ಡಯಾಬಿಟೀಸ್ ಪೇಷೆಂಟ್ಸಲ್ಲಿ ಇವಾಗ ಸ್ಟಡೀಸಲ್ಲಿ ಒಂದು ಗ್ರೂಪಿಗೆ ಯೋಗ ಕೊಡ್ತಾಯಿದ್ವಿ, ಒಂದು ಗ್ರೂಪಿಗೆ ಫಿಸಿಕಲ್ ಎಕ್ಸಸೈಸ್ ಕೊಡ್ತಾಯಿದ್ವಿ. ಯೋಗದಲ್ಲಿ ಮಾನಸಿಕ ಒತ್ತಡ ಕಮ್ಮಿ ಮಾಡೋಂಥದ್ದು ಇರುತ್ತೆ, ಅವೇರ್ನೆಸ್ ಇರುತ್ತೆ, ರಿಲ್ಯಾಕ್ಸೇಷನ್ ಇರುತ್ತೆ. ಎಕ್ಸಸೈಸಲ್ಲಿ ಅವೇರ್ನೆಸ್ಸು, ರಿಲ್ಯಾಕ್ಸೇಷನ್ನು, ಒತ್ತಡ ಕಮ್ಮಿ ಮಾಡೋಂಥದ್ದು ಏನಿಲ್ಲ, ಬರೀ ಎಕ್ಸಸೈಸ್ ಮಾಡೋದೊಂದು ಮಾತ್ರ, ಎಕ್ಸಸೈಸ್ ಕಾಂಪ್ಲೆಂಟ್ ಮಾತ್ರ ಇರುತ್ತೆ. ಯೋಗದಲ್ಲಿ ಎಕ್ಸಸೈಸ್ ಕಾಂಪ್ಲೆಂಟು ಇದೆ, ಅದ್ರ ಜೊತೆಗೆ ಈ ಕಾಂಪ್ಲೆಂಟ್ಸ್ ಕೂಡ ಇದೆ, ಮಾನಸಿಕ ಒತ್ತಡ ಕಮ್ಮಿ ಮಾಡೋಂಥ ಕಾಂಪ್ಲೆಂಟು ಇದೆ. ಯೋಗದಿಂದ ಇದು ಕಮ್ಮಿ ಆಗ್ತಿದೆಯಾ, ಮಾನಸಿಕ ಒತ್ತಡ ಕಮ್ಮಿ ಮಾಡೋದ್ರಿಂದ ಈ ಡಯಾಬಿಟೀಸ್ ಗುಣಮಟ್ಟಕ್ಕೆ ಬರ್ತಿದೆಯಲ್ಲ ಅಂತ ನಾವು ನೋಡ್ಬೋದು ಈಸಿಯಾಗಿ. ಅದು ಗ್ಲೂಕೋಸ್ ನಾವು ಕಣ್ಣು ಮಾನಿಟರಿಂಗ್ ಮಾಡ್ತೀವಿ, ಫಾಸ್ಟಿಂಗ್ ಇನ್ಸುಲಿನ್ ಮಾನಿಟರ್ ಮಾಡ್ತೀವಿ, ಮತ್ತು HbA1c ಲಾಂಗ್ ಟರ್ಮ್ ಗ್ಲೂಕೋಸ್ ನೋಡಲಿಕ್ಕೆ HbA1c ಮಾಡ್ತೀವಿ. ಈಗ ಇವಾಗ ಇನ್ನೊಂದು ಏನಿದೆ ಅಂದರೆ, ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟರಿಂಗ್ ಅಂತ ಹೇಳ್ತೀವಿ, ಚಿಪ್ ಇದೆ. ಸೊ ಅದ್ರ ಮಾಡೋದ್ರಿಂದ ಈಗ ಕ್ಲೀನಾಗಿ ಗೊತ್ತಾಗುತ್ತೆ. ಸೊ ಇವಾಗ ನಾನು ಇವಾಗ ಚಿಪ್ ಹಾಕ್ಕೊಂಡಿದ್ದೀನಿ, ಇವಾಗ ನಂದು ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ಇವಾಗ ಬೆಳಗ್ಗೆ ಮಾಡಿದ್ದೆ, ಬ್ಲಡ್ ಗ್ಲೂಕೋಸ್ 170 ಇದೆ ಅನ್ಕೊಳ್ಳಿ, ಯೋಗ ಮಾಡಿದೆ. ಈಗ ಮಾಡಿದ ತಕ್ಷಣ ಎಷ್ಟಿದೆ ಅಂತ ಇವಾಗ ನೋಡ್ಬೋದು ನಾನು ಇಮಿಡಿಯೇಟಾಗಿ, ಕಮ್ಮಿ ಆಯ್ತಾ ಇಲ್ವೋ ಅಂತ. ಸೊ ಯೋಗ ಮಾಡೋದು ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ ಅದು ಗೊತ್ತಾಗುತ್ತೆ ನಮಗೆ.
1: ಭವಿಷ್ಯದಲ್ಲಿ ಏನೆಲ್ಲ ಸಂಶೋಧನೆಗಳು ಆಗಬಹುದು ಅಂತ ತಮಗನ್ಸುತ್ತೆ ಡಾಕ್ಟರ್ ರಾಘವೇಂದ್ರ ರಾವ್ ಅವರೇ?
0: ಸೊ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಈಗ. ಸೊ ಈಗ ನಾವೇನು ಮಾಡ್ತಾ ಇದೀವಿ ಅಂದರೆ, ವಿ ಆರ್ ಟ್ರೈನ್ ಟು ಡೂ ವಾಟ್ ಇಸ್ ಕಾಲ್ಡ್ ಸ್ಮಾರ್ಟ್ ಯೋಗ ಮ್ಯಾಟ್. ಈಗ ಮಲ್ಕೊಂಡಾಗ ನಿಮ್ಮ ಸ್ಟ್ರೆಸ್ ಎಷ್ಟಿದೆ ಅಂತ ಕಂಡುಹಿಡಿಯುತ್ತೆ, ಬೇಸ್ಡ್ ಆನ್ ದಿ ಹಾರ್ಟ್ ರೇಟ್ ವೇರಿಬಿಲಿಟಿ. ಅವ್ನು ಯೋಗ ಮಾಡಿದ್ರೆ ಎಷ್ಟು ಕಮ್ಮಿ ಆಯಿತು ಸ್ಟ್ರೆಸ್ ಅಂತ ಗೊತ್ತಾಗುತ್ತೆ. ಸೊ ನೀವು ಇವತ್ತು ಮಾಡುವಂಥ ಯೋಗ ಕಾರ್ಯದಿಂದ ನಿಮ್ಮ ಸ್ಟ್ರೆಸ್ ಕಮ್ಮಿ ಆಯಿತು ಇಲ್ಲ ಅಂತ ಗೊತ್ತಾಗುತ್ತೆ. ಓಕೆ, ಆ ರೀತಿ ಬಂದಿದೆ. ಹೆಡ್ ಬ್ಯಾಂಡ್ಸ್ ಬಂದಿದೆ ಮೆಡಿಟೇಷನ್ ನೋಡಲಿಕ್ಕೆ, ಇವಾಗ ಮೆಡಿಟೇಷನ್ ನೀವು ಕರೆಕ್ಟಾಗಿ ಮಾಡ್ತಿದ್ರೆ ಇಲ್ವೋ, ಮೈಂಡ್ ಕಾಮ್ ಆಗ್ತಿದೆಯಲ್ಲ ಅಂತ ನೋಡ್ಬೋದು. ಸೊ ಸುಮಾರು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಸೆನ್ಸರ್ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಇರೋದ್ರಿಂದ, ಅಡ್ವಾನ್ಸ್ಮೆಂಟ್ ಇರೋದ್ರಿಂದ, ಅದನ್ನು ಇನ್ನು ಮುಂದೆ ಮುಂದಕ್ಕೆ ಏನು ನೋಡ್ತೀವಿ ನಾವು ಅಂದರೆ, ಈಗ ಟೆಲಿ ಯೋಗ, ಇಲ್ಲಿ ಲುಕಿಂಗ್ ಅಟ್ ಹೊಲೋಗ್ರಾಫಿಕ್ ಯೋಗ. ಅಂದರೆ ಹೊಲೋಗ್ರಾಮ್ ಅಂದರೆ ಏನಂದರೆ, ಇವಾಗ ನಿಮ್ಮ ಟೀಚರ್ ಯು ಎಸ್ ಎ ಇರ್ತಾರೆ, ಅವರೊಂದು ಹೊಲೋ ಸೂಟ್ ಹಾಕ್ಕೊತಾರೆ. ಓಕೆ, ನಿಮ್ಮ ಮುಂದೆ ಒಂದು ಹೊಲೋ ಮ್ಯಾಟ್ ಇರುತ್ತೆ ಪಕ್ಕದಲ್ಲಿ, ನೀವು ಯೋಗ ಮಾಡ್ತಾ ಇದ್ದೀರಾ, ಆ ಹೊಲೋ ಮ್ಯಾಟ್ನಲ್ಲಿ ನಿಮ್ಮ ಟೀಚರ್ದು ಅವತಾರ ಬರುತ್ತೆ ಪಕ್ಕದಲ್ಲಿ ಹೊಲೋಗ್ರಾಮ್, ಅವ್ರು ಯೋಗ ಮಾಡ್ತಾರೆ, ನಿಮ್ಮ ಪಕ್ಕದಲ್ಲಿ ಕುಳಿತುಕೊಂಡು ಯೋಗ ಮಾಡ್ತಿರೋ ಕಾಣುತ್ತೆ ನಿಮಗೆ. ಸೊ ಆ ಮಟ್ಟಿಗೆ ಕೂಡ ಹೋಗಿದೆ ಈಗ.
1: ಓಹೋ, ಅಲ್ಲ ಈಗ ನಮ್ಮ ದೇಶದಲ್ಲಿ ಮುಂದಿನ ಒಂದು ಭವಿಷ್ಯದ ಸಂಶೋಧನೆಗಳು ಏನೇನಾಗ್ಬೋದು?
0: ಸೊ ಸುಮಾರು ಸಂಶೋಧನೆ ಆಗ್ತಾ ಇದೆ ಈಗ, ಮಿನಿಸ್ಟ್ರಿ ಆಫ್ ಆಯುಷಿಂದ ಕೂಡ ವತಿಯಿಂದ ಸುಮಾರು ಫಂಡಿಂಗ್ ಇದೆ. ಹಾರ್ಟ್ ಫೇಲ್ಯೂರ್ ದೊಡ್ಡ ಟ್ರಯಲ್ ನಡೀತಾ ಇದೆ, ಅದೇ ರೀತಿ ಪಲ್ಮರಿ ಹೈಪರ್ಟೆನ್ಷನ್ ಸ್ಟಡೀಸ್ ನಡೀತಾ ಇದೆ, ಈ ಕ್ಯಾನ್ಸರ್ ನಡೆಯಕ್ಕೆ ಶುರು ಮಾಡ್ತಾ ಇದೀವಿ, ಒಂದು ದೊಡ್ಡ ಟ್ರಯಲ್ ಮಾಡ್ತಾ ಇದೀವಿ ಈಗ. ವಿ ವಾಂಟ್ ಟು ಡೆವಲಪ್ ಪ್ರಾಪರ್ ಎವಿಡೆನ್ಸ್ ವೇರ್ ವಿ ಕ್ಯಾನ್ ಸೇ ದಟ್ ಯೋಗ ರಿಯಲಿ ವರ್ಕ್ಸ್. ಓಕೆ, ಸೊ ಅದನ್ನು ನಾವು ಜನರಿಗೆ ಮುಟ್ಟಿಸ್ಬೇಕು, ಅದ್ರ ಜೊತೆಗೆ ತಜ್ಞರು ಕೂಡ ಮುಟ್ಟಿಸ್ಬೇಕು, ಅವ್ರಿಗೆ ಗೊತ್ತಾಗಬೇಕು ಇದ್ರ ಬಗ್ಗೆ, ಬಿಲೀಫ್ ಬರಬೇಕು. ಸೊ ಅದು ಕೆಲವ್ರ ಕಡೆ ಬಂದಿದೆ, ಕೆಲವರು ಬಂದಿಲ್ಲ, ಬಟ್ ಅದು ಎಲ್ಲ ಕಡೆ ಬಂದಾಗ ಅದು ಫಾಲೋ ಮಾಡ್ತಾರೆ.
1: ನಮ್ಮ ಕೇಳುಗರಿಗೆ ಅಂತಿಮವಾಗಿ ತಾವೇನು ಹೇಳಕ್ ಇಷ್ಟಪಡ್ತೀರಿ ಡಾಕ್ಟರ್ ರಾಘವೇಂದ್ರ ರಾವ್?
0: ಸರ್, ಯೋಗ ಅಂದರೆ ನಾವು ಜನಕ್ಕೆ ಯಾವಾಗ ಯೋಗ ಮಾಡಿ ಅಂತ ಹೇಳ್ತೀವೋ ಅವ್ರು ಹಿಂಜರಿತಾರೆ, ನನಗೆ ಟೈಮ್ ಇಲ್ಲಪ್ಪ ಅಂತ, ಒನ್ ಅವರ್ ನಾನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಆದರೆ ನಿಮಗೆ ಒನ್ ಅವರ್ ಯೋಗ ಮಾಡಬೇಕು ಅಂತಿಲ್ಲ ಸರ್, ಡೈಲಿ 10 ನಿಮಿಷ ನೀವು 15 ನಿಮಿಷ ಆದರೂ ನೀವು ಯೋಗ ಮಾಡಿ, ಅಷ್ಟು ಮಾಡೋ ಸಾಕು, ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಕಾಮ್ ಆಗಿ ಸಾಕು, ಅಷ್ಟು ಮಾಡೋದ್ರೆ ಸೇನಾ ಫಾರ್ ಯು.
1: ಒಳ್ಳೆಯದು ಡಾಕ್ಟರ್ ರಾಘವೇಂದ್ರ ರಾವ್ ಅವರೇ, ಇದುವರೆಗೂ ಯೋಗ ಮತ್ತು ಅನುಸಂಧಾನ ಅಂದರೆ ಸಂಶೋಧನೆ ಇದಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ, ವಂದನೆಗಳು. ನಮಸ್ಕಾರ.
0: ನಮಸ್ಕಾರ ಸರ್, ಆಕಾಶವಾಣಿಗೆ ನಮಸ್ಕಾರ ಸರ್.
2: ಇದುವರೆಗೆ ಯೋಗ ಮತ್ತು ಅನುಸಂಧಾನ ಈ ಕುರಿತು ನವದೆಹಲಿಯ ಕೇಂದ್ರೀಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಅನುಸಂಧಾನ ಸಂಸ್ಥಾನದ ಪೂರ್ವ ನಿರ್ದೇಶಕರಾದ ಡಾ ರಾಘವೇಂದ್ರ ರಾವ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪಿಎಂ ಎಗ್ರಿ ಉಡಾನ್, ಈ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಹಿರಿಯ ಬೇಸಾಯ ವಿಜ್ಞಾನಿಗಳಾದ ಬಸವರಾಜ್ ಏಣಿಗಿ.
2: ಪ್ರಧಾನಮಂತ್ರಿ ಕೃಷಿ ಉಡಾನ್ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಉದಯ ದೇಶ ಕಾ ಆಮ್ ನಾಗರಿಕ, ಇಲ್ಲಿ ರೈತರಿಗೇನೆ ಈ ಒಂದು ವಾಕ್ಯವನ್ನು ಅನ್ವಯಿಸಿ ಪಿಎಂ ಕೃಷಿ ಉಡಾನ್ ಯೋಜನೆಯನ್ನು 2020ರಲ್ಲೇ ಕೇಂದ್ರ ಸರ್ಕಾರ ಜಾರಿಯಲ್ಲಿ ತಂದಿತ್ತು. ತದನಂತರ ಇದನ್ನು ಮಾರ್ಪಾಡುಗೊಳಿಸಿ ಕೃಷಿ ಉಡಾನ್ 2 ಅಂತ ಸಹ ಇದನ್ನು ಕರೆಯಲಾಗುತ್ತಿದೆ. ಇದರ ಪ್ರಮುಖ ಉದ್ದೇಶಗಳಿಗೆ ನಾವು ಬಂದಾಗ, ಪ್ರಾರಂಭದಲ್ಲಿ ಪ್ರಾಥಮಿಕ ಹಂತದಲ್ಲಿ ಈಶಾನ್ಯ ಭಾರತದ ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ ಬೆಳೆದಂತಹ ಕೃಷಿ ಉತ್ಪನ್ನಗಳನ್ನು ದೇಶದ ಉಳಿದ ಭಾಗಗಳಿಗೆ ಸಾಗಿಸಲು ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ತಲುಪಿಸುವ ಉದ್ದೇಶದಿಂದ ಈ ಯೋಜನೆಯನ್ನು ಪ್ರಾಥಮಿಕ ಹಂತದಲ್ಲಿ ಸುಮಾರು 5 ಈಶಾನ್ಯ ಭಾಗದ ವಿಮಾನ ನಿಲ್ದಾಣಗಳಿಂದ ಪ್ರಾರಂಭಿಸಲಾಯಿತು. ತದನಂತರ ಇದನ್ನು ಸುಮಾರು 58 ವಿಮಾನ ನಿಲ್ದಾಣಗಳಿಗೆ ವಿಸ್ತರಿಸಲಾಗಿದೆ. ಇದರಲ್ಲಿ ಸುಮಾರು 25 ವಿಮಾನ ನಿಲ್ದಾಣಗಳು ಈಶಾನ್ಯ ಭಾರತ ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿದೆ, ರಾಷ್ಟ್ರದ ದೇಶದ ಉಳಿದ ಪ್ರದೇಶಗಳಲ್ಲಿ ಉಂಟು. ಈ ಯೋಜನೆಯು ಮುಖ್ಯವಾಗಿ ರೈತರ ಕೃಷಿ ಉತ್ಪನ್ನಗಳನ್ನು ವಿಶೇಷವಾಗಿ ಕೊಳೆಯುವ, ಅಂದರೆ ನಾವು ಇಂಗ್ಲೀಷ್ನಲ್ಲಿ ಪೆರಿಷಬಲ್ ಅಂತೇವಿ, ಅಥವಾ ಶೀಘ್ರ ಹಾಳಾಗುವ, ಬೇಗನೆ ತಮ್ಮ ಗುಣಮಟ್ಟವನ್ನು ಕಳೆದುಕೊಳ್ಳುವಂಥ ಉತ್ಪನ್ನಗಳನ್ನು ವಿಮಾನದ ಮೂಲಕ ದೇಶದ ವಿವಿಧ ಮಾರುಕಟ್ಟೆಗಳಿಗೆ ತೀವ್ರವಾಗಿ, ಅಂದರೆ ವೇಗವಾಗಿ ಸಾಗಿಸಲು ಸಹಾಯ ಮಾಡುವ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಯಾಗಿದೆ. ಇದರ ಮುಖ್ಯ ಉದ್ದೇಶಗಳನ್ನು ನಾವು ಒಮ್ಮೆ ನೋಡೋಣ. ಕೃಷಿ ಉತ್ಪನ್ನಗಳಿಗೆ ಉತ್ತಮವಾದ ಮಾರುಕಟ್ಟೆ ಅವಕಾಶವನ್ನು ಕಲ್ಪಿಸುವುದು ಮತ್ತು ಸಂಪರ್ಕವನ್ನು ಏರ್ಪಡಿಸುವುದು ಈ ಯೋಜನೆ ಮುಖ್ಯ ಉದ್ದೇಶ. ಅದು ವಿಮಾನ ಸಾರಿಗೆಯ ಮೂಲಕ ವೇಗವಾಗಿ ಸಾಗಾಣಿಕೆ ಮಾಡಿ ಉತ್ಪಾದಕರಿಂದ ಗ್ರಾಹಕರಿಗೆ ಗುಣಮಟ್ಟದ ಕೃಷಿ ಉತ್ಪನ್ನಗಳನ್ನು ತಲುಪಿಸುವುದು. ಜೊತೆಗೆ ಈ ರೀತಿ ನಾವು ಬದಲಾವಣೆಯನ್ನು ತಂದಾಗ ರೈತರಿಗೆ ಉತ್ತಮ ಬೆಲೆ ದೊರಕಿಸಲು ಇದು ನೆರವಾಗುತ್ತದೆ. ಇದರಲ್ಲಿ ಸಾಗಿಸಲು ಮಹತ್ವವಾಗಿ ಪ್ರಾಥಮಿಕವಾಗಿ ಆದ್ಯತೆಗೊಳಪಟ್ಟ ಕೃಷಿ ಉತ್ಪನ್ನಗಳೆಂದರೆ ಹಣ್ಣು, ತರಕಾರಿ, ಮೀನು, ಮಾಂಸ ಮುಂತಾದ ಶೀಘ್ರ ಹಾಳಾಗುವ ಉತ್ಪನ್ನಗಳ ಸಾಗಾಣಿಕೆಗೆ ಉತ್ತೇಜನ. ಇಲ್ಲಿ ಹೈನುಗಾರಿಕೆ ಉಪವಸ್ತುಗಳು ಸಹ ಸೇರುತ್ತವೆ. ಹಾಲು ಇರಬಹುದು, ಮೊಸರು, ಬೆಣ್ಣೆ, ಮಜ್ಜಿಗೆ ಮತ್ತು ತುಪ್ಪ. ಕೃಷಿ ಉತ್ಪನ್ನಗಳ ಕೊಯ್ಲಿನ ನಂತರದ ನಷ್ಟವನ್ನು ಕಡಿಮೆ ಮಾಡುವುದು ಒಂದು ಪ್ರಮುಖ ಉದ್ದೇಶ. ಇವಾಗಲೇ ಹಲವಾರು ಪ್ರಯೋಗಗಳಿಂದ ಮತ್ತು ಉಲ್ಲೇಖಗಳಿಂದ 30-40% ಕೊಯ್ಲೋತ್ತರ ನಷ್ಟವನ್ನು ನಾವು ದಾಖಲಿಸಿದ್ದೇವೆ. ಈ ಕೊಯ್ಲೋತ್ತರ ನಷ್ಟವನ್ನು ಕಡಿಮೆ ಮಾಡಿದ್ದಲ್ಲಿ ಅದು ಇನ್ನೂ ಹೆಚ್ಚಿನ ಗ್ರಾಹಕರಿಗೆ ತಲುಪಿ ದೇಶದಲ್ಲಿ ಆಹಾರ ಭದ್ರತೆಯ ಭಾವನೆಯನ್ನು ನಾವು ಕಲ್ಪಿಸಿಕೊಡು. ಈ ದಿಸೆಯಲ್ಲಿ ಕೊಯ್ಲಿನ ನಂತರದ ನಷ್ಟವನ್ನು ಕಡಿಮೆ ಮಾಡುವುದಕ್ಕೋಸ್ಕರ ಈ ಯೋಜನೆ ಅತ್ಯಂತ ಸಹಕಾರಿಯಾಗದು. ಜೊತೆಗೆ ಕೇಂದ್ರ ಸರ್ಕಾರದ ದಶಕಗಳ ಹಿಂದಿನ ಒಂದು ಉದ್ದೇಶ, ರೈತರ ಆದಾಯವನ್ನು ದ್ವಿಗುಣಗೊಳಿಸುವುದರ ಭಾಗವಾಗಿಯೂ ಸಹ ಈ ಪಿಎಂ ಕೃಷಿ ಉಡಾನ್ ಯೋಜನೆ ರೈತ ಉತ್ಪಾದಕರಿಗೆ ನೆರವು ಕೊಡುತ್ತದೆ. ರೈತರ ಆದಾಯ ಹೆಚ್ಚಿಸಲು, ಮಾರುಕಟ್ಟೆಯನ್ನು ವಿಸ್ತರಿಸಲು ಈ ಒಂದು ಯೋಜನೆಯಲ್ಲಿ ಅವಕಾಶವಿರುವುದು. ಸರಳವಾಗಿ ರೈತರಿಗೆ ಈ ಯೋಜನೆಯ ಬಗ್ಗೆ ತಿಳುವಳಿಕೆ ಕೊಡಬೇಕಪ್ಪ ಅಂತಂದರೆ, ರೈತರ ಕೃಷಿ ಉತ್ಪನ್ನಗಳನ್ನು ವಿಮಾನ ಸಾರಿಗೆ ಮೂಲಕ ವೇಗವಾಗಿ ಮಾರುಕಟ್ಟೆಗೆ ತಲುಪಿಸಿ ಉತ್ತಮ ಬೆಲೆ ಪಡೆಯಲು ನೆರವಾಗುವ ಒಂದು ಉತ್ತಮವಾದ ಯೋಜನೆ. ಇದರ ಜೊತೆಗೇ ಕೇಂದ್ರ ಸರ್ಕಾರದ ಇದಕ್ಕೆ ಪೂರಕವಾಗಿ ಹಲವಾರು ಯೋಜನೆಗಳು ಉಂಟು. ಪಿಎಂ ಪ್ರಣಾಮ್ ಯೋಜನೆ, ಪಿಎಂ ಕುಸುಮ್ ಯೋಜನೆ, ಅವುಗಳಲ್ಲಿನೂ ರೈತರು ಪಿಎಂ ಕುಸುಮ್ ಯೋಜನೆ ಅಂತಂದರೆ ವಿದ್ಯುಚ್ಛಕ್ತಿಯನ್ನು ಸ್ಥಾನಿಕವಾಗಿ ತಮ್ಮ ಹೊಲದಲ್ಲೇ ಉತ್ಪಾದಿಸುವಂಥ ಯೋಜನೆ. ಪಿಎಂ ಪ್ರಣಾಮ ಯೋಜನೆ ಅಂತಂದರೆ ಪರಂಪರಾಗತ ಕೃಷಿಯನ್ನು ಅಳವಡಿಸಿಕೊಂಡು ನೈಸರ್ಗಿಕ ಮತ್ತು ಸಾವಯವ ಕೃಷಿಗೆ ಉತ್ತೇಜನ ಕೊಡೋದು. ಅವು ಎರಡೂ ಯೋಜನೆಯನ್ನು ಸದುಪಯೋಗಪಡಿಸಿಕೊಂಡು ಉತ್ಪಾದಿಸಿದ ಉತ್ಪನ್ನಗಳನ್ನು ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಸ್ಥಿತಿಯಲ್ಲಿಯೇ ಒಂದು ಆಹಾರ ವಸ್ತುವನ್ನಾಗಿ ಸಾಗಿಸಲು ಈ ಯೋಜನೆ ಅತ್ಯಂತ ಪ್ರಮುಖವಾದಂಥ ಯೋಜನೆ ಆಗಲಿದೆ. ಇದನ್ನು ಮುಂದಿನ ದಿನಗಳಲ್ಲಿ ಕೃಷಿ ಉತ್ಪಾದಕರು ಸಕಾರಾತ್ಮಕವಾಗಿ ಯೋಜನೆಯನ್ನು ಮಾಡಿಕೊಂಡು ಇದನ್ನು ತಮ್ಮ ಆಂತರಿಕ ಆದಾಯವನ್ನು ಹೆಚ್ಚಿಸಲು ಉಪಯುಕ್ತ ಮಾಡಿಕೊಳ್ಬೇಕಂತ ಒಂದು ಆಶಾಭಾವನೆ. ಎರಡನೇದು, ವಿಶೇಷವಾಗಿ ಉದಾಹರಣೆಗೆ ಹೇಳಬೇಕಪ್ಪ ಅಂತಂತಂದರೆ, ಪ್ರಾರಂಭದಲ್ಲಿ ನಾನು ಹೇಳಿದೆ ಇದು ಈಶಾನ್ಯ ಭಾರತ ಮತ್ತು ಗುಡ್ಡಗಾಡು ಪ್ರದೇಶಕ್ಕೆ ಪ್ರಾಥಮಿಕ ಹಂತದಲ್ಲಿ ಅನುಷ್ಠಾನಗೊಳಿಸಲಾಯಿತು. ಕರ್ನಾಟಕದ ಮಟ್ಟಿಗೆ ಬರುವುದಾದರೆ ಉದಾಹರಣೆ, ಉತ್ತರ ಕರ್ನಾಟಕದ ಬೆಳಗಾಂ, ವಿಜಯಪುರ್, ಬಾಗಲಕೋಟ್, ಧಾರವಾಡ, ಹೀಗೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಾವರಿ ಸೌಲಭ್ಯವಿದ್ದು ಈ ಭಾಗದಲ್ಲಿ ಕಾಯಿಪಲ್ಲೆ ಮತ್ತು ತರಕಾರಿಗಳನ್ನು ಬೆಳೆಯುತ್ತಿರುವುದರಿಂದ ನಮ್ಮ ಕರ್ನಾಟಕದ ಬೆಳಗಾಂ ಸಹ

0: ಈ ರಾಷ್ಟ್ರೀಯ ವಿಮಾನ ಮಾರ್ಗದಲ್ಲಿ ಇರುವುದು ನಮ್ಮ ಒಂದು ರಾಜ್ಯದ ಹೆಮ್ಮೆಯ ಸಂಗತಿ. ಅದೇ ರೀತಿ ಉದಾಹರಣೆ ಇನ್ನೊಂದು ಅಂತಾರಾಷ್ಟ್ರೀಯ ಮಾರ್ಗವನ್ನು ನಿಮಗೆ ಈ ಒಂದು ಯೋಜನೆಯ ಪ್ರಮುಖ ಅಂಶವನ್ನು ತಿಳಿಬೇಕಪ್ಪ ಅಂತಂತಂದ್ರೆ, ಉದಾಹರಣೆ ಚಂಡೀಗಢದಿಂದ ದುಬೈ, ಮುಂಬೈದಿಂದ ದುಬೈ, ಈ ರೀತಿ ಅಂತಾರಾಷ್ಟ್ರೀಯ ಅವಕಾಶಗಳನ್ನು ಸಹ ನಮ್ಮ ರೈತರಿಗೆ ಕಲ್ಪಿಸಿಕೊಡಲು ಈ PM ಉಡಾನ್ ಯೋಜನೆ ತೀವ್ರವಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಶೀಘ್ರವಾಗಿ ಗುಣಮಟ್ಟವನ್ನು ಕಳೆದುವಂತಹ ಕೃಷಿ ಕಚ್ಚಾ ವಸ್ತುಗಳಿಗೆ ಒಂದು ಉತ್ತಮ ವರದಾನವಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ದಿಸೆಯಲ್ಲಿ ರೈತರು ಈ ಯೋಜನೆಯನ್ನು ಸ್ವಲ್ಪ ಸಾಂಘಟಿತವಾಗಿ ವೈಯಕ್ತಿಕವಾಗಿ ಈ ಯೋಜನೆಯ ಒಂದು ಉಪಯುಕ್ತತೆಯನ್ನು ಬಳಸಿಕೊಳ್ಳಲು ಅವಕಾಶ ಆಗದಿದ್ದರೆ ಸಾಂಘಿಕವಾಗಿ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರದ ಅಡಿಯಲ್ಲಿ ಸ್ವಉತ್ಪಾದಕ ಸಂಘ ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ ಮುಖಾಂತರ ಒಂದು ಸಂಘಟನೆ ಮಾಡಿಕೊಂಡು ಒಂದು ನಿರ್ದಿಷ್ಟವಾದ ಉತ್ಪನ್ನ ಭೌಗೋಳಿಕವಾಗಿ, ಉದಾಹರಣೆಗೆ ಎಣ್ಣೆಕಾಳು ಬೆಳೆ ಅಂತ ಪ್ರಶ್ನೆ ಬಂದಾಗ ಉತ್ತರ ಕರ್ನಾಟಕದ ಒಣಬೇಸಾಯ ಇರ್ಬೋದು, ತರಕಾರಿ ಬೆಳೆಗಳು ಅಂತ ಬಂದಾಗ ಬೆಳಗಂ ಪ್ರದೇಶ ಬರ್ಬೋದು, ಅದೇ ರೀತಿ ಆಯಾ ಪ್ರದೇಶದಲ್ಲಿ ಭೌಗೋಳಿಕವಾಗಿ ಬೆಳೆದಂಥ ಉತ್ಪನ್ನಗಳನ್ನು ಜಾಗತಿಕವಾಗಿ ಮತ್ತು ರಾಷ್ಟ್ರವ್ಯಾಪ್ತಿವಾಗಿ ಮಾರುಕಟ್ಟೆಯನ್ನು ಪಡೆದುಕೊಳ್ಳಲು ಯೋಜನೆ ಅತ್ಯಂತ ಸಶಕ್ತ ಮತ್ತು ಭವಿಷ್ಯದ ದೃಷ್ಟಿಯಲ್ಲಿ ಸುಸ್ಥಿರವಾದಂಥ ಯೋಜನೆ ಅಂತ ಹೇಳ್ಬೋದು. ಧನ್ಯವಾದಗಳು.
1: PM ಅಗ್ರಿ ಉಡಾನ್ ಈ ಬಗ್ಗೆ ಮಾಹಿತಿ ನೀಡಿದವರು ಹಿರಿಯ ಬೇಸಾಯ ವಿಜ್ಞಾನಿಗಳಾದ ಬಸವರಾಜ್ ಏಣಿಗಿ. ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಹಲೋ
3: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದ್ದಾರೆ, ಮತ್ತೆ ಕಾಲ್ ಮಾಡ್ತೀನಿ.
2: ಒಂದ್ ಸೆಕೆಂಡ್.
3: ಹಾ ಹಾ ಹಾ, ಆಮೇಲೆ ಆಮೇಲೆ.
4: ಹಲೋ
2: ಹಲೋ.
4: ಓ ನೀನೇನೋ, ಏ ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
2: ಹಲೋ.
4: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
2: ಸ್ವಲ್ಪ ಮಾತಾಡ್ಬೇಕಿತ್ತು.
4: ನೋಡೋ, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
2: ಎಲ್ಲ ಓಕೆ.
4: ಮತ್ತೆ ಮೆಸೇಜ್ ಮಾಡ್ತೀನಿ.
2: ಅಮ್ಮ, ನಾನೊಂದು ವಿಷಯ ಹೇಳ್ಬೇಕಿತ್ತು.
5: ನಿಂದ್ ಯಾವಾಗ್ಲೂ ಇದ್ದದೆ, ಸುಮ್ನೆ ತಿನ್ನಪ್ಪ.
2: ನಂಗೆ ಹಸಿವೆ ಇಲ್ಲ.
6: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
7: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
8: ಅವತ್ತು ಅವನು ಕಾಲ್ ಮಾಡಿದಾಗ ನಾನ್ ಮಾತಾಡ್ಬೇಕಿತ್ತು.
9: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
1: ಆಕಾಶವಾಣಿ ಅಬ್ಬರವಿಲ್ಲದ ಪ್ರಶಾಂತ ಸರೋವರದ ಸೊಗಸಿನಲ್ಲಿ ನಿಮ್ಮನ್ನು ರಂಜಿಸಿ.

0: ಸಾಹಿತ್ಯ, ಸಂಗೀತ, ಸಿನಿಮಾ, ನಾಟಕ,
1: ಆಹಾರ, ಆರೋಗ್ಯ,
0: ಭಾಷೆ, ಸಂಸ್ಕೃತಿ,
1: ಪುರಾಣ, ಇತಿಹಾಸ,
0: ದೇಶ ಪ್ರೇಮ, ಸಹಬಾಳ್ವೆ,
2: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
0: ಮನೆ ಮನಗಳ ಸಂಗಾತಿ, ತಲೆಮಾರುಗಳ ಕೊಂಡಿ,
1: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
3: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿದ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದ ಕೋಗಿಲ ಸಂಗೀತ.
0: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ ನಿಮ್ಮೊಂದಿಗೆ ಆಕಾಶ.

ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನ ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನ ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.

0: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮಲಿನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ನಡುವಿನ ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿ. ಪ್ರತಿ ಸಂದರ್ಭದಲ್ಲಿ ಭಾರತದ ಪರವಾಗಿ ರಷ್ಯಾ ದೃಢವಾಗಿ ನಿಂತಿದೆ, ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಶೀಘ್ರ ಅಂತಿಮ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಗುಜರಾತ್ನಲ್ಲಿ ಇಂದಿನಿಂದ ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯದಿಂದ ಚಿಂತನಾ ಶಿಬಿರ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿಂದು ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮಲಿನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನಡುವಿನ ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ಪಾರ್ಮಲಿನ್ ಅವರು ವ್ಯಾಪಾರ ಮತ್ತು ಹೂಡಿಕೆ, ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಚಲನಶೀಲತೆ, ಸಂಸ್ಕೃತಿ ಹಾಗೂ ಜನರ ನಡುವಿನ ಸಂಪರ್ಕ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿನ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಪರಿಶೀಲಿಸುತ್ತಿದ್ದಾರೆ. ಸಹಕಾರ ಸೇರಿದಂತೆ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತು ನಾಯಕರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಹಿರಿಯ ಅಧಿಕಾರಿಗಳು ಮತ್ತು ಉದ್ಯಮ ವಲಯದ ಪ್ರಮುಖರನ್ನು ಒಳಗೊಂಡ ಉನ್ನತ ಮಟ್ಟದ ನಿಯೋಗದೊಂದಿಗೆ ಸ್ವಿಟ್ಜರ್ಲೆಂಡ್ ಅಧ್ಯಕ್ಷರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಇದಕ್ಕೂ ಮುನ್ನ ನವದೆಹಲಿಗೆ ಆಗಮಿಸಿದ ಸ್ವಿಟ್ಜರ್ಲೆಂಡ್ ಅಧ್ಯಕ್ಷರನ್ನು ವಿಮಾನ ನಿಲ್ದಾಣದಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ರಾಜ್ಯ ಸಚಿವ ಅಜಯ್ ತಮ್ಟಾ ಸ್ವಾಗತಿಸಿದರು. ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮಲಿನ್ ಅವರು ಇಂದು ಸಂಜೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಕೂಡ ಪಾರ್ಮಲಿನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ಭಾರತದ ಭದ್ರತೆ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಬೆದರಿಕೆ ಉಂಟಾದಾಗ ಹಲವು ರೀತಿಯಲ್ಲಿ ಭಾರತದ ಪರವಾಗಿ ನಿಂತ ದೇಶ ರಷ್ಯಾ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಶ್ಲಾಘಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ 62ನೇ ಮ್ಯೂನಿಚ್ ಭದ್ರತಾ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ನೆರೆಯ ದೇಶವೊಂದರಲ್ಲಿ ಮಿಲಿಟರಿ ಆಡಳಿತವಿದ್ದಾಗ ವಿಶ್ವದ ಬಹುತೇಕ ರಾಷ್ಟ್ರಗಳು ಆ ಆಡಳಿತವನ್ನೇ ಬೆಂಬಲಿಸಲು ಮುಂದಾಗಿದ್ದ ಸಂದರ್ಭದಲ್ಲೂ ರಷ್ಯಾ ಮಾತ್ರ ಭಾರತದೊಂದಿಗೆ ಅತ್ಯುತ್ತಮ ಸಂಬಂಧವನ್ನು ಹೊಂದಿತ್ತು. ಆ ಐತಿಹಾಸಿಕ ಹಿನ್ನೆಲೆಯು ಭಾರತ ರಷ್ಯಾ ಸಂಬಂಧವನ್ನು ಹಲವು ರೀತಿಯಲ್ಲಿ ರೂಪಿಸಿದೆ ಎಂದು ಹೇಳಿದರು. ಇಂದು ದ್ವಿಪಕ್ಷೀಯ ಸಂಬಂಧವು ಆ ಹಂತವನ್ನು ಮೀರಿ ವಿಸ್ತರಿಸಿದೆ ಮತ್ತು ಇದೀಗ ಅದು ಪ್ರಮುಖವಾಗಿ ಆರ್ಥಿಕ ಸಂಬಂಧವಾಗಿಯೂ ಬೆಳೆದಿದೆ ಎಂದು ಅವರು ತಿಳಿಸಿದರು. ಉಭಯ ದೇಶಗಳ ನಡುವೆ ಗಣನೀಯ ಪ್ರಮಾಣದ ವ್ಯಾಪಾರ ಮತ್ತು ಹೂಡಿಕೆಯ ಜೊತೆಗೆ ಮಿಲಿಟರಿ, ಪರಮಾಣು ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳಿಗೆ ಸಂಬಂಧಿಸಿದ ಸಹಕಾರವೂ ಇದೆ ಎಂದು ಹೇಳಿದರು. ರಷ್ಯಾ ಉಕ್ರೇನ್ ಸಂಘರ್ಷ ಅಂತ್ಯಗೊಳಿಸಬೇಕೆಂಬುದು ಭಾರತದ ಸ್ಪಷ್ಟ ನಿಲುವಾಗಿದೆ. ಇದಕ್ಕೆ ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಅಗತ್ಯವಿದ್ದು ಈ ನಿಟ್ಟಿನಲ್ಲಿ ಸಂಧಾನಗಳು ನಡೆಯಬೇಕೆಂಬುದು ಭಾರತದ ದೃಢ ನಂಬಿಕೆಯಾಗಿದೆ ಎಂದು ಸಚಿವ ಡಾ ಎಸ್ ಜೈಶಂಕರ್ ಪುನರುಚ್ಚರಿಸಿದರು. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಕುರಿತ ಮಾತುಕತೆಗಳು ಇನ್ನೂ ಪ್ರಗತಿಯಲ್ಲಿದ್ದು ಅದು ಅಂತಿಮಗೊಳ್ಳಬೇಕಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಮಾತುಕತೆಗಳು ಒಂದು ನಿರ್ದಿಷ್ಟ ಹಂತ ತಲುಪಿವೆ. ಚರ್ಚೆಯಲ್ಲಿರುವ ಈ ಒಪ್ಪಂದವು ಅತ್ಯಂತ ಕಠಿಣ ಹಾಗೂ ಸುದೀರ್ಘ ಮತ್ತು ಕೂಲಂಕುಷ ಮಾತುಕತೆಗಳಿಗೆ ಒಳಪಟ್ಟಿವೆ ಎಂದು ತಿಳಿಸಿದ್ದಾರೆ. ವ್ಯಾಪಾರ ಸಮತೋಲನವು ಭಾರತದ ಪರವಾಗಿಯೇ ಇದೆ. ದೇಶಗಳು ತಮ್ಮ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಪ್ರಸ್ತಾಪಿಸಲು ಮಾತುಕತೆಗಳೇ ಏಕೈಕ ವೇದಿಕೆಯಾಗಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಪಾದಿಸಿದ್ದಾರೆ. ಭಾರತ ಐರೋಪ್ಯ ಒಕ್ಕೂಟ ವ್ಯಾಪಾರ ಒಪ್ಪಂದವು ಮಾತುಕತೆ ಅಂತಿಮಗೊಳಿಸುವ ಭಾರತದ ವಿಧಾನವನ್ನು ಪ್ರತಿಬಿಂಬಿಸುತ್ತದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಮ್ಯೂನಿಚ್ ನಾಯಕರ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ಒಪ್ಪಂದವು ಸುಮಾರು 200 ಶತಕೋಟಿ ಜನರನ್ನು ಪ್ರತಿನಿಧಿಸುವ ಹಾಗೂ ಜಾಗತಿಕ ಜಿಡಿಪಿಯ ಕಾಲುಭಾಗದಷ್ಟು ಆರ್ಥಿಕತೆಯನ್ನು ಒಳಗೊಂಡಿದೆ ಎಂದು ತಿಳಿಸಿದರು. ಒಪ್ಪಂದದ ಅಡಿಯಲ್ಲಿ ಭಾರತ ತನ್ನ ಸುಂಕ ಮಾರ್ಗಗಳಲ್ಲಿ 92.5% ತೆರೆದಿದೆ. ಇದು ವ್ಯಾಪಾರ ಮೌಲ್ಯದ ಸುಮಾರು 97% ಎಂದು ನಿರ್ಮಲಾ ಸೀತಾರಾಮನ್ ಮಾಹಿತಿ ನೀಡಿದ್ದಾರೆ. ಭಾರತ ಮತ್ತು ಕೆನಡಾ ತಮ್ಮ ಪ್ರಸ್ತಾವಿತ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಕುರಿತಾದ ಮಾತುಕತೆಯ 5ನೇ ಸುತ್ತನ್ನು ಇಂದು ಒಟ್ಟೋವಾದಲ್ಲಿ ಆರಂಭಿಸಲಿವೆ.

0: 2026 ಅಂತ್ಯದ ವೇಳೆಗೆ ಈ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವುದು ಉಭಯ ದೇಶಗಳ ಗುರಿಯಾಗಿದೆ. 5 ದಿನಗಳ ಕಾಲ ನಡೆಯಲಿರುವ ಈ ಮಾತುಕತೆಗಳು 9 ಮುಂದುವರಿಯಲಿವೆ. ಈ ಹಿಂದಿನ ಮಾತುಕತೆಗಳು ಕಳೆದ 18 ನವದೆಹಲಿಯಲ್ಲಿ ಮುಕ್ತಾಯಗೊಂಡಿತ್ತು. ಈಗ ಅಧಿಕಾರಿಗಳು ಅಂತಿಮ ಒಪ್ಪಂದದತ್ತ ತ್ವರಿತ ಪ್ರಗತಿಯನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದಾರೆ. 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 4.65 ಲಕ್ಷ ಕೋಟಿ ರೂಪಾಯಿಗಳಿಗೆ ವಿಸ್ತರಿಸುವ ಹಂಚಿಕೆಯ ಆಶಯಕ್ಕೆ ಸಿಇಪಿಎ ಬೆಂಬಲ ನೀಡುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯಿಂದ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಯೋತ್ಪಾದನೆಯ ವಿರುದ್ಧ ದಿಟ್ಟ ಹೆಜ್ಜೆ ಕುರಿತ ಒಂದು ವರದಿ ಇಲ್ಲಿದೆ. 26/11 ದಾಳಿಯಲ್ಲಿ ಪಾಕಿಸ್ತಾನದ ಬಂದೂಕುದಾರಿಗಳು ಮುಂಬೈಯನ್ನು 4 ಕಾಲ ವಶಪಡಿಸಿಕೊಂಡಾಗ ಭಾರತದ ಉತ್ತರ ಕಾಗದ ಪತ್ರಗಳಾಗಿತ್ತು. ದಾಖಲೆಗಳು ಗಡಿಯನ್ನು ದಾಟಿ ಹೋದವು, ಆದರೆ ಯಾವುದೇ ಕಠಿಣ ಕ್ರಮ ಕೈಗೊಳ್ಳಲಿಲ್ಲ. ದಾಳಿಗಳು ನಡೆಯುತ್ತಲೇ ಇದ್ದವು. ಕ್ಷಮೆಯಾಚಿಸುವ ಪದ್ಧತಿ 2016 ಸೆಪ್ಟೆಂಬರ್ನಲ್ಲಿ ಕೊನೆಗೊಂಡಿತು. ಭಾರತೀಯ ಪಡೆಗಳು ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಭಯೋತ್ಪಾದನಾ ನೆಲೆಗಳನ್ನು ಹೊಡೆದುರುಳಿಸಿದವು. 2019 ಫೆಬ್ರವರಿಯಲ್ಲಿ ಮಿರಾಜ್ ಯುದ್ಧ ವಿಮಾನಗಳು ಪಾಕಿಸ್ತಾನದೊಳಗಿನ ಬಾಲ್ಕೋಟ್ ಭಯೋತ್ಪಾದಕ ಶಿಬಿರದ ಮೇಲೆ ದಾಳಿ ಮಾಡಿದವು. ಇದು 1971 ನಂತರ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಭಾರತ ನಡೆಸಿದ ವಾಯುದಾಳಿಯಾಗಿದೆ. 2025 ಮೇನಲ್ಲಿ ಆಪರೇಷನ್ ಸಿಂಧೂರ ಮೂಲಕ ಒಂದೇ ರಾತ್ರಿಯಲ್ಲಿ 9 ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸಿತು. ಭಾರತ ಸಿದ್ಧಾಂತ ಈಗ ಸ್ಪಷ್ಟವಾಗಿದೆ. ಭಯೋತ್ಪಾದಕ ದಾಳಿಗೆ ಮಿಲಿಟರಿ ಉತ್ತರ ಸಿಗುತ್ತದೆ. ಭಯೋತ್ಪಾದಕರು ಮತ್ತು ಅವರಿಗೆ ಆಶ್ರಯ ನೀಡುವ ದೇಶದ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ. ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯ ಗುಜರಾತ್ನಲ್ಲಿ ಇಂದಿನಿಂದ 2 ಚಿಂತನಾ ಶಿಬಿರ ಏರ್ಪಡಿಸಿದೆ. ದೇಶದ ಹೆದ್ದಾರಿ ಮೂಲಸೌಕರ್ಯ ಹಾಗೂ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಅನುಷ್ಠಾನ ಸಂಸ್ಥೆಗಳ ಹಿರಿಯ ಪ್ರತಿನಿಧಿಗಳು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಸಮಾವೇಶದಲ್ಲಿ ಕಾರ್ಯಾನುಷ್ಠಾನದಲ್ಲಿ ಎದುರಾಗುವ ಸವಾಲುಗಳು, ನಾವೀನ್ಯತಾ ಮತ್ತು ಪ್ರತಿಫಲಿಸಬಹುದಾದ ಉಪಕ್ರಮಗಳ ಬಗ್ಗೆ ಚರ್ಚಿಸಲಾಗುತ್ತದೆ. ಯೋಜನೆಗಳ ಗುಣಮಟ್ಟ, ಸುರಕ್ಷತೆ ಮತ್ತು ದಕ್ಷ ಅನುಷ್ಠಾನದ ಬಗ್ಗೆಯೂ ಚಿಂತನಾ ಶಿಬಿರದಲ್ಲಿ ಸಮಾಲೋಚಿಸಲಾಗುತ್ತದೆ. ಕೇಂದ್ರ ರಸ್ತೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಹಾಗೂ ರಾಜ್ಯ ಸಚಿವರಾದ ಅಜಯ್ ತಮಟಾ ಮತ್ತು ಹರ್ಷ ಮಲ್ಹೋತ್ರಾ ಪಾಲ್ಗೊಳ್ಳಲಿದ್ದಾರೆ. ಇಂದು ಗುರುನಾನಕ್ ದೇವ್ ಅವರ ಜ್ಯೋತಿ ಜ್ಯೋತ್ ದಿವಸ್, ಎಂದರೆ ದೈವಾಧೀನರಾದ ದಿನ. ಅವರಿಗೆ ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ ಗೌರವ ನಮನ ಸಲ್ಲಿಸಿದ್ದಾರೆ. ಗುರುನಾನಕ್ ದೇವ್ ಅವರು ತಮ್ಮ ಜೀವನದ ಮೂಲಕ ಜಗತ್ತಿಗೆ ಸತ್ಯ, ಸಹಾನುಭೂತಿ, ಮಾನವೀಯತೆ ಮತ್ತು ಸದ್ಗುಣಗಳನ್ನು ಬೋಧಿಸಿದರು. ಸಮಾಜದಲ್ಲಿ ವ್ಯಾಪಕವಾಗಿದ್ದ ಮೂಢನಂಬಿಕೆಗಳು, ತಾರತಮ್ಯ, ಜಾತಿ ಪದ್ಧತಿ ಮತ್ತು ಸಾಮಾಜಿಕ ಪಿಡುಗುಗಳ ವಿರುದ್ಧ ಅವರು ನಿರ್ಭಯವಾಗಿ ಧ್ವನಿ ಎತ್ತಿದರು. ಪ್ರೀತಿ, ಸಹಾನುಭೂತಿ, ಸೇವೆ, ಸತ್ಯ, ಭ್ರಾತೃತ್ವ ಮತ್ತು ಪರಸ್ಪರ ಗೌರವವನ್ನು ಆಧರಿಸಿದ ಗುರುನಾನಕ್ ದೇವ್ ಅವರ ಸಂದೇಶ ಇಂದಿಗೂ ಪ್ರಸ್ತುತವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಓಂ ಬಿರ್ಲಾ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮಲಿನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ನಡುವಿನ ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿ. ಪ್ರತಿ ಸಂದರ್ಭದಲ್ಲಿ ಭಾರತದ ಪರವಾಗಿ ರಷ್ಯಾ ದೃಢವಾಗಿ ನಿಂತಿದೆ, ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಶೀಘ್ರ ಅಂತಿಮ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಗುಜರಾತ್ನಲ್ಲಿ ಇಂದಿನಿಂದ ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯದಿಂದ ಚಿಂತನಾ ಶಿಬಿರ.

ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30. ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಉದಿತ್ ನಾರಾಯಣ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಋಷಿ ಚಿತ್ರದ ಹಾಡು. ವಿ ಮನೋಹರ್ ಅವರ ಸಾಹಿತ್ಯವಿದೆ, ಗುರುಕಿರಣ್ ಅವರ ಸಂಗೀತವಿದೆ.

ಚೈತ್ರ ಹಾಗೂ ಗುರುಕಿರಣ್ ಅವರ ಕಂಠದಲ್ಲಿ ಸಖ ಸಖಿ ಚಿತ್ರದಿಂದ ಇದ್ದ ಗೀತೆಯನ್ನ ಕೇಳಿದ್ರಿ. ಮಂಜುನಾಥ್ ರಾವ್ ಅವರ ಸಾಹಿತ್ಯವಿದು, ಸಾಧು ಕೋಕಿಲ್ ಅವರ ಸಂಗೀತ. ಸಮರಸಿಂಹ ನಾಯಕ ಈ ಚಿತ್ರದ ಒಂದು ಹಾಡು ಇದೀಗ ದನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ. ಸಾಹಿತ್ಯ ಮತ್ತು ಸಂಗೀತ ಎಂಎನ್ ಕೃಪಾಕರ್ ಅವರದು.

0: ಹರಿಹರನ್ ಮತ್ತು ಕವಿತಾ ಕೃಷ್ಣಮೂರ್ತಿ ಅವರ ಕಂಠದಲ್ಲಿ ವಿಜಯಸಿಂಹ ಚಿತ್ರದಿಂದ ಇದ್ದ ಗೀತೆಯನ್ನ ಆಲಿಸಿದ್ರಿ. ಕೆ ಕಲ್ಯಾಣ್ ಅವರ ಸಾಹಿತ್ಯವಿದು, ಬಾಬ್ಜಿ ಹಾಗೂ ಸಂದೀಪ್ ಅವರ ಸಂಗೀತ. ಸಮಯ 1:40 ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಜನಸೇವಾ ಸೇ

0: ಸೇವಾ ಅಭಿಯಾನದ ಹಿನ್ನೆಲೆಯಲ್ಲಿ ಸೆಮಿಕಂಡಕ್ಟರ್ ಮಿಷನ್ ವಲಯದ ಸಾಧನೆ ಕುರಿತ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶನದಲ್ಲಿ ಭಾಗವಹಿಸುತ್ತಾರೆ ಅನಿಲ್ ರಾಜೆ ಅರಸ್, ಹಿರಿಯ ಪತ್ರಕರ್ತರು, ಲೇಖಕರು ಹಾಗೂ ಆರ್ಥಿಕ ವಿಶ್ಲೇಷಕರು. ಇವರನ್ನು ಸಂದರ್ಶಿಸುತ್ತಾರೆ ವಿ ನಂಜುಂಡಪ್ಪ, ಹಿರಿಯ ಪತ್ರಕರ್ತರು.
1: ನಮಸ್ಕಾರ ಶ್ರೋತೃಗಳೇ, ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಅಧಿಕಾರದ 25ನೇ ವರ್ಷದ ಸಂಭ್ರಮಾಚರಣೆಯ ಅಂಗವಾಗಿ ಆಕಾಶವಾಣಿ ಸುದ್ದಿ ವಿಭಾಗ ಕೇಂದ್ರ ಸರ್ಕಾರದ ಮಹತ್ವದ ಕಾರ್ಯಕ್ರಮಗಳ ಬಗ್ಗೆ ಮತ್ತು ಮಹತ್ವಾಕಾಂಕ್ಷಿ ಕಾರ್ಯಕ್ರಮಗಳ ಬಗ್ಗೆ, ಉಪಕ್ರಮಗಳ ಬಗ್ಗೆ ವಿಶೇಷ ಸರಣಿ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಭಾರತದ ಸೆಮಿಕಂಡಕ್ಟರ್ ಮಿಷನ್ನ ಉದ್ದೇಶಗಳು, ಇದರ ಸಾಧನೆ ಮತ್ತು ಭವಿಷ್ಯದ ಮುನ್ನೋಟದ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಹಿರಿಯ ಪತ್ರಕರ್ತರು, ಲೇಖಕರು, ಆರ್ಥಿಕ ವಿಶ್ಲೇಷಕರಾದಂತಹ ಅನಿಲ್ ರಾಜೆ ಅರಸ್ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಪೂರ್ವಕ ಸ್ವಾಗತ.
2: ನಮಸ್ಕಾರ.
1: ಅನಿಲ್ ರಾಜ ಅರಸ್ ಅವರೇ, ಈಗ ಭಾರತ ಸೆಮಿಕಂಡಕ್ಟರ್ ಮಿಷನ್ ಅನ್ನ ಆರಂಭಿಸಿದೆ, ಇದರ ಒಂದು ಪ್ರಮುಖ ಉದ್ದೇಶಗಳು ಏನು ಅಂತ?
2: ಭಾರತ ಸೆಮಿಕಂಡಕ್ಟರ್ ಮಾಡ್ತಿದ್ರು ಇಲ್ಲ ಅಂತಲ್ಲ, ಬಟ್ ಅದು ಡಿಫೆನ್ಸ್ ಆಮೇಲೆ ಸ್ಪೇಸ್ ಯೂಸೇಜ್ ಮಾತ್ರ ಮಾಡ್ಕೊಂಡಿದ್ರು. ಆಮೇಲೆ ಇವಾಗ ಬೇರೆ ಹಲವಾರು ಸೆಕ್ಟರ್ಗಳಿಗೂ ಬೇಕಾಗಿದೆ. ಆಮೇಲಿಂದ ಎಕ್ಸ್ಪೋರ್ಟ್ ಮಾಡೋದನ್ನು, ಯಾಕಂದ್ರೆ ಈ ಡಿಫೆನ್ಸ್ ಆಮೇಲೆ ಸ್ಪೇಸ್ ನಾವು ಸಾಕಷ್ಟು ತೋರಿಸಿದೀವಿ. ಈಗ ನಮ್ದು ಲೂನಾರ್ ಮಿಷನ್ ಇರ್ಬೋದು, ಮೂನ್ ಮಿಷನ್ ಇರ್ಬೋದು, ನಮ್ದು ಮಾರ್ಸ್ ಮಿಷನ್ ಇರ್ಬೋದು, ಎಷ್ಟು ಕಡಿಮೆ ಖರ್ಚಿನಲ್ಲಿ ನಾವು ಉಡಾವಣೆ ಮಾಡಿ ನಮ್ಮ ಪ್ರಗತಿ ತೋರಿಸಿದೀವಿ. ಅದ್ ಆದ್ಮೇಲಿಂದ ನಮ್ಮಲ್ಲಿ ಇದೆ, ನಮ್ಮಲ್ಲಿ ಮ್ಯಾನ್ ಪವರ್ ಅವೈಲಬಿಲಿಟಿ ಇರಲಿ, ಟೆಕ್ನಾಲಜಿ ಅವೈಲಬಿಲಿಟಿ ಇರಲಿ, ಇದೆ ಅಂತ ಹೇಳಿ ಇವಾಗ ಪ್ರಪಂಚದ ಕಣ್ಣು ನಮ್ಮ ಮೇಲೆ ಬಿದ್ದಿದೆ. ಬಿದ್ದಿರುವಾಗ ನಾವು ಯಾಕೆ ಎಕ್ಸ್ಪೋರ್ಟ್ ಮಾಡ್ಕೋಬಾರ್ದು ಅಂತ ಹೇಳಿ ಇಂಡಿಯನ್ ಸೆಮಿಕಂಡಕ್ಟರ್ ಮಿಷನ್ ಅಂತ ಹೇಳಿ ಒಂದು ಮಿಷನ್ ನ ನಾವು ಇದು ಮಾಡಿಕೊಂಡು, ಟು ಬಿಲ್ಡ್ ಅ ರೋಬಸ್ಟ್ ಸೆಲ್ಫ್ ಸಸ್ಟೈನಿಂಗ್ ಡೊಮೆಸ್ಟಿಕ್ ಸೆಮಿಕಂಡಕ್ಟರ್ ಅಂಡ್ ಡಿಸ್ಪ್ಲೇ ಎಕೋ ಸಿಸ್ಟಮ್ ಟು ಪೊಸಿಷನ್ ಇಂಡಿಯಾ ಆಸ್ ಅ ಗ್ಲೋಬಲ್ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಡಿಸೈನ್ ಹಬ್ ಮಾಡಕ್ ಹೊರಟಿದೀವಿ. ಇದೇ ಮೇನ್ ಉದ್ದೇಶ.
1: ತಂತ್ರಜ್ಞಾನ ಅಂದ್ರೆ ಇದನ್ನ ಚಿಪ್ ಗಳಲ್ಲಿ ಒಂದು ಹಬ್ ಅಂದ್ರೆ ಒಂದು ತಾಣ, ಪ್ರಮುಖ ತಾಣ ಆಗ್ಬೇಕು.
2: ಯಾಕಂದ್ರೆ ನಾವು ಇವಾಗ ಡಿಸೈನ್ ಮಾಡ್ತಾ ಇದೀವಿ, ಪ್ರಪಂಚದಲ್ಲಿ ಇರೋ 4-5 ಮೇಜರ್ ಕಂಪನಿಗಳು ಬೆಂಗಳೂರಲ್ಲಿವೆ, ಡಿಸೈನ್ ಮಾಡ್ತಾ ಇದೀವಿ, ಅದು ನೆಕ್ಸ್ಟ್ ಸ್ಟೆಪ್ ಉತ್ಪಾದನೆ ಮಾಡೋದಕ್ಕೆ ಹೊರಡಬೇಕು. ನಾವು ಆ ಫೇಸ್ ನಲ್ಲಿ ಇದೀವಿ, ಹಂತದಲ್ಲಿ ಇದೀವಿ ನಾವು.
1: ಸರ್, ಈಗ ಸೆಮಿಕಂಡಕ್ಟರ್ ಚಿಪ್ ಗಳ ಉತ್ಪಾದನೆಗೆ ಸರ್ಕಾರ ನೀಡ್ತಾ ಇರುವಂತ ಪ್ರೋತ್ಸಾಹ ಯಾವ ರೀತಿ ಇದೆ ಅಂತ? ನೆರವು
2: ಕೇಂದ್ರ ಸರ್ಕಾರ ಆಮೇಲೆ ರಾಜ್ಯ ಸರ್ಕಾರ ಎರಡೂ ಮಾಡ್ತಾ ಇವೆ. ಸೆಂಟ್ರಲ್ ಗವರ್ಮೆಂಟ್ ನವರು ಫೈನಾನ್ಸಿಯಲ್ ಸಪೋರ್ಟ್ ಅಪ್ ಟು 50% ಕೊಡ್ತಾ ಇದ್ದಾರೆ. ಪ್ರಾಜೆಕ್ಟ್ ಕಾಸ್ಟ್ ಫಾರ್ ಸೆಟ್ಟಿಂಗ್ ಅಪ್ ಸೆಮಿಕಂಡಕ್ಟರ್ ಡಿಸ್ಪ್ಲೇ ಫ್ಯಾಬ್ರಿಕೇಶನ್ ಯೂನಿಟ್ಸ್ ಅಂಡರ್ ದ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ನಲ್ಲಿ ಮಾಡ್ತಿದ್ದಾರೆ. ಆಮೇಲೆ ಬೇರೆ ಇನ್ಸೆಂಟಿವ್ಸ್ ಅಂದ್ರೆ ಸೆಮಿಕಂಡಕ್ಟರ್ ಫ್ಯಾಬ್ 50% ಫಿಸ್ಕಲ್ ಸಪೋರ್ಟ್ ಕೊಡ್ತಾ ಇದ್ದಾರೆ ಆಫ್ ದ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್. ಡಿಸ್ಪ್ಲೇ ಫ್ಯಾಬ್ 50% ಫಿಸ್ಕಲ್ ಸಪೋರ್ಟ್ ಆಫ್ ದ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಅದು ಕೊಡ್ತಾ ಇದ್ದಾರೆ. ಆಮೇಲೆ ಡಿಸೈನ್ ಲಿಂಕ್ ಇನ್ಸೆಂಟಿವ್ ಅಂತ ಹೇಳಿ DLI ಅಂತ, ಅದರಲ್ಲಿ ರಿಯಂಬರ್ಸ್ಮೆಂಟ್ 50% ಅಷ್ಟು, 15 crore ಅಷ್ಟು ಪ್ರಾಡಕ್ಟ್ ಡಿಸೈನ್, ಆಮೇಲೆ 4-6% ಸೇಲ್ಸ್ ಟರ್ನ್ ಓವರ್ ಇನ್ಸೆಂಟಿವ್ಸ್ ಮೊದಲ 5 ವರ್ಷಕ್ಕೆ ಸಾಕಷ್ಟು ಇದು ಮಾಡಿದ್ದಾರೆ. ಅದರ ತಕ್ಕಂತೆ ಇವರು ರಾಜ್ಯ ಸರ್ಕಾರಗಳು ಲೈಕ್ ಈಗ ಕರ್ನಾಟಕ ಸೆಟ್ಅಪ್ ಇನ್ಸೆಂಟಿವ್ಸ್ ಲೈಕ್ ಕ್ಯಾಪಿಟಲ್ ಸಬ್ಸಿಡಿ ಕೊಡ್ತಿದ್ದೀವಿ, ಅಡಿಷನಲ್ 20%-35% ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕ್ಯಾಪೆಕ್ಸ್ ಸಪೋರ್ಟ್ ಕೊಡ್ತಾ ಇದೀವಿ. ಕರ್ನಾಟಕ 25% ಸಬ್ಸಿಡಿ, ಕ್ಯಾಪಿಟಲ್ ಸಬ್ಸಿಡಿ ಓವರ್ ಅಬೌವ್ ಸೆಂಟ್ರಲ್ ಅಸಿಸ್ಟೆನ್ಸ್ ಕೊಡ್ತಾ ಇದೀವಿ. ಸೆಂಟ್ರಲ್ ಗವರ್ಮೆಂಟ್ ಏನ್ ಕೊಡ್ತಾರೆ ಅದ್ರ ಮೇಲೆ 25% ಕ್ಯಾಪಿಟಲ್ ಸಬ್ಸಿಡಿನ ಕೊಡ್ತಾ ಇದೀವಿ
1: ರಾಜ್ಯ ಸರ್ಕಾರ.
2: ಆಮೇಲೆ ಯುಟಿಲಿಟೀಸ್ ಇನ್ಫ್ರಾಸ್ಟ್ರಕ್ಚರ್ ಸಬ್ಸಿಡೀಸ್, ಲ್ಯಾಂಡ್, ವಾಟರ್, ಪವರ್, ಸ್ಟಾಂಪ್ ಡ್ಯೂಟಿ, ಟ್ಯಾಕ್ಸ್ ಇನ್ಸೆಂಟಿವ್ಸ್ ಕೊಡ್ತಾ ಇದೀವಿ. ಇಷ್ಟು
1: ರೆಡಿ
2: ಮಾಡಿಕೊಂಡು ಕೊಡ್ತಾ ಇದೀವಿ, ಮಾತುಕತೆ ನಡೆಸಿದೀವಿ ಕಂಪನಿಗಳ ಮೇಲೆ.
1: ಈ ಸೆಮಿಕಂಡಕ್ಟರ್ ಉತ್ಪಾದನೆಯಲ್ಲಿ ಭಾರತ ಎದುರಿಸ್ತಾ ಇರುವಂತಹ ಪ್ರಮುಖ ಸವಾಲುಗಳೇನು?
2: ಸದ್ಯಕ್ಕೆ ಹರ್ಡಲ್ಸ್ ಏನಂದ್ರೆ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಡ್ಯೂ ಟು ಎಕ್ಸ್ಟ್ರೀಮ್ ಕ್ಯಾಪಿಟಲ್ ಕಾಸ್ಟ್, ಬಂಡವಾಳ ತುಂಬಾ ಬೇಕು, ಅದೊಂದು. ಆಮೇಲೆ ಮಿಸ್ಸಿಂಗ್ ಲೋಕಲ್ ಸಪ್ಲೈ ಚೈನ್. ಲೋಕಲ್ ಸಪ್ಲೈ ಚೈನ್ ಅಂದ್ರೆ
1: ಸ್ಥಳೀಯ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಪೂರೈಕೆ
2: ಇಲ್ಲ. ಪೂರೈಕೆಗಿಂತ ಅದು ಮಾಡೋದಕ್ಕೆ ಚಿಪ್ಗೆ ಏನೇನು ಹೋಗ್ಬೇಕು,
1: ಕಚ್ಚಾ ವಸ್ತು,
2: ಕಚ್ಚಾ, ಅದಕ್ಕೊಂದಷ್ಟು ಎಕೋಸಿಸ್ಟಮ್ ಬಿಲ್ಡ್ ಆಗಿಲ್ಲ ಇನ್ನು,
1: ಪರಿಸರ ವ್ಯವಸ್ಥೆ
2: ಅದು ಇನ್ನ ಆಗಿಲ್ಲ. ಸಪ್ಲೈ ಚೈನ್ ಅಂತ ಹೇಳ್ತಾರೆ, ಲಾರ್ಜ್ ಸ್ಕೇಲ್ ಫ್ಯಾಕ್ಟರಿ ಎಕ್ಸ್ಪೀರಿಯನ್ಸ್ ಇಲ್ಲ, ಎಲ್ಲ ಬರೀ ಚಿಕ್ಕ ಚಿಕ್ಕ ಗುಡಿ ಕೈಗಾರಿಕೆ ಆಗೋಗಿದೆ. ಯಾಕಂದ್ರೆ ಇಲ್ಲಿವರೆಗೂ ಬರೀ ಡಿಫೆನ್ಸ್ ಸ್ಪೇಸ್ ಮಾತ್ರ ಮಾಡ್ಕೊಂಡಿದ್ದವರು ಸಡನ್ ಆಗಿ ಲಾರ್ಜ್ ಸ್ಕೇಲ್ ಫ್ಯಾಕ್ಟರಿ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಲ್ಯಾಕಿಂಗ್ ಇದೆ. ಆಮೇಲೆ ಫೈನಾನ್ಷಿಯಲ್ ಅಂಡ್ ಟೈಮ್ ಕಾಸ್ಟ್ ಸ್ವಲ್ಪ ಇದಾಗಿದೆ.

0: ಆಮೇಲೆ ಈಗ ನೋಡಿ, ಒಂದು ಸೆಟಪ್ ಮಾಡೋಕ್ಕೆ $3 billion ಟು $7 billion ಪರ್ ಫ್ಯಾಕ್ಟ್ರಿ ಖರ್ಚು. ಆಮೇಲೆ 4 to 5 years ವೇಟಿಂಗ್ ಪೀರಿಯಡ್ ಇದೆ. ನೀವು ಉತ್ಪಾದನೆ ಮಾಡಿದ ತಕ್ಷಣ ನಿಮಗೆ ಮಾರ್ಕೆಟ್ ಆಗ್ಬಿಡಲ್ಲ. ಹೈ ರಿಸ್ಕ್ ಆಫ್ ಇನಿಷಿಯಲ್ ಫೈನಾನ್ಸ್ ಲಾಸಸ್ ಪ್ರೈವೇಟ್ ಇನ್ವೆಸ್ಟರ್ಸ್ಗೆ. ಅದಕ್ಕೆ ಸ್ಟೇಟ್ ಗವರ್ಮೆಂಟು ಆಮೇಲೆ ಸೆಂಟ್ರಲ್ ಗವರ್ಮೆಂಟ್ ಎರಡೂ ನಾವು ಭರಿಸ್ತೀವಿ ಅಂತ ಅಶೋರೆನ್ಸ್ ಕೊಡ್ತಾ ಇದ್ದಾರೆ.
1: ಇಷ್ಟೆಲ್ಲ ಆಗ್ತಾ ಇದೆ ಅಂತ. ಸರಿಗ, ಈ ಚಿಪ್ಗಳ ಉತ್ಪಾದನೆ ಆರಂಭ ಆದ್ರೆ ಆಮದು ಅವಲಂಬನೆ ಕಡಿಮೆ ಆಗತ್ತಾ? ಎಷ್ಟು ಕಡಿಮೆ ಆಗ್ಬೋದು ಆದ್ರೆ ಅಂತ?
0: ಸರ್, ಡೊಮೆಸ್ಟಿಕ್ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಇನಿಷಿಯಲ್ ಕಟ್ ಟಾರ್ಗೆಟ್ ಚಿಪ್ ಇಂಪೋರ್ಟ್ಸ್ 10 to 20 billion dollars ನಮಗೆ ಸೇವಿಂಗ್ಸ್
1: ಆಗುತ್ತೆ.
0: 10 to 20 billion dollars ಓವರ್ ಆಲ್ ಇಂಪೋರ್ಟ್ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಬಟ್ ಏನಂದ್ರೆ, ರಾ ಮೆಟೀರಿಯಲ್ ಅಂಡ್ ಎಕ್ವಿಪ್ಮೆಂಟ್ ಸಪ್ಲೈ ಚೈನ್ ಲೋಕಲೈಸ್ ಆಗಬೇಕು. ಅದಿನ್ನೂ ಆಗಿಲ್ಲ. ಅದಾದ್ರೇನೆ ನಿಮಗೆ
1: ಇದರಿಂದ ಅನುಕೂಲ ಆಗುವಂತದ್ದು. ಓಕೆ, ಅಂದ್ರೆ ಈಗ ಕರ್ನಾಟಕ, ವಿಶೇಷವಾಗಿ ಬೆಂಗಳೂರು, ಬೆಂಗಳೂರು ನೋಡಿ, ಈಗ ಎಲ್ಲ ವಲಯಗಳಲ್ಲೂ ಎಲ್ಲ ಕ್ಷೇತ್ರದಲ್ಲೂ ತಂತ್ರಜ್ಞಾನದ ರಾಜಧಾನಿ, ಐಟಿ ರಾಜಧಾನಿ, ಹೆಲ್ತ್ ಸಿಟಿ, ಈ ರೀತಿ ಬೇರೆ ಬೇರೆ ಬೇರೆ ಬೇರೆ ಗುಣ ಲಕ್ಷಣಗಳನ್ನ ಬೆಂಗಳೂರು ಹೊಂದಿದೆ. ಕರ್ನಾಟಕನು ಕೂಡ ಸಾಕಷ್ಟು ರೀತಿಯಲ್ಲಿ ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಮತ್ತು ತಂತ್ರಜ್ಞಾನದಲ್ಲಿ ನಾವೀನ್ಯತೆಯಲ್ಲಿ ಮುಂಚೂಣಿಯಲ್ಲಿದೆ. ಈ ಉದ್ಯಮದ ಬೆಳವಣಿಗೆಯಲ್ಲಿ ಕರ್ನಾಟಕ, ವಿಶೇಷವಾಗಿ ಬೆಂಗಳೂರು ಯಾವ ಪಾತ್ರ ವಹಿಸಬಹುದು ಅಂತ?
0: ಅವಾಗಲೇ ಮುಖ್ಯ ಪಾತ್ರ ವಹಿಸಿದೆ. ಕರ್ನಾಟಕ ಅಮಂಗ್ ದ ಸ್ಟೇಟ್ಸ್ ಲೀಡ್ಸ್ ಇನ್ ಡೊಮೆಸ್ಟಿಕ್ ಚಿಪ್ ಡಿಸೈನ್ ಆಕ್ಟಿವಿಟೀಸ್. ಆಮೇಲೆ ರಫ್ಲಿ 85% ಆಫ್ ದಿ ನೇಷನ್ಸ್ ಚಿಪ್ ಡಿಸೈನ್ ಕಂಪನೀಸ್ ಅಂಡ್ ಮೇಜರ್ R&D ಸೆಂಟರ್ಸ್ ಬೆಂಗಳೂರು ಕರ್ನಾಟಕದಲ್ಲಿದೆ. ಮುಖ್ಯ ಪಾತ್ರ ಚಿಪ್ ಡಿಸೈನ್ R&D ಹಬ್ ಆಗಿದೆ. ಬೆಂಗಳೂರು ಕ್ವಾಲ್ಕಾಮ್, ಟೆಕ್ಸಸ್ ಇನ್ಸ್ಟ್ರೂಮೆಂಟ್ಸ್, ಅಪ್ಲೈಡ್ ಮೆಟೀರಿಯಲ್ಸ್, ಯು ವರ್ಲ್ಡ್ ಮೇಜರ್ ಚಿಪ್ ಮ್ಯಾನುಫ್ಯಾಕ್ಚರರ್ಸ್, ಈ ಮೂರೂ ಇಲ್ಲಿದೆ ಬೆಂಗಳೂರಲ್ಲಿ. ಆಂಕರಿಂಗ್ ಅಡ್ವಾನ್ಸ್ ಪ್ರೀ ಸಿಲಿಕಾನ್ ವ್ಯಾಲಿಡೇಷನ್ ಅನಲಾಗ್ R&D ಅಂಡ್ AI ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಬೆಂಗಳೂರಿನಲ್ಲಿ. ಆಮೇಲೆ ಕರ್ನಾಟಕ ಆಲ್ಸೋ ಬ್ಲೆಸ್ಡ್ ವಿತ್ ಟ್ಯಾಲೆಂಟ್ ಅಂಡ್ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್.
1: ಓಕೆ,
0: ಅದು ಸಪೋರ್ಟ್ಗೆ ಬಂದಿದೆ.
1: ಅಂದರೆ ಕೌಶಲ್ಯ ಇದೆ, ತಂತ್ರಜ್ಞಾನ ಇದೆ, ಕೌಶಲ್ಯ ಇದೆ ಇಲ್ಲಿ ಅಂತ. ಓಕೆ,
0: ಸ್ಟೇಟ್ ಪ್ರೊವೈಡ್ಸ್ ಎ ಡೀಪ್ ಪೂಲ್ ಆಫ್ ಹೈ ಕ್ವಾಲಿಟಿ VLSI ಅಂಡ್ ಎಂಬೆಡೆಡ್ ಸಿಸ್ಟಮ್ ಇಂಜಿನಿಯರ್ಸ್ ಸಪೋರ್ಟೆಡ್ ಬೈ ಇನಿಷಿಯೇಟಿವ್ಸ್ ಲೈಕ್ ಸೆಮಿಕಂಡಕ್ಟರ್ ಫ್ಯಾಬ್ಲೆಸ್ ಆಕ್ಸಿಲರೇಟರ್ ಲ್ಯಾಬ್ಸ್ ಅಂತ ಸ್ಟೇಟಸ್ ಅಲ್ಲಿ ಇದೀವಿ ನಾವು.
1: ಓಕೆ, ಅಂದ್ರೆ ಕರ್ನಾಟಕ ಬಹಳ ಮೇಜರ್ ರೋಲ್ ಮಾಡ್ತಾ ಇದೆ. ಬೆಂಗಳೂರು ಮುಂಬರುವ ದಿನಗಳಲ್ಲಿ ಇದಿನ್ನಷ್ಟು ಬಹಳ ಒಂದು ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ.
0: ಇಲ್ಲ, ಒಂದೆರಡು ಫ್ಯಾಕ್ಟ್ರಿ ಬರೋದು ಮುಖ್ಯ, ಅದು ವರ್ಕ್ ಇನ್ ಪ್ರೋಗ್ರೆಸ್ ಅಂತಾರಲ್ಲ, ಅದು ನಡೆದಿದೆ.
1: ಸೊ ಅದಾದ ನಂತರ ಇನ್ನಷ್ಟು ಬೆಳವಣಿಗೆ, ಹೊಸ ಒಂದು ಸ್ವರೂಪ ಪಡೆಯಬಹುದು ಅಂತ ಅನ್ಬಿಟ್ಟು ನೀವು ಹೇಳ್ತಾ ಇದ್ದೀರಂತ. ಈಗ ಸೆಮಿಕಂಡಕ್ಟರ್ ಘಟಕಗಳಿಗೆ ಸರ್ಕಾರ, ನೀವು ಹೇಳಿದ್ರೆ ಆಗ್ಲೇ ಸಾಕಷ್ಟು ನೆರವು ಕೊಡ್ತಾ ಇದೆ ಅಂತ. ಪ್ರಮುಖವಾಗಿ ವಿದ್ಯುತ್, ನೀರು, ಈ ರೀತಿ ಮೂಲ ಸೌಕರ್ಯಗಳನ್ನು ಸರ್ಕಾರ ಹೇಗೆ ಒದಗಿಸ್ತಾ ಇದೆ ಅಂತ?
0: ಕೇಂದ್ರ ಸರ್ಕಾರ ಆಮೇಲೆ ರಾಜ್ಯ ಸರ್ಕಾರ ಎರಡುವೆ ಎಲೆಕ್ಟ್ರಿಸಿಟಿ, ವಾಟರ್, ಇನ್ಫ್ರಾಸ್ಟ್ರಕ್ಚರ್ ಫಾರ್ ಸೆಮಿಕಂಡಕ್ಟರ್ ಯೂನಿಟ್ಸ್ ಥ್ರೂ ಸ್ಟೇಟ್ ಲೆವೆಲ್ ಕ್ಲಸ್ಟರ್ ಪಾಲಿಸೀಸ್. ಈಗ ಫಾರ್ ಎಕ್ಸಾಂಪಲ್ KIDB, KSSIDC ಇವ್ರ ಮುಖಾಂತರ ಕೊಡ್ತಾ ಇದೀವಿ. ಫಿಸ್ಕಲ್ ಇನ್ಸೆಂಟಿವ್ಸ್, ಡೆಡಿಕೇಟೆಡ್ ಯುಟಿಲಿಟಿ ಕಮಿಟ್ಮೆಂಟ್ಸ್ ಕೊಡ್ತಾ ಇದೀವಿ. ಈಗ ಸ್ಟೇಟ್ಸ್ ಥ್ರೂ ದೇರ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೋರ್ಡ್ಸ್, ಈಗ ಕರ್ನಾಟಕ, ಉತ್ತರ ಪ್ರದೇಶ್, ಗುಜರಾತ್, ಕಾಂಟ್ರಾಕ್ಚುಲಿ ಗ್ಯಾರಂಟಿ ಅನ್ಇಂಟರಪ್ಟೆಡ್ ಪೋರ್ಟಬಲ್ ಅಂಡ್ ಹೈ ಗ್ರೇಡ್ ವಾಟರ್ ಡೆಲಿವರಿನು ಶುರು ಆಗ್ಕಂದ್ರೆ ಮುಖ್ಯ
1: ಆ ರೀತಿ ಆಗ್ತಾ ಇದೆ ಅಂತ.
0: ಪವರ್ ಜೊತೆಗೆ ನೀರು ಮುಖ್ಯ.
1: ಸೊ ಈ ಒಂದು ಈ ಸೆಮಿಕಂಡಕ್ಟರ್ ಒಂದು ಮಿಷನ್ ಅಂದ್ರೆ ಈ ಒಂದು ಕ್ಷೇತ್ರದಿಂದ, ಈ ವಲಯದಿಂದ ಎಷ್ಟರ ಮಟ್ಟಿಗೆ ಉದ್ಯೋಗ ಅವಕಾಶಗಳು ಹೆಚ್ಚಬಹುದು, ಉದ್ಯೋಗ ಎಷ್ಟರ ಮಟ್ಟಿಗೆ ನಮ್ಮ ಜನಸಮೂಹಕ್ಕೆ ದೊರೆಯುತ್ತೆ ಅಂತ?
0: ಸರ್, ಇದಕ್ಕೆ ಇತ್ತೀಚೆಗೆ ಅಂದ್ರೆ ಈಗ ಒಂದು 6-7 ತಿಂಗಳ ಜನವರಿಲಿ 100 million ಜಾಬ್ಸ್ ಮಿಷನ್ ಅಂತ ಸೆಮಿಕಂಡಕ್ಟರ್ ಸೇರಿಸ್ಕೊಂಡಿದ್ದಾರೆ. 100 million ಜಾಬ್ಸ್ ಮಿಷನ್ ಅಂತ ಎಕ್ಸ್ಪೆಕ್ಟ್ ಟು ಕ್ರಿಯೇಟ್ 100 million, 10 crore ಜಾಬ್ಸ್ ಇನ್ ಇಂಡಿಯಾ ಓವರ್ ದ ನೆಕ್ಸ್ಟ್ 10 years ಅಂತ.
1: ಮುಂದಿನ 10 ವರ್ಷದಲ್ಲಿ
0: 10 crore ಜಾಬ್ಸ್ ಕ್ರಿಯೇಟ್ ಮಾಡಬೇಕು ಅಂತ. ಇಲ್ಲಿ ಹರೀಶ್ ಮೆಹ್ತಾ, ಕೋ ಫೌಂಡರ್ ನ್ಯಾಸ್ಕಾಮ್, ಅವರು ಕೋಟ್ ಹೇಳ್ತೀನಿ, ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅವರು. ಬಿಲ್ಡಿಂಗ್ ಆನ್ ದ ಸ್ಕಿಲ್ಸ್ ಡ್ರಿವನ್ ಸಕ್ಸಸ್ ಆಫ್ ನ್ಯಾಸ್ಕಾಮ್. ನ್ಯಾಸ್ಕಾಮ್ ಬಿಲ್ಡ್ ಆಗಿದ್ದೆ ಸ್ಕಿಲ್ಸ್ ಮೇಲೆ. ಹಾಗೇನೆ ಗ್ಲೋಬಲ್ ಎಂಟರ್ಪ್ರಿನರ್ಶಿಪ್ ಎಕೋಸಿಸ್ಟಮ್ ಕ್ರಿಯೇಟೆಡ್ ಬೈ TIE, ದ ಇಂಡಸ್ ಎಂಟರ್ಪ್ರಿನರ್ಸ್ ಅಂತ. 100 million ಜಾಬ್ಸ್ ಮಿಷನ್ ಇಸ್ ಅ ಸಿಸ್ಟಮ್ ಲೆಡ್ ಎಫರ್ಟ್ ಟು ಸ್ಟ್ರೆಂಥನ್ ಜಾಬ್ ಕ್ರಿಯೇಟರ್ಸ್, ಎಂಟರ್ಪ್ರಿನರ್ಸ್, MSMEs ಅಂಡ್ ಎಂಪ್ಲಾಯರ್ಸ್ ಬೈ ಅಲೈನಿಂಗ್ ಸ್ಕಿಲ್ಸ್ ಎಂಟರ್ಪ್ರೈಸ್ ಡಾಟಾ and policy to deliver resilient, dignified livelihood for next generation.
1: ಸೊ ಅಂದ್ರೆ ಇದು ಸಾಕಷ್ಟು ಒಂದು ಭವ್ಯವಾದ ಭವಿಷ್ಯ ಇರುವಂತ ಒಂದು ಕ್ಷೇತ್ರ. ಉದ್ಯೋಗಾವಕಾಶಗಳ ಸೃಷ್ಟಿಗೂ ಕೂಡ ಇದು ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗುತ್ತೆ ಅಂತ. ಸರ್, ಈಗ ಈ ಸೆಮಿಕಂಡಕ್ಟರ್ ಇದರಲ್ಲಿ ತಯಾರಿಕೆ ಮಾತ್ರ ಅಲ್ಲದೆ

0: ವಿನ್ಯಾಸ, ಸಂಶೋಧನೆ, ಅಭಿವೃದ್ಧಿಗೆ ಯಾವ ರೀತಿ, ಸಂಶೋಧನೆಗೆ ಮತ್ತು
1: ಸರ್,
0: ಅಭಿವೃದ್ಧಿಗೆ ಯಾವ ರೀತಿ
1: ಅದಕ್ಕೆ
0: ಬೆಂಬಲ ಸಿಗ್ತಾ
1: ನಾವು
0: ಇದೆ?
1: ಭಾರತ ಕೊಲಾಬರೇಟ್ ಮಾಡ್ತಾ ಇದ್ದಾರೆ, ತೈವಾನ್, ಸೌತ್ ಕೊರಿಯಾ, ಜಪಾನ್ ಅವ್ರ ಜೊತೆ ಸೆಮಿಕಂಡಕ್ಟರ್ ಸೆಕ್ಟರ್ಗೆ ನಾವು ಅವ್ರ ಜೊತೆ ಪಾರ್ಟ್ನರ್ಶಿಪ್ಗೆ ನಾವು ಮುಂದುವರ್ಸಿದ್ವಿ. ಈಗ ಏನಾಗಿದೆ, ಜಪಾನ್ ಇಂಡಿಯಾ ಸಿಮೆಂಟೆಡ್ ಬೈ 2023 ಮೆಮೊರಾಂಡಮ್ ಆಫ್ ಕೋಆಪರೇಷನ್, ಅಂದ್ರೆ
0: ತಿಳುವಳಿಕೆ ಪತ್ರಕ್ಕೆ ಸಹಿ ಮಾಡಿದ್ದೀರಿ?
1: ಮಾಡಿದೀವಿ. ಮಾಡಿಬಿಟ್ಟು ಇಲ್ಲಿಂದ ಮ್ಯಾನ್ ಪವರ್ ಅಲ್ಲಿಗೆ, ಅಲ್ಲಿಂದ ಕಂಪನೀಸ್ ಇಲ್ಲಿಗೆ. ನೀವು ಕೇಳಿರ್ಬೋದು ಜಾಪನೀಸ್ ಟೌನ್ಶಿಪ್ ಅಂತೀವಿ, ಆಮೇಲೆ ಆ ಟೌನ್ಶಿಪ್ನಲ್ಲಿ ಅವ್ರಿಗೆ ಬೇಕಾಗಿರೋದನ್ನ ಉತ್ಪಾದನೆ ಮಾಡೋದಕ್ಕೆ. ಆಮೇಲೆ ಅಮೆರಿಕಾ, ಅಮೆರಿಕಾ ನಮ್ಮ ಜೊತೆ ಜಾಸ್ತಿ ಎಂಗೇಜ್ ಮಾಡಬೇಕು ಅಂತ ಇದ್ದಾರೆ. ಯಾಕೆ ಅಂದರೆ ಅವರು ಡಿ ರಿಸ್ಕ್ ಸಪ್ಲೈ ಚೈನ್ ಫ್ರಮ್ ಚೈನಾ, ಆ ಇದನ್ನ ಇಟ್ಕೊಂಡು ನಮ್ಮಲ್ಲಿ ಎನ್ಕರೇಜ್ ಮಾಡ್ತಾ ಇದ್ದಾರೆ ಇಂಡಿಯನ್ ಕಂಪನೀಸ್ಗೆ ಎಲ್ಲ.
0: ಓಕೆ,
1: ಸೊ ಆ ಇದರಲ್ಲೂ ಇದ್ದೀವಿ ನಾವು. ಆಮೇಲೆ ತೈವಾನ್ ಮೇಜರ್ ಇನ್ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ವರ್ಲ್ಡ್ ವೈಡ್. ತೈವಾನ್ ಬೇಸ್ಡ್ ಗ್ರೂಪ್ಸ್ ಅಂಡ್ ಜಾಯಿಂಟ್ ವೆಂಚರ್ಸ್ HCL, ಫಾಕ್ಸ್ಕಾನ್ ಇರ್ಬೋದು, ಆರ್ ವರ್ಕಿಂಗ್ ಆನ್ ಪ್ಯಾಕೇಜಸ್ ಟೆಸ್ಟಿಂಗ್ ಲೆಗಸಿ ಚಿಪ್ ಆಪರೇಷನ್ಸ್, ವೈಲ್ ಇಂಡಿಯಾ ಲುಕ್ಸ್ ಟು ಅಬ್ಸಾರ್ಬ್ ಟೆಕ್ನಿಕಲ್ ನೋ ಹೌ ಫ್ರಮ್ ತೈವಾನೀಸ್ ಇನ್ಸ್ಟಿಟ್ಯೂಟ್ಸ್. ನಾವು ಇನ್ಸ್ಟಿಟ್ಯೂಟ್ಸ್ ಜೊತೆ ನಾವು ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ದೀವಿ. ಆಮೇಲೆ ಸೌತ್ ಕೊರಿಯಾ, ಅವರಲ್ಲಿ ಸ್ಯಾಮ್ಸಂಗ್ ಅವರು ನಮ್ಮಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಮ್ಯಾನುಫ್ಯಾಕ್ಚರಿಂಗು, ಟೆಕ್ ಪಾರ್ಟ್ನರ್ಶಿಪ್ಪು, ವೈಲ್ ಅಕಾಡೆಮಿಕ್ ಅಂಡ್ ಇಂಡಸ್ಟ್ರಿ ಡಿಸ್ಕಷನ್ಸ್ ಮುಂದುವರಿಸಿದ್ದೀವಿ. ಇದನ್ನ ನಾವು ಇಷ್ಟು ಪ್ರೋಗ್ರೆಸ್ ಮಾಡ್ಕೊಂಡಿದ್ದೀವಿ ನಾವು
0: ಮಾಡಿದ್ದೀವಿ ಅಂತ. ಅಂದರೆ ಈಗ ತೈವಾನು, ದಕ್ಷಿಣ ಕೊರಿಯಾ, ಜಪಾನು, ಅಮೆರಿಕಾ, ಈ ದೇಶಗಳೆಲ್ಲ ಸೂಕ್ತ ರೀತಿಯಲ್ಲಿ ಒಂದು ಈ ಒಂದು ಇದು ಸೆಮಿಕಂಡಕ್ಟರ್ ವಲಯದಲ್ಲಿ ಭಾಳ ಪರಿಣಾಮಕಾರಿ ಕೆಲಸ ಮಾಡ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರ.
1: ನಾವು ಅವ್ರ ಜೊತೆ ನಾವು ಪಾರ್ಟ್ನರ್ಶಿಪ್ಗೆ ನಾವು
0: ಮುಂದುವರೆದ
1: ಒಂದು ಹೆಜ್ಜೆ ಮುಂದೆ ಹಾಕಿದ್ದೀವಿ ನಾವು.
0: ಸೊ ಅದು ಬಹಳ ಒಂದು ಮಹತ್ವದ ಬೆಳವಣಿಗೆ. ಸರ್, ಈಗ ಈ ಮುಂದಿನ 50 ವರ್ಷಗಳಲ್ಲಿ ಈ ಜಾಗತಿಕ ಸೆಮಿಕಂಡಕ್ಟರ್ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡೋದಕ್ಕೆ ಏನಾದರೂ ನೀಲಿ ನಕ್ಷೆ ಅಂದರೆ ರೋಡ್ ಮ್ಯಾಪ್ ಥರ ಏನಾದರೂ ಮಾಡಿದ್ದೀರಾ? ಹೇಗೆ
1: ಮಾಡಿದ್ದಾರೆ? ಈಗ ನೀತಿ ಆಯೋಗ ಅವ್ರೇನು ಮಾಡಿದ್ದಾರೆ, ಏಮ್ಸ್ ಟು ಬಿಲ್ಡ್ 120 to 150 billion ಸೆಮಿಕಂಡಕ್ಟರ್ ವ್ಯಾಲ್ಯೂ ಚೈನ್ ಬೈ 2035.
0: ಓಕೆ,
1: ಅವನ್ನ ರೋಡ್ ಮ್ಯಾಪ್ ಮಾಡ್ಕೊಂಡಿದ್ದೀವಿ, 10-year ರೋಡ್ ಮ್ಯಾಪ್. ಸಬ್ಸಿಕ್ವೆಂಟ್ ಸೆಮಿಕಾನ್ ಇಂಡಿಯಾ ಪ್ರೋಗ್ರಾಮ್ 2 ಅಂತ, ಪ್ರೋಗ್ರಾಮ್ 1 ಸಾಕಷ್ಟು ಅಚೀವ್ ಮಾಡಿದ್ದೀವಿ ಡೊಮೆಸ್ಟಿಕ್ ಕಂಪನೀಸ್ ಜೊತೆ. ಈಗ ಪ್ರೋಗ್ರಾಮ್ 2ನಲ್ಲಿ, ಫಸ್ಟ್ ಪ್ರೋಗ್ರಾಮ್ 1ನಲ್ಲಿ ಏನು ಅಚೀವ್ ಮಾಡಿದ್ದೀವಿ ಅದು ಹೇಳ್ತೀನಿ. ಅದು ಪ್ರೋಗ್ರಾಮ್ 1 2021 to 2026 ಸೆಮಿಕಾನ್ 1 ಎಸ್ಟಾಬ್ಲಿಷ್ಡ್ ಫೌಂಡೇಶನಲ್ ಇನ್ಫ್ರಾಸ್ಟ್ರಕ್ಚರ್ ವಿತ್ ಅನ್ ಔಟ್ಲೇ ಆಫ್ 76,000 crore, 76,000 crore ಅಪ್ರೂವಿಂಗ್ 12 units, ಟಾರ್ಗೆಟಿಂಗ್ ಮೆಚ್ಯೂರ್ ಲಾಜಿಸ್ಟಿಕ್ ನೋಡ್ಸ್ ಡಿಸ್ಪ್ಲೇ OSAT, ಅಂದರೆ ಔಟ್ಸೋರ್ಸ್ ಸೆಮಿಕಂಡಕ್ಟರ್ ಅಸೆಂಬ್ಲಿ ಅಂಡ್ ಟೆಸ್ಟ್. ಇಷ್ಟು ಮಾಡಿದ್ದೀವಿ ಪ್ರೋಗ್ರಾಮ್ 1ನಲ್ಲಿ ಸೆಮಿಕಾನ್ 1. ಈಗ ಫೇಸ್ 2 2026 to 2035 ವಿಷನ್ ಏನು ಅಂದರೆ, ವಿ ಹ್ಯಾವ್ ಸೆಟ್ ಟು ಅಚೀವ್ ಬ್ಯಾಕ್ಡ್ ಬೈ ಅನ್ ಔಟ್ಲೇ ಆಫ್ 127,500 crore ಟು ಶಿಫ್ಟ್ ಫ್ರಮ್ ಬೇಸಿಕ್ ಎಕೋಸಿಸ್ಟಮ್ ಕ್ರಿಯೇಷನ್ ಟು ಡೀಪ್ ಕನ್ಸಾಲಿಡೇಷನ್, ಟಾರ್ಗೆಟಿಂಗ್ 35 to 50% ಚಿಪ್ ಸೆಲ್ಫ್ ಎಫಿಷಿಯನ್ಸಿ. ಟೇಕ್ ಆಫ್ ಸ್ಟೇಜಲ್ಲಿ ಇದ್ದೀವಿ ನಾವು.
0: ಸೊ ಈ ಒಂದು ಅಂದರೆ ಈಗ ಈ ಭಾರತದ ಸೆಮಿಕಂಡಕ್ಟರ್ ಮಿಷನ್ನು ಒಂದು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಒಂದು ಮಹತ್ವದ ಪಾತ್ರ ನಿರ್ವಹಿಸಬಲ್ಲದು ಅಂತ ನಿಮ್ಮ ಒಂದು ಅಬ್ಸರ್ವೇಷನ್ ಪ್ರಕಾರ ನಿಮ್ಮ?
1: ಇವಾಗ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡು ಕೈ ಚಾಚಿ ಕಂಪನಿಗಳಿಗೆ ಇನ್ಸೆಂಟಿವ್ಸ್ ಕೊಡ್ತಾ ಇರೋದು ನೋಡಿದ್ರೆ ಇದು ಅಚೀವಬಲ್. ಇದು 35 to 50% ಚಿಪ್ ಸೆಲ್ಫ್ ಸಫಿಷಿಯನ್ಸಿ ಮಾಡ್ಬೋದು ಅಂತ ಇದಿದೆ,
0: ಮಾಡುವಂಥ ಸಾಧ್ಯತೆಗಳಿದ್ದಾವೆ ಅಂತ
1: ಸಾಧ್ಯತೆ ಇದೆ.
0: ಎಸ್ ಸರ್, ನಿಲ್ರಾಜ್ ಅರಸ್ ಅವರೇ, ಭಾಳಷ್ಟು ವಿಷಯಗಳನ್ನು ನೀವು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ ನಮ್ಮ ಶ್ರೋತೃಗಳ ಪರವಾಗಿ, ಆಕಾಶವಾಣಿ ಪರವಾಗಿ ಮತ್ತು ಆಕಾಶವಾಣಿ ಸುದ್ದಿ ವಿಭಾಗದ ಪರವಾಗಿ. ನಿಮಗೆ ಅನಂತ ಅನಂತ ಧನ್ಯವಾದಗಳು.
1: ಧನ್ಯವಾದಗಳು.
2: ಇದುವರೆಗೆ ಕೇಂದ್ರ ಸರ್ಕಾರದ ಜನ್ ಸೇವಾ ಸೇ ದೇಶ್ ಸೇವಾ ಅಭಿಯಾನದ ಹಿನ್ನೆಲೆಯಲ್ಲಿ ಸೆಮಿಕಂಡಕ್ಟರ್ ಮಿಷನ್ ವಲಯದ ಸಾಧನೆ ಕುರಿತ ವಿಶೇಷ ಸಂದರ್ಶನ ಕೇಳಿದಿರಿ. ಸಂದರ್ಶನದಲ್ಲಿ ಭಾಗವಹಿಸಿದ್ದವರು ಅನಿಲ್ ರಾಜೆ ಅರಸ್, ಹಿರಿಯ ಪತ್ರಕರ್ತರು, ಲೇಖಕರು ಹಾಗೂ ಆರ್ಥಿಕ ವಿಶ್ಲೇಷಕರು. ಇವರನ್ನು ಸಂದರ್ಶಿಸಿದವರು ವಿ ನಂಜುಂಡಪ್ಪ, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಅಕ್ಷಯ್ HM, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ

ಇದೀಗ ಒಂದು ಚಿತ್ರಗೀತೆ, ತ್ರಿಕೋನ ಚಿತ್ರದ ಹಾಡು. ಚೇತನ್ ನಾಯ್ಕ್ ಹಾಗೂ ನಿಹಾಲ್ ತಾವ್ರೋ ಅವರ ಕಂಠದಲ್ಲಿದೆ.

ಚಿತ್ರಗೀತೆ ಕೇಳಿದ್ರಿ. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಮೈಸೂರು, ಚಾಮರಾಜನಗರ, ವಿಜಯನಗರ ಸೇರಿದಂತೆ ವಿವಿಧೆಡೆ ಕೇಂದ್ರ ಬರ ಅಧ್ಯಯನ ತಂಡದಿಂದ ಪರಿಶೀಲನೆ. ಬರಗಾಲದಿಂದ 177 ತಾಲೂಕುಗಳಲ್ಲಿ 46,000 ಕೋಟಿ ರೂಪಾಯಿ ನಷ್ಟ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಬೆಂಗಳೂರು ಮಹಾನಗರದ ಆರ್ಥಿಕಾಭಿವೃದ್ಧಿ ಯೋಜನೆ ಕುರಿತು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸಲಹಾ ಸಮಿತಿ ಸಭೆ. ಎಸ್ಐಆರ್ನಲ್ಲಿ ಫಾರಂ 7 ದುರುಪಯೋಗಪಡಿಸಿಕೊಂಡವರ ವಿರುದ್ಧ ಕಾನೂನು ಕ್ರಮ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಹಾಗೂ ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಗೆದ್ದಿರುವ ಕ್ರೀಡಾಪಟುಗಳಿಗೆ ನಾಳೆ ಬಹುಮಾನದ ಮೊತ್ತ ಘೋಷಿಸಲು ರಾಜ್ಯ ಸರ್ಕಾರ ನಿರ್ಧಾರ. ಕೇಂದ್ರ ಬರ ಅಧ್ಯಯನ ತಂಡ ರಾಜ್ಯದ ಮೈಸೂರು, ವಿಜಯನಗರ ಸೇರಿದಂತೆ ಬರಪೀಡಿತ ಪ್ರದೇಶಗಳಲ್ಲಿ ಇಂದು ಬರ ಪರಿಶೀಲನೆ ನಡೆಸಿತು. ವಿಜಯನಗರದಲ್ಲಿ ಡಾಕ್ಟರ್ ಜೆ ಹರ್ಷ, ಚಟ್ಟಿರಾಮ್ ಮೀನಾ, ಅಜಿತ್ ಕುಮಾರ್ ಸಾಹು, ಅಮರೇಂದ್ರ ಸಿಂಗ್ ಅವರನ್ನೊಳಗೊಂಡ ಕೇಂದ್ರ ತಂಡ ಬರ ಅಧ್ಯಯನ ನಡೆಸಿತು. ವಿಬಿಜಿ ರಾಮ್ಜಿ ಯೋಜನೆಯಡಿಯಲ್ಲಿ ಹರಪನಹಳ್ಳಿ ತಾಲೂಕಿನ ನಿಲಗುಂದದ ಹೂಳೆತ್ತುವ ಕಾಮಗಾರಿಯನ್ನು ತಂಡ ಪರಿಶೀಲನೆ ನಡೆಸಿತು. ಬಳಿಕ ಇಟಿಗಿ ಗ್ರಾಮದಲ್ಲಿ ಮೆಕ್ಕೆಜೋಳದ ಹೊಲಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆಯಿತು.

0: ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗರಿಮಾ ಪನ್ನಾರ್ ಸೇರಿದಂತೆ ಕೃಷಿ ಇಲಾಖೆಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಇನ್ನೊಂದೆಡೆ ಮೈಸೂರಿನಲ್ಲಿಂದು ಕೇಂದ್ರದ ಅಧಿಕಾರಿಗಳ ತಂಡ ಗೇರ್ದಡ ಹಾಗೂ ಅರಕೆರೆ ಗ್ರಾಮಕ್ಕೆ ಭೇಟಿ ನೀಡಿ ಬರ ಪರಿಶೀಲನೆ ನಡೆಸಿದೆ. ಈ ವೇಳೆ ಹೊಗೆಸೊಪ್ಪು ರಾಗಿ ಬೆಳೆ ಹಾನಿಯ ಬಗ್ಗೆ ಕೃಷಿ ಇಲಾಖೆಯ ಅಧಿಕಾರಿಗಳು ವಿವರ ನೀಡಿದ್ದಾರೆ. ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ಆರ್ ಹಾಗೂ ಜಂಟಿ ಕಾರ್ಯ ಕೃಷಿ ನಿರ್ದೇಶಕ ಎಚ್ ರವಿ ಸೇರಿದಂತೆ ಅಧಿಕಾರಿಗಳ ತಂಡ ಮಳೆಯ ಕೊರತೆಯಿಂದ ಬೆಳೆಗಳಿಗೆ ಉಂಟಾಗಿರುವ ಹಾನಿ, ಬರಿದಾಗಿರುವ ಕೆರೆಗಳು, ಕುಡಿಯುವ ನೀರಿನ ಸಮಸ್ಯೆ ಕುರಿತಂತೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಕೇಂದ್ರ ಅಧ್ಯಯನ ತಂಡವು ಇಂದು ಚಾಮರಾಜನಗರ ತಾಲೂಕಿನ ಕೆರೆಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದೆ. ಡಾಕ್ಟರ್ ಸುದಾಮ್ ಭಾಗ್ ನೇತೃತ್ವದ ಕೇಂದ್ರ ತಂಡ ಒಣಗಿದ ಜೋಳ, ನೀರಿನ ಲಭ್ಯತೆ ಹಾಗೂ ಮೇವು ಪೂರೈಕೆ ಬಗ್ಗೆ ಪರಿಶೀಲನೆ ನಡೆಸಿತು. ಇದೇ ವೇಳೆ ತಂಡದ ಅಧಿಕಾರಿಗಳು ರೈತರು ಹಾಗೂ ಜಿಲ್ಲಾಧಿಕಾರಿ ಶ್ರೀರೂಪಾ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಭಾನುಪ್ರಕಾಶ್ ಅವರಿಂದ ಮಾಹಿತಿ ಪಡೆದರು. ಈ ವೇಳೆ ಮಾತನಾಡಿದ ರೈತರು, ಕೇಂದ್ರ ಸರ್ಕಾರವು ಎಕರೆಗೆ 50,000 ಬೆಳೆ ಹಾನಿ ಪರಿಹಾರ ನೀಡಬೇಕು, ಹಾಕಿದ ಬಂಡವಾಳ ಕೂಡ ಬಾರದಂತಾಗಿದ್ದು ಕಂಡು ಕೇಳರಿಯದ ಬರ ಇದಾಗಿದೆ ಎಂದು ಮನವಿ ಮಾಡಿದ್ದಾರೆ. ಬರ ವೀಕ್ಷಣೆಗಾಗಿ ರಾಜ್ಯಕ್ಕೆ ಆಗಮಿಸಿರುವ ಕೇಂದ್ರದ ತಂಡವನ್ನು 3 ತಂಡಗಳಾಗಿ ವಿಂಗಡಿಸಿ ರಾಜ್ಯದ ವಿವಿಧ ಭಾಗಗಳಿಗೆ ಕಳುಹಿಸಲಾಗಿದೆ ಎಂದು ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೊದಲನೇ ಪಟ್ಟಿಯಲ್ಲಿ ಬರಪೀಡಿತ ಎಂದು ಘೋಷಿಸಿದ್ದ 101 ತಾಲೂಕುಗಳ ಪರಿಸ್ಥಿತಿಯನ್ನು ಪರಿಶೀಲಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಎರಡನೇ ಹಂತದಲ್ಲಿ ಘೋಷಿಸಿರುವ ಉಳಿದ 77 ತಾಲೂಕುಗಳಿಗೂ ಭೇಟಿ ನೀಡಿ ಪರಿಶೀಲನೆ ನಡೆಸುವಂತೆ ಮನವಿ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೇಂದ್ರ ತಂಡದ ಸದಸ್ಯರು ರೈತರೊಂದಿಗೆ ನೇರವಾಗಿ ಮಾತನಾಡಿದ್ದು, ಕೃಷಿ ಜಮೀನುಗಳಿಗೆ ತೆರಳಿ ವಾಸ್ತವ ಪರಿಸ್ಥಿತಿ ಪರಿಶೀಲಿಸಿದ್ದಾರೆ. ಆಯಾ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೇಂದ್ರ ತಂಡಕ್ಕೆ ಪರಿಸ್ಥಿತಿ ವಿವರಿಸಿದ್ದಾರೆ. ರಾಜ್ಯದ 177 ತಾಲೂಕುಗಳಲ್ಲಿ ಈಗಾಗಲೇ ಸುಮಾರು 46,000 ಕೋಟಿ ನಷ್ಟ ಸಂಭವಿಸಿದೆ. ಸುಮಾರು 10,000 11,000 ಕೋಟಿ ಪರಿಹಾರ ನೀಡುವಂತೆ ಮನವಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ.
1: ಕೇಂದ್ರದ ಬರ ವೀಕ್ಷಣೆಯ ತಂಡ ಈಗಾಗಲೇ 3 ತಂಡಗಳನ್ನು ಮಾಡಿಕೊಂಡು ಇಡೀ ರಾಜ್ಯದ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. 3ನೇ ತಾರೀಕಿಂದ 6ನೇ ತಾರೀಕಿನವರೆಗೂ ಅವರು 5ನೇ ತಾರೀಕು ಮತ್ತು 6ನೇ ತಾರೀಕು ಕೊನೆ ದಿವಸ ಒಂದೊಂದು ತಂಡ 4 ಜಿಲ್ಲೆಗಳಿಗೆ ಹೋಗ್ತಾ ಇದ್ದಾರೆ. ಪ್ರಾಕ್ಟಿಕಲ್ ಆಗಿ ಏನು ನಾವು ವರದಿಯನ್ನು ಕೊಟ್ಟಿದ್ದೇವೆ, ಅವರು ಈ ತಂಡ ಬಂದಿರತಕ್ಕಂಥದ್ದು 101 ತಾಲೂಕನ್ನ ಬರಪೀಡಿತ ಪ್ರದೇಶ ಅಂತ ಹೇಳಿ ಏನು ಘೋಷಣೆ ಮಾಡಿದ್ವಿ ಮೊದಲನೇ ಪಟ್ಟಿಯಲ್ಲಿ, ಆ ಕ್ಷೇತ್ರಗಳಿಗೆ ವೀಕ್ಷಣೆ ಮಾಡ್ತಾರೆ.
0: ಇದೇ ವೇಳೆ ಕಂದಾಯ ಇಲಾಖೆಯ ವಿವಿಧ ಸೇವೆಗಳ ಶುಲ್ಕಗಳು ಏಕಾಏಕಿ ಹೆಚ್ಚಳವಾಗಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, ಜೀವನ ವೆಚ್ಚ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಕೆಲವು ಶುಲ್ಕಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿಸಲಾಗಿದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಬೆಂಗಳೂರು ಮಹಾನಗರ ಪ್ರದೇಶದ ಆರ್ಥಿಕ ಅಭಿವೃದ್ಧಿ ಯೋಜನೆ ಕುರಿತ ಸಲಹಾ ಸಿಎ ಸಭೆ ನಡೆಸಿದರು. ಸಭೆಯಲ್ಲಿ ಸಚಿವರಾದ ಎಂಬಿ ಪಾಟೀಲ್, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಭೈರತಿ ಸುರೇಶ್, ಸಂಸದ ಹಾಗೂ ಮುಖ್ಯಮಂತ್ರಿ ಪ್ರಧಾನ ಸಲಹೆಗಾರ ಡಾಕ್ಟರ್ ಜಿಸಿ ಚಂದ್ರಶೇಖರ್, ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಎಲ್ಕೆ ಅತೀಕ್, ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಜಿಬಿಎ ಮುಖ್ಯ ಆಯುಕ್ತ ಡಾಕ್ಟರ್ ಎಂ ಮಹೇಶ್ವರ ರಾವ್ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗವಹಿಸಿದರು. ಬಾಲಕೃಷ್ಣನ್ ಮತ್ತಿತರರು ಸಭೆಯಲ್ಲಿ ಭಾಗವಹಿಸಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಸ್ಐಆರ್ ಫಾರಂ 7 ದುರುಪಯೋಗ ಪಡಿಸಿಕೊಂಡರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುದ್ರಿತ ಫಾರಂಗಳನ್ನು ಬೃಹತ್ ಪ್ರಮಾಣದಲ್ಲಿ ಹೇಗೆ ಪಡೆಯಲಾಗುತ್ತಿದೆ ಮತ್ತು ಹೇಗೆ ಸಲ್ಲಿಸಲಾಗುತ್ತಿದೆ ಎಂಬುದರ ಬಗ್ಗೆ ಪ್ರಶ್ನಿಸಿದ್ದಾರೆ.

0: ಚುನಾವಣಾ ಕಾನೂನುಗಳನ್ನು ಉಲ್ಲಂಘಿಸುವವರು ಕಾನೂನು ಕ್ರಮದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ರಾಜ್ಯದ ಕ್ರೀಡಾಪಟುಗಳಿಗೆ ನೀಡಲಾಗುತ್ತಿರುವ ಬಹುಮಾನ ಮೊತ್ತವನ್ನು ಪರಿಶೀಲಿಸಲಾಗುತ್ತಿದ್ದು ಈಗಾಗಲೇ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಲಾಗಿದೆ ಎಂದು ಕ್ರೀಡಾ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಗೆದ್ದಿರುವ ಕ್ರೀಡಾಪಟುಗಳಿಗೆ ಎಷ್ಟು ಬಹುಮಾನ ನೀಡಬೇಕು ಎಂಬುದನ್ನು ನಾಳೆ ಘೋಷಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಅಥ್ಲೀಟ್ ಪೂವಮ್ಮ ಅವರು ಜಪಾನ್ನಲ್ಲಿದ್ದಾಗಲೇ ಸಂಪರ್ಕಿಸಿ ಅಭಿನಂದಿಸಲು ಪ್ರಯತ್ನಿಸಿದ್ದೆವು, ಆದರೆ ಸಂಪರ್ಕ ಅಸಾಧ್ಯವಾಗಿರಲಿಲ್ಲ. ಭಾರತಕ್ಕೆ ಬಂದ ಕೆಲವೇ ಕ್ಷಣಗಳಲ್ಲಿ ಎಲ್ಲಾ ಕ್ರೀಡಾಪಟುಗಳೊಂದಿಗೆ ಮಾತನಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಯೋತ್ಪಾದನೆಯ ವಿರುದ್ಧ ದಿಟ್ಟ ಹೆಜ್ಜೆ ಕುರಿತ ಒಂದು ವರದಿ ಇಲ್ಲಿದೆ. 26/11 ದಾಳಿಯಲ್ಲಿ ಪಾಕಿಸ್ತಾನದ ಬಂದೂಕುಧಾರಿಗಳು ಮುಂಬೈಯನ್ನು 4 ದಿನಗಳ ಕಾಲ ವಶಪಡಿಸಿಕೊಂಡಾಗ ಭಾರತದ ಉತ್ತರ ಕಾಗದ ಪತ್ರಗಳಾಗಿತ್ತು. ದಾಖಲೆಗಳು ಗಡಿಯನ್ನು ದಾಟಿ ಹೋದವು, ಆದರೆ ಯಾವುದೇ ಕಠಿಣ ಕ್ರಮ ಕೈಗೊಳ್ಳಲಿಲ್ಲ. ದಾಳಿಗಳು ನಡೆಯುತ್ತಲೇ ಇದ್ದವು. ಕ್ಷಮೆಯಾಚಿಸುವ ಪದ್ಧತಿ 2016 ಸೆಪ್ಟೆಂಬರ್ನಲ್ಲಿ ಕೊನೆಗೊಂಡಿತು. ಭಾರತೀಯ ಪಡೆಗಳು ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸಿದವು. 2019 ಫೆಬ್ರವರಿಯಲ್ಲಿ ಮಿರಾಜ್ ಯುದ್ಧ ವಿಮಾನಗಳು ಪಾಕಿಸ್ತಾನದೊಳಗಿನ ಬಾಲ್ಕೋಟ್ ಭಯೋತ್ಪಾದಕ ಶಿಬಿರದ ಮೇಲೆ ದಾಳಿ ಮಾಡಿದವು. ಇದು 1971 ನಂತರ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಭಾರತ ನಡೆಸಿದ ವಾಯುದಾಳಿಯಾಗಿದೆ. 2025 ಮೇನಲ್ಲಿ ಆಪರೇಷನ್ ಸಿಂಧೂರ ಮೂಲಕ ಒಂದೇ ರಾತ್ರಿಯಲ್ಲಿ 9 ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸಿತು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇಂದು ಮುಂಜಾನೆಯಿಂದಲೇ ಗುಡುಗು ಸಹಿತ ಭಾರೀ ಮಳೆಯಾಗುತ್ತಿದೆ. ಕಳೆದ ಕೆಲವು ದಿನಗಳಿಂದ ಜಿಲ್ಲೆಯಲ್ಲಿ ಉರಿಬಿಸಿಲಿನ ವಾತಾವರಣ ಕಂಡುಬಂದಿತ್ತು. ಇಂದು ಏಕಾಏಕಿ ಸುರಿದ ಧಾರಾಕಾರ ಮಳೆಯಿಂದಾಗಿ ವಾತಾವರಣದಲ್ಲಿ ವ್ಯತ್ಯಯವಾಗಿದೆ. ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲೂ ಸತತವಾಗಿ ಮಳೆಯಾಗುತ್ತಿದೆ. ಹವಾಮಾನ ಇಲಾಖೆಯ ಮುನ್ಸೂಚನೆ ಪ್ರಕಾರ ಕರಾವಳಿಯ ಜಿಲ್ಲೆಗಳಲ್ಲಿ ಮೇಲ್ಮೈ ಸುಳಿಗಾಳಿಗಳ ಕಾರಣ ಹಗಲು ಮೋಡಗಳ ವಾತಾವರಣ ಇರಲಿದ್ದು ದಿನವಿಡೀ ಗುಡುಗು ಸಹಿತ ತುಂತುರು ಅಥವಾ ಸಾಮಾನ್ಯ ಮಳೆಯಾಗುವ ಸಾಧ್ಯತೆ ಇದೆ. ಇದೇ 10 ತನಕ ಕರಾವಳಿ ಜಿಲ್ಲೆಗಳ ಅಲ್ಲಲ್ಲಿ ಸಂಜೆಯ ಗುಡುಗು ಮಳೆ ಮುಂದುವರಿಯಬಹುದು ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಚಿತ್ರದುರ್ಗ ನಗರದ ವಿವಿಧ ಹೋಟೆಲ್ ಹಾಗೂ ಜ್ಯೂಸ್ ಅಂಗಡಿಗಳ ಮೇಲೆ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯ ಅಧಿಕಾರಿಗಳ ತಂಡ ಇಂದು ದಾಳಿ ನಡೆಸಿ ಆಹಾರದ ಗುಣಮಟ್ಟ ಹಾಗೂ ನೈರ್ಮಲ್ಯವನ್ನು ಪರಿಶೀಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರು, ಚಾಮರಾಜನಗರ, ವಿಜಯನಗರ ಸೇರಿದಂತೆ ವಿವಿಧೆಡೆ ಕೇಂದ್ರ ಬರ ಅಧ್ಯಯನ ತಂಡದಿಂದ ಪರಿಶೀಲನೆ. ಬರಗಾಲದಿಂದ 177 ತಾಲೂಕುಗಳಲ್ಲಿ 46,000 ಕೋಟಿ ರೂಪಾಯಿ ನಷ್ಟ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಬೆಂಗಳೂರು ಮಹಾನಗರದ ಆರ್ಥಿಕ ಅಭಿವೃದ್ಧಿ ಯೋಜನೆ ಕುರಿತು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸಲಹಾ ಸಮಿತಿ ಸಭೆ. ಎಸ್ಐಆರ್ನಲ್ಲಿ ಫಾರಂ 7 ದುರುಪಯೋಗಪಡಿಸಿಕೊಂಡವರ ವಿರುದ್ಧ ಕಾನೂನು ಕ್ರಮ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಹಾಗೂ ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಗೆದ್ದಿರುವ ಕ್ರೀಡಾಪಟುಗಳಿಗೆ ನಾಳೆ ಬಹುಮಾನ ಮೊತ್ತ ಘೋಷಿಸಲು ರಾಜ್ಯ ಸರ್ಕಾರ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: यह स्वतंत्र वाक्य है। वाक्यों में प्रयोग करते समय इनका रूप नहीं बदलता।
1: जैसे बोया पेट बबूल का आम कहां से होई। शरण्य, अब तुम मुहावरे के बारे में बता सकते हो। मुहावरा अंद्रे येनो?
2: मुहावरा वाक्यांश होता है। इसका प्रयोग वाक्यों में होता है। जैसे मोहन माता पिता के लिए अंधे की लकड़ी के समान है।
1: आज हम इस विषय पर कुछ पाठ सीखा है। यशस और शरण्य, हम इस पाठ को यही समाप्त करेंगे।
2: धन्यवाद गुरुजी।
0: धन्यवाद गुरुजी।
3: ರಾಷ್ಟ್ರಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ಇಂದು ಮಂಜುನಾಥ್, ಇವರೊಂದಿಗೆ ಭಾಗವಹಿಸಿದವರು ಶರಣ್ಯ ಬಿ ಎಸ್ ಹಾಗೂ ಯಶಸ್ ಭರದ್ವಾಜ್ ಎಂಬಿ.
5: ಬಾಲ್ಯ ವಿವಾಹವು ಹೆಣ್ಣು ಮಕ್ಕಳ ಜೀವನ, ಆರೋಗ್ಯ, ಸಮಾನತೆ ಮತ್ತು ಮುಕ್ತವಾದ ಆಯ್ಕೆಯ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ. ಕಾನೂನಿನ ಪ್ರಕಾರ ಸರಿಯಾದ ವಯಸ್ಸಿಗೆ ವಿವಾಹವನ್ನು ಮಾಡುವುದರಿಂದ ಹೆಣ್ಣು ಮಕ್ಕಳ ಆರೋಗ್ಯ ಹಾಗೂ ಸಾಮಾಜಿಕ ಜೀವನವು ಉತ್ತಮವಾಗಿರುತ್ತದೆ. ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗಾಗಿದ್ದು ಅದು ಶಿಕ್ಷಾರ್ಹ ಅಪರಾಧ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟ.

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಇನ್ನು ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ 6:30 ಜಿಲ್ಲಾ ವಾರ್ತಾಪತ್ರ. ಕೃಷಿರಂಗ ಕಾರ್ಯಕ್ರಮ 6:51 ಜೈವಿಕ ಗೊಬ್ಬರದ ಮಹತ್ವ ಕುರಿತಾಗಿ ಡಾ ಶುಭಶ್ರೀ ಕೆಎಸ್ ಅವರೊಂದಿಗೆ ಸಂದರ್ಶನ.

ಇವರೊಂದಿಗೆ ತಿಮ್ಮಪ್ಪ ಹೆಚ್ಚಗೌಡ. ಇದಾದ ಬಳಿಕ ತುರುವೇಕೆರೆ ತಾಲೂಕು ಮಂತ್ರಿಕಿನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವ ಪದಗಳು. ಏಳು ಗಂಟೆ 7:45 ಸಿರಿಗಂಧ, 9:15 ಬಿಆರ್ ಗೀತಾ ಹಾಡಿರುವ ಭಾವಗೀತೆಗಳು. ಇನ್ನು ರಾತ್ರಿ 9:30 ಕಾರ್ಯಕ್ರಮ ಜನಪದ ವೈವಿಧ್ಯ, ಸಂಪ್ರದಾಯದ ಹಾಡುಗಳ ಯುವ ಜನಪದ ಕಲಾವಿದೆ ಸಂಗೀತ ಸಂಗಯ್ಯ ಹಿರೇಮಠ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಚಗೌಡ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಇದು. ರಾತ್ರಿ 10:00 ವನಿತಾ ವಿಹಾರ, ಸ್ವಚ್ಛತೆಯಿಂದ ಹಸಿರು ನಾಳೆಯವರೆಗೆ. ಸ್ವಚ್ಛತೆಯೇ ಸೇವೆ ಅಭಿಯಾನದ ಸಂದರ್ಭದಲ್ಲಿ ಸ್ವಯಂ ಸೇವಾ ಸಂಘದ ಚೈತನ್ಯ ಸುಬ್ರಹ್ಮಣ್ಯ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಆಶಾ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:03. ಸಂಜೆಯ ಪ್ರಸಾರದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.

0: ಆಕಾಶದ ಆಚೆ ಏನಿದೆ, ನಕ್ಷತ್ರಗಳ ನಡುವೆ ಎಷ್ಟು ರಹಸ್ಯಗಳಿವೆ, ಅಂತರಿಕ್ಷದ ಬಗ್ಗೆ ನಿಮಗೆಷ್ಟು ಗೊತ್ತು?
1: ಆಕಾಶದ
0: ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ URR ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಆಕಾಶವಾಣಿ 101.3 FM ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. October 4-10 ಪ್ರತಿದಿನ ಮಧ್ಯಾಹ್ನ 3:30-4:30 ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.
2: ಗೆಲುವೆ ಗೆಲುವೆ ಗೆಲುವೆ ನಮಗೆಂದೆಂದಿಗೂ ಗೆಲುವೆ.
3: ಎಸ್, ಸಮಯ ಆಗಿದೆ 3:31. ನೀವು ಟ್ಯೂನ್ ಮಾಡಿದ್ದೀರಾ ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ URR ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಬೆಂಗಳೂರು ಆಕಾಶವಾಣಿ 101.3 FM ರೈನ್ಬೋ ಜಂಟಿಯಾಗಿ ಹಮ್ಮಿಕೊಂಡಿರುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಇದು. ಈ ದಿನ ಎರಡನೇ ದಿನ. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ವಿಷಯ ರಾಕೆಟ್ ಕ್ರಾಂತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು URR ಉಪಗ್ರಹ ಕೇಂದ್ರ ಇಸ್ರೋ ಬೆಂಗಳೂರು. October 10 ಪ್ರತಿದಿನ ಮಧ್ಯಾಹ್ನ 3:30-4:30 ನಿಮಗಾಗಿ ಮೂಡಿ ಬರ್ತಾ ಇರುವಂತಹ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ಇದು. ಮೊದಲಿಗೆ ಕೇಳಿ URR ಉಪಗ್ರಹ ಕೇಂದ್ರದಲ್ಲಿ ವಿಭಾಗ ಮುಖ್ಯಸ್ಥರು ಮತ್ತು ರಾಕೆಟ್ ಬಗ್ಗೆ ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ಪುಸ್ತಕಗಳನ್ನು ಪ್ರಕಟಿಸಿರುವ ಡಾಕ್ಟರ್ ಆನಂದ್ ಎಸ್ ಅವರಿಂದ ರೀಯೂಸಬಲ್ ರಾಕೆಟ್ ಅಥವಾ ಮರುಬಳಕೆ ರಾಕೆಟ್ಗಳು, ಈ ವಿಷಯದ ಕುರಿತು ಸಂಕ್ಷಿಪ್ತ ಮಾಹಿತಿ.

ಪ್ರಿಯ ಶ್ರೋತೃಗಳೇ, ಇಸ್ರೋಗೆ ಸೇರಿದ ಯು ಆರ್ ರಾವ್ ಉಪಗ್ರಹ ಕೇಂದ್ರವು ಆಲ್ ಇಂಡಿಯಾ ರೇಡಿಯೋನೊಂದಿಗೆ ಆಚರಿಸುತ್ತಿರುವ ವಿಶ್ವ ಅಂತರಿಕ್ಷ ಸಪ್ತಾಹಕ್ಕೆ ಸ್ವಾಗತ. ನಾನು ಡಾಕ್ಟರ್ ಆನಂದ್ ಎಸ್, ಯು ಆರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ ವಿದ್ಯುತ್ ಕೋಶ ವಿಭಾಗದ ಡಿವಿಷನ್ ಹೆಡ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಮಾತನಾಡಲಿರುವ ವಿಷಯ ರೀಯೂಸಬಲ್ ರಾಕೆಟ್, ಅಂದರೆ ಮರುಬಳಕೆಯಾಗಬಹುದಾದ ಉಡ್ಡಾವಕ. ಮಾನವ ಇತಿಹಾಸದಲ್ಲಿ ನಾವಿಂದು ಒಂದು ಮಹತ್ವದ ಘಟ್ಟದಲ್ಲಿದ್ದೇವೆ. ಬ್ರಹ್ಮಾಂಡದ ಅನ್ವೇಷಣೆಯಲ್ಲಿ ನಿಜವಾದ ಕ್ರಾಂತಿಗೆ ಸಾಕ್ಷಿಯಾಗುತ್ತಿದ್ದೇವೆ. ದಶಕಗಳ ಕಾಲ ಬಾಹ್ಯಾಕಾಶಕ್ಕೆ ನಮ್ಮ ಪಯಣವು ಅತ್ಯಂತ ದುಬಾರಿ, ಜೊತೆಗೆ ಕಮ್ಮಿ ಸಮರ್ಥವಾದ ವಿಧಾನವನ್ನು ಅವಲಂಬಿಸಿತ್ತು. ನಾವು ಯಾನಕ್ಕಾಗಿ ವಿಮಾನವನ್ನು ಹತ್ತಿ ವಿಮಾನ ಇಳಿದ ತಕ್ಷಣವೇ ಅದನ್ನು ಕಳಚಿ ಬಿಸಾಡುವುದನ್ನು ಕಲ್ಪಿಸಿಕೊಳ್ಳಿ. ಅದೇ ರೀತಿ ನಾವು ಬೃಹತ್ತಾದ ರಾಕೆಟ್ಗಳನ್ನು ನಿರ್ಮಿಸಿ ಕೇವಲ ಒಂದೇ ಬಳಕೆಯ ನಂತರ ಅದರ ಭಾಗಗಳನ್ನು ಉದ್ದೇಶಪೂರ್ವಕವಾಗಿ ಸಾಗರದಲ್ಲಿ ಬೀಳಿಸುತ್ತಿದ್ದೆವು, ಇಲ್ಲವೇ ವಾತಾವರಣದಲ್ಲೇ ಸುಟ್ಟು ಬೂದಿಯಾಗುವಂತೆ ಮಾಡುತ್ತಿದ್ದೆವು. ಈ ಕಾರಣದಿಂದಾಗಿ ನಮ್ಮ ಬಾಹ್ಯಾಕಾಶ ಕನಸುಗಳು ಕೆಲವೇ ಯೋಜನೆಗಳಿಗೆ ಸೀಮಿತವಾಗಿದ್ದವು. ಮರುಬಳಕೆಯ ವಿಧಾನವನ್ನು ಗಮನಿಸೋಣ. ಒಂದು ಗಗನ ನೌಕೆಯನ್ನು ಕಕ್ಷೆಗೆ ಸೇರಿಸಲು ರಾಕೆಟ್ ಭೂಮಿಯ ಗುರುತ್ವಾಕರ್ಷಣೆಯನ್ನು ಮೀರಿ ಗಂಟೆಗೆ 28,000 ಕಿಲೋಮೀಟರ್ಗಳಿಗಿಂತ ಹೆಚ್ಚು ವೇಗವನ್ನು ಪಡೆಯಬೇಕು. ಬಾಹ್ಯಾಕಾಶದ ಅಂಚಿನಿಂದ ಹಲವು ಟನ್ಗಳಷ್ಟು ತೂಕದ ಬೃಹತ್ ಬೂಸ್ಟರ್ ಅನ್ನು ಮರಳಿ ಭೂಮಿಗೆ ತರುವುದು ಎಂದರೆ ಅದೇ ಗುರುತ್ವಾಕರ್ಷಣೆಯ ವಿರುದ್ಧ ಹೋರಾಡುತ್ತಾ ವಾತಾವರಣದ ವಿಪರೀತ ಘರ್ಷಣೆ ಮತ್ತು ಶಾಖವನ್ನು ನಿರ್ವಹಿಸುವುದು ಎಂದರ್ಥ. ಈ ನಿಟ್ಟಿನಲ್ಲಿ 1981 ಪ್ರಯತ್ನಗಳು ಮೊದಲುಗೊಂಡವು. ಅಮೆರಿಕ ಸಂಯುಕ್ತ ಸಂಸ್ಥಾನದ ಸರ್ಕಾರಿ ಸಂಸ್ಥೆ ನಾಸಾ ನಿರ್ಮಿಸಿದ ಸ್ಪೇಸ್ ಶಟಲ್ಗಳು ಮತ್ತು ಅವುಗಳ ಪಯಣದಲ್ಲಿ ಬಳಸಲ್ಪಡುತ್ತಿದ್ದ ಹೊರ ಇಂಧನ ಕೋಶಗಳು ಮರುಬಳಕೆಯಾಗುತ್ತಿದ್ದವು. ಸ್ಪೇಸ್ ಶಟಲ್ ಭಾಗವು ರನ್ವೇಯಲ್ಲಿ ಇಳಿದರೆ ಇಂಧನ ಕೋಶಗಳು ಪ್ಯಾರಾಚೂಟ್ಗಳ ಸಹಾಯದಿಂದ ಭೂಮಿಗೆ ಹಿಂದಿರುಗುತ್ತಿದ್ದವು. ಒಟ್ಟಾರೆ 5 ಸ್ಪೇಸ್ ಶಟಲ್ಗಳು 135 ಯಾನಗಳನ್ನು ನೆರವೇರಿಸಿ ಹಲವು ಉಪಗ್ರಹಗಳನ್ನು ಕಕ್ಷೆಗೆ ಸೇರಿಸಿವೆ. 355 ಗಗನಯಾನಿಗಳನ್ನು ಹಲ ಕೆಲವು ಬಾರಿ ಗಗನಯಾತ್ರೆ ಮಾಡಿಸಿವೆ. ಸುಮಾರು 3 ದಶಕಗಳಷ್ಟು ಗಗನಯಾತ್ರೆಗಳನ್ನು ಮುಗಿಸಿ ಏರುತ್ತಿದ್ದ ವೆಚ್ಚ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಎಲ್ಲಾ ಸ್ಪೇಸ್ ಶಟಲ್ಗಳು 2011 ನಿವೃತ್ತವಾಗಿವೆ. ಇತ್ತೀಚಿನ ಮರುಬಳಕೆಯ ರಾಕೆಟ್ಗಳು ಸಂಪೂರ್ಣ ವಿಭಿನ್ನವಾದ ವಿಧಾನವನ್ನು ಅನುಸರಿಸುತ್ತವೆ. ರಾಕೆಟ್ನ ಮೊದಲ ಹಂತವು ನಂತರದ ಹಂತಗಳು ಮತ್ತು ಗಗನ ನೌಕೆಯನ್ನು ಕಕ್ಷೆಯತ್ತ ತಳ್ಳಿದ ನಂತರ ಪ್ರತ್ಯೇಕಗೊಳ್ಳುತ್ತದೆ. ಅಸಹಾಯಕವಾಗಿ ಬೀಳುವ ಬದಲು ತನ್ನ ಥ್ರಸ್ಟರ್ಗಳನ್ನು ಬಳಸಿ ತನ್ನ ದಿಕ್ಕನ್ನು ಬದಲಾಯಿಸುತ್ತದೆ. ಶಬ್ದಾತೀತ ವೇಗದಲ್ಲಿ ಭೂಮಿಯತ್ತ ಮರಳುವಾಗ ವಾತಾವರಣದ ಘರ್ಷಣೆಯನ್ನು ತಡೆಯಲು ತನ್ನ ಇಂಜಿನ್ಗಳನ್ನು ಮತ್ತೆ ಮತ್ತೆ ಬಳಸುತ್ತದೆ. ರಾಡಾರ್ ಮೊದಲಾದ ಸಂವೇದಕಗಳ ದತ್ತಾಂಶ ಮತ್ತು ಸುಧಾರಿತ ಕೃತಕ ಬುದ್ಧಿಮತ್ತೆಯಿಂದ ತತ್ಕ್ಷಣದಲ್ಲಿ ಮಾರ್ಗದರ್ಶಿಸಲ್ಪಟ್ಟು ಸ್ವಯಂಚಾಲಿತವಾಗಿ ಭೂಮಿಯ ಮೇಲಿನ ರನ್ವೇ, ಲಾಂಚ್ ಪ್ಯಾಡ್ ಅಥವಾ ಸಮುದ್ರದಲ್ಲಿನ ಡ್ರೋನ್ ಹಡಗಿನ ಮೇಲೆ ನಿಖರವಾಗಿ ಇಳಿಯುತ್ತದೆ. ಇದು ಬಾಹ್ಯಾಕಾಶ ತಂತ್ರಜ್ಞಾನದ ಅದ್ಭುತ ಸಾಧನೆ. ಜಗತ್ತಿನ ಅತಿ ಶ್ರೀಮಂತ ಎಲಾನ್ ಮಸ್ಕ್ ಅವರ ನೇತೃತ್ವದ ಸ್ಪೇಸ್ ಎಕ್ಸ್ ಸಂಸ್ಥೆಯು ಮರುಬಳಕೆ ರಾಕೆಟ್ ತಂತ್ರಜ್ಞಾನದ ಮುಂಚೂಣಿಯಲ್ಲಿದೆ. ಫಾಲ್ಕನ್ ಸರಣಿಯ ರಾಕೆಟ್ಗಳು 625 ಯಾನಗಳಲ್ಲಿ 11,800 ಉಪಗ್ರಹಗಳನ್ನು ಕಕ್ಷೆಗೆ ತಲುಪಿಸಿವೆ. ಇದೇ ಕಾಲಾವಧಿಯಲ್ಲಿ ಸಾಂಪ್ರದಾಯಿಕ ಉಡ್ಡಾವಕಗಳು ಸವಾರಿ ಮಾಡಿಸಿದ್ದು 3,500 ಉಪಗ್ರಹಗಳನ್ನು ಮಾತ್ರ. ಇಸ್ರೋನಲ್ಲಿ ಸಹ ಮರುಬಳಕೆ ರಾಕೆಟ್ಗಳ ಪ್ರಯೋಗಗಳು ನಡೆದಿವೆ. RLVTD ಅಥವಾ ರೀಯೂಸಬಲ್ ಲಾಂಚ್ ವೆಹಿಕಲ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ಯಾನಗಳು 2023 ಮತ್ತು 2024 ಚಿತ್ರದುರ್ಗದ ಚಳ್ಳಕೆರೆಯ ರನ್ವೇಯಲ್ಲಿ ಸಫಲವಾಗಿ ಇಳಿದಿವೆ. ಈ ಮರುಬಳಕೆಯ ಪರಿಣಾಮಗಳು ನಿಜಕ್ಕೂ ಅದ್ಭುತವಾಗಿವೆ. ಈ ರೀತಿ ರಾಕೆಟ್ ಬೂಸ್ಟರ್ಗಳನ್ನು RLVಗಳನ್ನು ಮರಳಿ ತಂದು ತ್ವರಿತವಾಗಿ ಪರಿಶೀಲಿಸಿ ಮತ್ತೆ ಮತ್ತೆ ಹಾರಿಸುವುದರಿಂದ ಯಾನದ ವೆಚ್ಚವು ಭಾರೀ ಪ್ರಮಾಣದಲ್ಲಿ ಕಡಿಮೆಯಾಗುತ್ತಿದೆ. ಉದಾಹರಣೆಗೆ, ಸಾಮಾನ್ಯ ರಾಕೆಟ್ಗಳಲ್ಲಿ ಪ್ರತಿ ಕಿಲೋಗ್ರಾಮ್ ಅನ್ನು 600 ಎತ್ತರದ ಕಕ್ಷೆಗೆ ತಲುಪಿಸಲು 400,000 ರೂಪಾಯಿಯಾದರೆ ಮರುಬಳಕೆಯ ರಾಕೆಟಿನಲ್ಲಿ ಈ ವೆಚ್ಚ 2,00,000 ಕಡಿಮೆ. ಮರುಬಳಕೆ ರಾಕೆಟ್ ಯಾನದ ಮುಖೇನ ಬಾಹ್ಯಾಕಾಶವನ್ನು ತಲುಪುವ ಸಾಮರ್ಥ್ಯದಿಂದಾಗಿ ಹವಾಮಾನ ಬದಲಾವಣೆ ಇಲ್ಲವೇ ವೈಪರೀತ್ಯಗಳನ್ನು ಟ್ರ್ಯಾಕ್ ಮಾಡಲು ಮತ್ತು ಜಗತ್ತಿನ ಮೂಲೆ ಮೂಲೆಗೂ ಇಂಟರ್ನೆಟ್ ಸಂಪರ್ಕ ಕಲ್ಪಿಸಲು ಉಪಗ್ರಹಗಳ ಬೃಹತ್ ಜಾಲಗಳನ್ನು ನಾವು ನಿಯೋಜಿಸಬಹುದು.

0: ಇದಲ್ಲದೆ ನಾವು ಹೆಚ್ಚು ಸಮರ್ಥವಾದ ಗಗನ ನೌಕೆಗಳು ಮತ್ತು ಬಾಹ್ಯಾಕಾಶ ನಿಲ್ದಾಣಗಳನ್ನು ನಿರ್ಮಿಸಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಚಂದ್ರನ ಮೇಲೆ ಶಾಶ್ವತ ನೆಲೆಗಳನ್ನು ಸ್ಥಾಪಿಸಲು ಮತ್ತು ಮಂಗಳ ಗ್ರಹಕ್ಕೆ ಮಾನವರನ್ನು ಕಳುಹಿಸಲು ನಿಜವಾದ ಮರುಬಳಕೆ ಅತ್ಯಗತ್ಯ. ಒಟ್ಟಾರೆ ಒಮ್ಮೆ ಬಳಸಿ ಬಿಸಾಡುವ ಬಾಹ್ಯಾಕಾಶ ಯಾನದ ಯುಗ ಅಂತ್ಯಗೊಳ್ಳುತ್ತಿದೆ. ಇಂದು ನಾವು ಮರುಬಳಕೆ ರಾಕೆಟ್ ಕ್ರಾಂತಿ ಮಾಡುತ್ತಿದ್ದೇವೆ. ಬಾಹ್ಯಾಕಾಶದಲ್ಲಿ ಇತರ ಆಕಾಶ ಕಾಯಗಳ ಮೇಲೆ ವಾಸಿಸುವ ಸಾಧ್ಯತೆಗಳು ಇನ್ನು ಮುಂದೆ ಕೇವಲ ಕನಸಲ್ಲ, ಇಂಜಿನಿಯರಿಂಗ್ ಸಾಧನೆಯ ಮೇರುವಿನ ಸಾಕಾರ ಎಂದು ಖಡಾಖಂಡಿತವಾಗಿ ಹೇಳಬಹುದು. ಧನ್ಯವಾದಗಳು
1: ಸ್ನೇಹಿತರೆ. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ ವಿಶೇಷವಾದಂತಹ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಈಗಷ್ಟೇ ನೀವು ಕೇಳಿದ್ರಲ್ಲ, ಡಾಕ್ಟರ್ ಆನಂದ್ ಎಸ್ ಅವರಿಂದ ರಿಯೂಸಬಲ್ ರಾಕೆಟ್ ಅಥವಾ ಮರುಬಳಕೆ ರಾಕೆಟ್ಗಳು ಈ ಕುರಿತ ಸಂಕ್ಷಿಪ್ತ ಮಾಹಿತಿಯನ್ನ ಕೇಳಿದ್ರಿ. ಈಗ ರಸಪ್ರಶ್ನೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಂತಹ ಸಮಯ. ಬಾಹ್ಯಾಕಾಶ ಸಂಬಂಧಿತ ಪ್ರಶ್ನೆಗಳು ಇಲ್ಲಿರುತ್ತೆ, ಕೇಳುಗರು ಇದಕ್ಕೆ ಉತ್ತರಿಸಿ ಆಕರ್ಷಕ ಬಹುಮಾನವನ್ನು ಗೆಲ್ಲಬಹುದು. ಪ್ರತಿ ಪ್ರಶ್ನೆಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ. ಹಾಡು ಮುಗಿಯೋದ್ರೊಳಗೆ ನೀವು ನಿಮ್ಮ ಉತ್ತರವನ್ನು ಕಳಿಸಬೇಕು. ಬಹುಮಾನ ಇಸ್ರೋ ಅಧಿಕಾರಿಗಳು ತಲುಪಿಸ್ತಾರೆ. ಈ ಸ್ಪರ್ಧೆಯಲ್ಲಿ ಇಸ್ರೋ ಅಧಿಕಾರಿಗಳ ತೀರ್ಮಾನವೇ ಅಂತಿಮ. ಹಾಗಿದ್ರೆ ತಡ ಮಾಡದೆ ಇವತ್ತಿನ ಮೊದಲನೇ ಪ್ರಶ್ನೆಯನ್ನ ಕೇಳಬಿಡೋಣ ಅಲ್ಲ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಎಂದು ಕರೆಯಲ್ಪಡುವ ಇಸ್ರೋದ ಮೊದಲ ಅಧ್ಯಕ್ಷರು ಯಾರು? ಪ್ರಶ್ನೆ ಮತ್ತೊಮ್ಮೆ. ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಎಂದು ಕರೆಯಲ್ಪಡುವ ಇಸ್ರೋದ ಮೊದಲ ಅಧ್ಯಕ್ಷರು ಯಾರು ಅನ್ನೋದು ಮೊದಲ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ ಕೊಡೋದು 9480910013 ಈ ಸಂಖ್ಯೆಗೆ.

ಸಮಯ 3:43 ಆಗಿದೆ. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ಇದು. ಮೊದಲನೇ ಪ್ರಶ್ನೆ ಕೇಳಿದೆ, ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಎಂದು ಕರೆಯಲ್ಪಡುವ ಇಸ್ರೋದ ಮೊದಲ ಅಧ್ಯಕ್ಷರು ಯಾರು ಅಂಥೇಳಿ. ಸರಿಯಾದ ಉತ್ತರ ಆಗಿತ್ತು ಡಾಕ್ಟರ್ ವಿಕ್ರಮ್ ಸಾರಾಭಾಯಿ. ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು 1969 ಇಸ್ರೋ ಸ್ಥಾಪನೆಗೆ ಕಾರಣರಾದ ಉದ್ಯಮಿ, ನುರಿತ ವಿಜ್ಞಾನಿ ಮತ್ತು ಮುಂದಾಲೋಚನೆ ಇದ್ದ ನಾಯಕರು. ಇವರು ಭಾರತದ ಬಾಹ್ಯಾಕಾಶ ಸಂಶೋಧನೆಗೆ ಭದ್ರವಾದ ಅಡಿಪಾಯ ಹಾಕಿದರು. ಎರಡನೇ ಪ್ರಶ್ನೆ ಈ ರೀತಿ ಇದೆ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. 1981 2011 ಚಾಲ್ತಿಯಲ್ಲಿದ್ದ ವಿಮಾನದಂತೆ ರನ್ವೇ ಮೇಲೆ ಇಳಿಯುತ್ತಿದ್ದ ಮರುಬಳಸಬಹುದಾದ ಉಡಾವಣಾ ವಾಹನ ಯಾವುದು? ಪ್ರಶ್ನೆ ಮತ್ತೊಮ್ಮೆ. 1981 ಚಾಲ್ತಿಯಲ್ಲಿದ್ದ ವಿಮಾನದಂತೆ ರನ್ವೇ ಮೇಲೆ ಇಳಿಯುತ್ತಿದ್ದ ಮರುಬಳಸಬಹುದಾದ ಉಡಾವಣಾ ವಾಹನ ಯಾವುದು? ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನಿಮಗೆ ಒಂದು ಹಾಡಿನ ಅವಕಾಶ ಎಂದಿನ ಹಾಗೆ ಇರುತ್ತೆ.

2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ಎಫ್ಎಂ ರೈನ್ಬೋದಲ್ಲಿ ಮೂಡಿ ಬರ್ತಾ ಇದೆ. ಸಮಯ 3:50. ಎರಡನೇ ಪ್ರಶ್ನೆ ಕೇಳಿದ್ವಿ, 1981 2011 ಚಾಲ್ತಿಯಲ್ಲಿದ್ದ ವಿಮಾನದಂತೆ ರನ್ವೇ ಮೇಲೆ ಇಳಿಯುತ್ತಿದ್ದ ಮರುಬಳಸಬಹುದಾದ ಉಡಾವಣಾ ವಾಹನ ಯಾವುದು ಅಂತ. ಸರಿಯಾದ ಉತ್ತರ ಆಗಿತ್ತು ಸ್ಪೇಸ್ ಶಟಲ್. ಅಮೆರಿಕ ಸಂಯುಕ್ತ ಸಂಸ್ಥಾನದ ನಾಸಾ ಸಂಸ್ಥೆ ನಿರ್ಮಿಸಿದ ಒಂದು ಪ್ರೋಟೋಟೈಪ್ ಮತ್ತು 5 ಸ್ಪೇಸ್ ಶಟಲ್ಗಳು ಸುಮಾರು 135 ಯಾನಗಳಲ್ಲಿ 850 ಗಗನಯಾತ್ರಿಗಳು ಮತ್ತು ಹಬಲ್, ಚಂದ್ರ, ಮೆಗಲಾನ್, ಯುಲಿಸಿಸ್ ಮೊದಲಾದ 180 ಉಪಗ್ರಹಗಳನ್ನು ಕಕ್ಷೆಗೆ ತಲುಪಿಸಿದೆ. ಇನ್ನು ಮೂರನೇ ಪ್ರಶ್ನೆ ಕಡೆ ಹೊರಳುವಂತಹ ಸಮಯ ಇದು. ಇಂದಿನ ಭಾಷಣದಲ್ಲಿ ವಿವರಿಸಲ್ಪಟ್ಟ ಇಸ್ರೋ ನಿರ್ಮಿತ ಪ್ರಾಯೋಗಿಕ ಮರುಬಳಕೆ ರಾಕೆಟ್ ಯಾವುದು ಅನ್ನೋದು ಇವತ್ತಿನ ಮೂರನೇ ಪ್ರಶ್ನೆ. ಈಗಾಗಲೇ ಡಾಕ್ಟರ್ ಆನಂದ್ ಎಸ್ ಅವರಿಂದ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಒಳಗೊಂಡಂತಹ ಒಂದು ಆಡಿಯೋನ ಕೇಳಿದ್ರಲ್ಲ ನೀವು. ಈ ಭಾಷಣದಲ್ಲಿ ವಿವರಿಸಲ್ಪಟ್ಟ ಇಸ್ರೋ ನಿರ್ಮಿತ ಪ್ರಾಯೋಗಿಕ ಮರುಬಳಕೆ ರಾಕೆಟ್ ಯಾವುದು ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಹಾಡಿಗೆ ಒಂದು ಹಾಡಿನ ಅವಕಾಶ ಇರುತ್ತೆ, ಉತ್ತರ ಕಳಿಸೋದಕ್ಕೆ ಒಂದು ಹಾಡಿನ ಅವಕಾಶ ಇರುತ್ತೆ. ಬೇಗ ಬೇಗ ನಿಮ್ಮ ಉತ್ತರವನ್ನು 9480091013 ಈ ಸಂಖ್ಯೆಗೆ ತಲುಪಿಸಿ.

ಸಮಯ 3:56 ಆಗ್ತಾ ಇದೆ. ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ಇದು. 3ನೇ ಪ್ರಶ್ನೆಯನ್ನು ಕೇಳಿದ್ದೆ. ಇಂದಿನ ಭಾಷಣದಲ್ಲಿ ವಿವರಿಸಲ್ಪಟ್ಟ ಇಸ್ರೋ ನಿರ್ಮಿತ ಪ್ರಾಯೋಗಿಕ ಮರುಬಳಕೆ ರಾಕೆಟ್ ಯಾವುದು ಅಂತ. ಇದಕ್ಕೆ ಸರಿಯಾದ ಉತ್ತರ ಆಗಿತ್ತು RLV ಅಥವಾ ರಿಯೂಸಬಲ್ ಲಾಂಚ್ ವೆಹಿಕಲ್ ಅಥವಾ ಪುಷ್ಪಕ್. 2016 ಶಬ್ದಾತೀತ ಯಾನದಿಂದ ಮೊದಲುಗೊಂಡು ರನ್ವೇ ಮೇಲಿಳಿದ 2023-24 ಅವಧಿಯ 3 RLVಗಳು ಭಾರತದ ಮರುಬಳಕೆ ರಾಕೆಟ್ಗಳ ಸಫಲ

ಯೋಗಗಳಾಗಿವೆ. ಈ ಮೂರು ನೌಕೆಗಳು ಗಂಟೆಗೆ ಸುಮಾರು 350 ಕಿಲೋಮೀಟರ್ನಷ್ಟು ವೇಗದಲ್ಲಿ ಧಾವಿಸಿ ಬಂದು ಆಧುನಿಕ ಸಂವೇದಕಗಳು ಮತ್ತು ಪ್ಯಾರಚೂಟ್ ಸಹಾಯದಿಂದ ರನ್ವೇ ಮೇಲೆ ಸ್ವಯಂಚಾಲಿತವಾಗಿ ಇಳಿದಿದೆ. ಈ ಕಾರ್ಯಕ್ರಮದ ನಾಲ್ಕನೇ ಪ್ರಶ್ನೆ ಈಗ ಮೂಡಿಬರುತ್ತೆ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇಸ್ರೋ ತನ್ನ ಮರುಬಳಕೆ ಉಡಾವಣಾ ವಾಹನದ ಸ್ವಯಂಚಾಲಿತ ಲ್ಯಾಂಡಿಂಗ್ ಮಿಷಿನ್ RLV ಲೆಕ್ಸ್ ಅನ್ನ ಯಶಸ್ವಿಯಾಗಿ ಇಳಿಸಿದ ರನ್ವೇ ಯಾವ ಜಿಲ್ಲೆಯಲ್ಲಿದೆ? ಪ್ರಶ್ನೆ ಮತ್ತೊಮ್ಮೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇಸ್ರೋ ತನ್ನ ಮರುಬಳಕೆ ಉಡಾವಣಾ ವಾಹನದ ಸ್ವಯಂಚಾಲಿತ ಲ್ಯಾಂಡಿಂಗ್ ಮಿಷಿನ್ RLV ಲೆಕ್ಸ್ ಅನ್ನ ಯಶಸ್ವಿಯಾಗಿ ಇಳಿಸಿದ ರನ್ವೇ ಯಾವ ಜಿಲ್ಲೆಯಲ್ಲಿದೆ ಅನ್ನೋದು ಪ್ರಶ್ನೆಯಾಗಿದೆ. ಒಂದು ಹಾಡಿನ ಅವಕಾಶ ಇರುತ್ತೆ. 9480901013 ಈ ಸಂಖ್ಯೆಗೆ ನಿಮ್ಮ ಉತ್ತರ ಬೇಗ ತಲುಪಲಿ.

ಸಮಯ 4:03 ಆಗಿದೆ. 2026ರ ವಿಶ್ವ ಬಾಹ್ಯಾಕಾಶ ಸಪ್ತಾಹದ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾನು ನೀವು ನಮ್ಮ ಜೊತೆಗೆ ಒಂದಷ್ಟು ಪ್ರಶ್ನೆಗಳು ಎಲ್ಲವೂ ಕೂಡ ಇಲ್ಲಿ ಸಿದ್ಧವಾಗಿದೆ. ಈಗಾಗಲೇ 4ನೇ ಪ್ರಶ್ನೆಗೆ ಕಾಲಿಟ್ಟಿದ್ದೀವಿ. 4ನೇ ಪ್ರಶ್ನೆ ಏನಾಗಿತ್ತು? ಇಸ್ರೋ ತನ್ನ ಮರುಬಳಕೆ ಉಡಾವಣಾ ವಾಹನದ ಸ್ವಯಂಚಾಲಿತ ಲ್ಯಾಂಡಿಂಗ್ ಮಿಷನ್ RLV ಲೆಕ್ಸ್ ಅನ್ನು ಯಶಸ್ವಿಯಾಗಿ ಇಳಿಸಿದ ರನ್ವೇ ಯಾವ ಜಿಲ್ಲೆಯಲ್ಲಿದೆ ಅನ್ನೋದು ಪ್ರಶ್ನೆಯಾಗಿತ್ತು. ಸರಿಯಾದ ಉತ್ತರ ಚಿತ್ರದುರ್ಗ. April 2023ರಲ್ಲಿ ಮೊದಲ ಬಾರಿಗೆ ಇಸ್ರೋ ಕರ್ನಾಟಕದ ಚಿತ್ರದುರ್ಗದ ಚಳ್ಳಕೆರೆಯ ಬಳಿ ಇರುವ ಏರೋನಾಟಿಕಲ್ ಟೆಸ್ಟ್ ರೇಂಜ್ನಲ್ಲಿ RLVಯು ಸ್ವಯಂಚಾಲಿತ ರನ್ವೇ ಲ್ಯಾಂಡಿಂಗ್ ಸಾಮರ್ಥ್ಯವನ್ನು ಯಶಸ್ವಿಯಾಗಿ ಪ್ರದರ್ಶಿಸಿತು. ಈ ಕಾರ್ಯಕ್ರಮದ 5ನೇ ಪ್ರಶ್ನೆ ಈ ರೀತಿ ಇದೆ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ವಾತಾವರಣವನ್ನು ಮರುಪ್ರವೇಶಿಸುವಾಗ ತನ್ನನ್ನು ತಾನು ನಿಯಂತ್ರಿಸಲು Falcon 9 ವೇಗವರ್ಧಕ ರಾಕೆಟ್ ಭಾಗ ಅಂದರೆ ಬೂಸ್ಟರ್ ಯಾವ ನಿರ್ದಿಷ್ಟ ರಚನೆಗಳನ್ನು ಬಳಸುತ್ತದೆ? ಪ್ರಶ್ನೆ ಮತ್ತೊಮ್ಮೆ. ವಾತಾವರಣವನ್ನು ಮರುಪ್ರವೇಶಿಸುವಾಗ ತನ್ನನ್ನು ತಾನು ನಿಯಂತ್ರಿಸಲು Falcon 9 ವೇಗವರ್ಧಕ ರಾಕೆಟ್ ಭಾಗ ಅಂದರೆ ಬೂಸ್ಟರ್ ಯಾವ ನಿರ್ದಿಷ್ಟ ರಚನೆಗಳನ್ನು ಬಳಸುತ್ತದೆ ಅನ್ನೋದು ನನ್ನ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಒಂದು ಹಾಡಿನ ಅವಕಾಶ ಇಂದಿನ ಹಾಗೆ ಇರುತ್ತೆ. 9480901013 ಈ ಸಂಖ್ಯೆಗೆ ಕಳುಹಿಸಿಕೊಡಿ.

ಸಮಯ 4:10 ಆಗಿದೆ. ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. 5ನೇ ಪ್ರಶ್ನೆ ಈ ರೀತಿ ಇತ್ತು: ವಾತಾವರಣವನ್ನು ಮರುಪ್ರವೇಶಿಸುವಾಗ ತನ್ನನ್ನು ತಾನು ನಿಯಂತ್ರಿಸಲು ಫಾಲ್ಕನ್ 9 ವೇಗವರ್ಧಕ ರಾಕೆಟ್ ಭಾಗ ಅಂದರೆ ಬೂಸ್ಟರ್ ಯಾವ ನಿರ್ದಿಷ್ಟ ರಚನೆಗಳನ್ನು ಬಳಸುತ್ತದೆ ಅನ್ನೋದು ಪ್ರಶ್ನೆಯಾಗಿತ್ತು. ಸರಿಯಾದ ಉತ್ತರ ಗ್ರಿಡ್ ಫೀನ್ಸ್ ಅಥವಾ ಜಾಲರಿಯಿಂದಾದ ರೆಕ್ಕೆಗಳು. ಫಾಲ್ಕನ್ 9 ರಾಕೆಟ್ನ ಬೂಸ್ಟರ್ನ ಮೇಲ್ಭಾಗದಲ್ಲಿ 4 ಟೈಟಾನಿಯಂ ಗ್ರಿಡ್ ಫಿನ್ಗಳನ್ನು ಅಳವಡಿಸಲಾಗಿದ್ದು ಇವು ಭೂಮಿಯ ವಾತಾವರಣಕ್ಕೆ ಹಿಂದಿರುಗುವಾಗ ರಾಕೆಟ್ನ ದಿಕ್ಕನ್ನು ನಿಯಂತ್ರಿಸಲು ಮತ್ತು ಸುಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಆರನೇ ಪ್ರಶ್ನೆ ಈ ರೀತಿ ಇದೆ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಖಗೋಳ ಶಾಸ್ತ್ರಕ್ಕಾಗಿಯೇ ಸಂಪೂರ್ಣವಾಗಿ ಮೀಸಲಾದ ಭಾರತದ ಮೊಟ್ಟ ಮೊದಲ ಉಪಗ್ರಹ ಯಾವುದು? ಇದು PSLV-C30 ರಾಕೆಟ್ ಸವಾರಿ ಮಾಡಿದ ಭೂ ಸಮೀಪ ಕಕ್ಷೆಗೆ ತಲುಪಿ ಕಾರ್ಯನಿರ್ವಹಿಸ್ತಾ ಇದೆ. ಇದೊಂದು ಕ್ಲೂ ಆಗಿ ಕೂಡ ನಿಮಗೆ ಉಪಯೋಗ ಆಗಬಹುದು. ಪ್ರಶ್ನೆ ಮತ್ತೊಮ್ಮೆ: ಖಗೋಳ ಶಾಸ್ತ್ರಕ್ಕಾಗಿಯೇ ಸಂಪೂರ್ಣವಾಗಿ ಮೀಸಲಾದಂತಹ ಭಾರತದ ಮೊಟ್ಟ ಮೊದಲ ಉಪಗ್ರಹ ಯಾವುದು? ಇದು PSLV-C30 ರಾಕೆಟ್ ಸವಾರಿ ಮಾಡಿದ ಭೂ ಸಮೀಪ ಕಕ್ಷೆಗೆ ತಲುಪಿ ಕಾರ್ಯನಿರ್ವಹಿಸ್ತಾ ಇದೆ. ಒಂದು ಹಾಡಿನ ಅವಕಾಶ ಇರುತ್ತೆ. ಹಾಡು ಮುಗಿಯೋದ್ರೊಳಗಾಗಿ ನೀವು ನಿಮ್ಮ ಉತ್ತರವನ್ನು 9480910013 ಈ ಸಂಖ್ಯೆಗೆ ಕಳಿಸಿ.

ಸಮಯ 4:16 ಆಗಿದೆ. ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. 6ನೇ ಪ್ರಶ್ನೆ ಕೇಳಿದ್ದೆ, ಖಗೋಳ ಶಾಸ್ತ್ರಕ್ಕಾಗಿ ಸಂಪೂರ್ಣವಾಗಿ ಮೀಸಲಾದ ಭಾರತದ ಮೊಟ್ಟ ಮೊದಲ ಉಪಗ್ರಹ ಯಾವುದು? ಇದು PSLV C-30 ರಾಕೆಟ್ ಸವಾರಿ ಮಾಡಿದ ಭೂ ಸಮೀಪ ಕಕ್ಷೆಗೆ ತಲುಪಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಿದ್ದೆ. ಸರಿಯಾದ ಉತ್ತರ ಆಗಿದೆ ಆಸ್ಟ್ರೋಸ್ಯಾಟ್. September 28, 2015 ಇಸ್ರೋ ಉಡಾವಣೆ ಮಾಡಿದ ಆಸ್ಟ್ರೋಸ್ಯಾಟ್ ಭಾರತದ ಮೊಟ್ಟಮೊದಲ ಬಹುತರಂಗಾಂತರ ಬಾಹ್ಯಾಕಾಶ ವೀಕ್ಷಣಾಲಯ. ಬಲು ದೂರದ ಗ್ಯಾಲಕ್ಸಿಗಳಲ್ಲಿ ಫಾರ್ ಅಲ್ಟ್ರಾವೈಲೆಟ್ ಪ್ರೋಟಾನ್ಗಳನ್ನು ಪ್ರಪ್ರಥಮವಾಗಿ ಪತ್ತೆ ಹಚ್ಚಿದೆ. ಇಂತಹ ಹಲವು ಸಾಧನೆಗಳನ್ನು ಮಾಡಿದ ಖ್ಯಾತಿ ಆಸ್ಟ್ರೋಸ್ಯಾಟ್ ಉಪಗ್ರಹದ್ದು. ಏಳನೇ ಪ್ರಶ್ನೆ ಈಗ ಕೇಳಲಾಗ್ತಾ ಇದೆ, ಗಮನ ಇಟ್ಟು ಕೇಳಿಸ್ಕೊಳ್ಳಿ.

ರೆಕಾರ್ಡ್ ಮಾಡಿದ ಕನ್ನಡದ ಧ್ವನಿಯನ್ನ ಬಾಹ್ಯಾಕಾಶಕ್ಕೆ ಕೊಂಡೊಯ್ದ ಮೊದಲ ನೌಕೆ ಯಾವುದು? ಪ್ರಶ್ನೆ ಮತ್ತೊಮ್ಮೆ. ರೆಕಾರ್ಡ್ ಮಾಡಿದ ಕನ್ನಡದ ಧ್ವನಿಯನ್ನ ಬಾಹ್ಯಾಕಾಶಕ್ಕೆ ಕೊಂಡೊಯ್ದ ಮೊದಲ ನೌಕೆ ಯಾವುದು ಅನ್ನೋದು ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರವನ್ನು ಬೇಗ ನಮಗೆ ತಲುಪಿಸಿ.

2026ರ ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ ವಿಶೇಷವಾದಂತಹ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. 7ನೇ ಪ್ರಶ್ನೆ ಕೇಳಿದೆ, ರೆಕಾರ್ಡ್ ಮಾಡಿದ ಕನ್ನಡದ ಧ್ವನಿಯನ್ನ ಬಾಹ್ಯಾಕಾಶಕ್ಕೆ ಕೊಂಡೊಯ್ದ ಮೊದಲ ನೌಕೆ ಯಾವುದು ಅಂತ. ಸರಿಯಾದ ಉತ್ತರ ಆಗಿತ್ತು ವಾಯೇಜರ್ 2 ಅನ್ನೋದು ಸರಿಯಾದ ಉತ್ತರ. 20 ಆಗಸ್ಟ್ 1977ರಲ್ಲಿ ಉಡಾವಣೆಗೊಂಡ ವಾಯೇಜರ್ 2 ತನ್ನ ಗೋಲ್ಡನ್ ರೆಕಾರ್ಡ್ನಲ್ಲಿ ಕನ್ನಡಿಗ ಶ್ರೀನಿವಾಸ್ ಉಪಾಧ್ಯಾಯ ಅವರ ಧ್ವನಿಯಲ್ಲಿ ಮುದ್ರಿತವಾದಂತಹ ಕನ್ನಡದ ಸಂದೇಶವನ್ನು ಹೊಂದಿದೆ. ಇವರು ಖ್ಯಾತ ವಿಜ್ಞಾನಿ ಕಾರ್ಲ್ ಸಾಗನ್ ಅವರ ಬಹುಭಾಷಾ ತಂಡದಲ್ಲಿದ್ದರು. ನಂತರ ಉಡಾವಣೆಗೊಂಡ ವಾಯೇಜರ್ 1 ಸಹ ಇದೇ ಧ್ವನಿ ಮುದ್ರಣವನ್ನು ಹೊಂದಿದೆ. ಹಾಗಾಗಿ ವಾಯೇಜರ್ 1 ಅಲ್ಲ ವಾಯೇಜರ್ 2 ಅಂತ ಹೇಳಿ ಯಾರೆಲ್ಲ ಉತ್ತರವನ್ನು ಕೊಟ್ಟಿದ್ದೀರಾ, ಸೊ ನಿಮ್ಮ ಉತ್ತರ ಸರಿಯಾಗಿದೆ ಅಂತ ಹೇಳಿ ಪರಿಗಣಿಸಿದ್ದೀವಿ.

ಆಕಾಶದಾಚೆ ಏನಿದೆ, ನಕ್ಷತ್ರಗಳ ನಡುವೆ ಎಷ್ಟು ರಹಸ್ಯಗಳಿವೆ, ಅಂತರಿಕ್ಷದ ಬಗ್ಗೆ ನಿಮಗೆಷ್ಟು ಗೊತ್ತು? ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ URR ಉಪಗ್ರಹ ಕೇಂದ್ರ, ಇಸ್ರೋ ಹಾಗೂ ಆಕಾಶವಾಣಿ 101.3 FM ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. October 4-10 ಪ್ರತಿದಿನ ಮಧ್ಯಾಹ್ನ 3:30-4:30 ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.

ಸರಿಯಾಗಿ 4:30 ಆಗಿದೆ. ಇದುವರೆಗೂ 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ ಯುಆರ್ ಉಪಗ್ರಹ ಕೇಂದ್ರ, ಇಸ್ರೋ ಹಾಗೂ ಬೆಂಗಳೂರು ಆಕಾಶವಾಣಿ 101.3 ಎಫ್ಎಂ ರೈನ್ಬೋ ಜಂಟಿಯಾಗಿ ಹಮ್ಮಿಕೊಂಡಿರುವಂತಹ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮವನ್ನು ಕೇಳಿದ್ರಿ. ಪ್ರತಿದಿನ ಈ ಕಾರ್ಯಕ್ರಮ ಮಧ್ಯಾಹ್ನ 3:30 to 4:30 ಅಕ್ಟೋಬರ್ 10 ಇರುತ್ತೆ. ಸೊ ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ಯುಆರ್ ರಾವ್ ಉಪಗ್ರಹ ಕೇಂದ್ರ, ಇಸ್ರೋ ಬೆಂಗಳೂರು. ಪ್ರತಿನಿತ್ಯ ಅಕ್ಟೋಬರ್ 10 ಭಾಗವಹಿಸಿ ಆಕರ್ಷಕ ಬಹುಮಾನವನ್ನು ನಿಮ್ಮದಾಗಿಸಿಕೊಳ್ಳಿ.

ಸಮಯ 4:54 ಆಗ್ತಾ ಇದೆ. ಎಫ್ಎಂ ರೈನ್ಬೋದಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಹೊರಗಡೆ ಚುಮು ಚುಮು ಮಳೆ ಚಳಿ ಎಲ್ಲವೂ ಕೂಡ ಇದೆ. ಸೊ ಈ ಹಾಡಿನೊಂದಿಗೆ ಇವತ್ತಿನ ಈ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. 5 ಗಂಟೆಗೆ ನಾನ್ ಸ್ಟಾಪ್ ಸಂಜೆಯಲ್ಲಿ ನೀವು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಹಾಡುಗಳನ್ನ ಕೇಳಬಹುದು. ಕುಸುಮ ಈಗಾಗಲೇ ಸ್ಟುಡಿಯೋಗೆ ಹಾಜರಾಗಿದ್ದಾರೆ. ಸೊ ನಾನ್ ಸ್ಟಾಪ್ ಸಂಜೆಯಲ್ಲಿ ನಾನ್ ಸ್ಟಾಪ್ ಮಳೆ ಬೀಳದೆ ಇರಲಿ, ಎಲ್ಲರೂ ಸೇಫ್ ಆಗಿ ಬೇಗ ಮನೆ ಸೇರ್ಕೊಳ್ಳೋ ಹಾಗಾಗ್ಲಿ ಅನ್ನುವಂತ ವಿಶ್ ಮಾಡ್ತಾ ಇಲ್ಲಿಂದ ಹೊರಡ್ತಾ ಇರೋದು ನಿಮ್ಮ ಗೆಳತಿ ಸುಜಾತಾ. ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ.

101.8 ಮೆಗಾಹರ್ಟ್ಸ್ ಕಂಪನಗಳಲ್ಲಿ ಆಕಾಶವಾಣಿ ವಿಜಯಪುರ ಕೇಂದ್ರ. ಇನ್ನು ಮುಂದೆ ಕೇಳಿ ಸವಿಗಾಣ ಮಧುರ ಗೀತೆಗಳ ಗಾಯನ.

0: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
1: ನನ್ನೊಬ್ಬನಿಗಲ್ಲ, ನಮ್ಮಿಬ್ರಿಗೂ ಸೇರಿ.
0: ಅದ್ ಹೇಗೆ?
1: ಎಲ್ ಐ ಸಿಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್.
2: ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಎಲ್ ಐ ಸಿ ಏಜೆಂಟ್ ಅನ್ನು ಸಂಪರ್ಕಿಸಿ.
3: ಎಲ್ ಐ ಸಿ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
4: ಆಕಾಶವಾಣಿ
6: ಆಕಾಶವಾಣಿ
8: ಆಕಾಶವಾಣಿ
2: ಆಕಾಶವಾಣಿ
4: ಆಕಾಶವಾಣಿ
17: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು, ನೀವೆಲ್ಲ ಟ್ಯೂನ್ ಮಾಡಿ 101.8 FM.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ.
2: ಹಸಿರಾಗುವೆ
0: ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
3: ಇನ್ನು ಮುಂದೆ ಕೇಳಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಅಂಬರೀಷ್ ಚಿತ್ರದ ಗೀತೆ.

ಧೂಮಪಾನ ತಂಬಾಕು ಸೇವನೆ ನಿಮ್ಮನ್ನು ಅನಾರೋಗ್ಯದ ಕಡೆ ತಳ್ಳಿ ಸಾವಿಗೆ ಹತ್ತಿರವಾಗಿಸುತ್ತದೆ. ದಯವಿಟ್ಟು ನಿಮ್ಮ ಹಾಗೂ ನಿಮ್ಮ ಪ್ರೀತಿಯ ಕುಟುಂಬಕ್ಕಾಗಿ ಹಿಂದೆ

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

ಸ್ನೇಹಿತರೆ, ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಸವಿಕಾಣ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಈಗ ಸಮಯ ಸರಿಯಾಗಿ 6 ಗಂಟೆ. ಇಂದು ಹಾಗೂ ನಾಳೆ ಬಿತ್ತರಳುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ, 6:30 ಜಿಲ್ಲಾ ವಾರ್ತಾಪತ್ರ, 6:35 ಸೇವಾ ಮಾಹಿತಿ, 6:51 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕಡಲೆ ಬೆಳೆಯ ಸಂಪೂರ್ಣ ಮಾಹಿತಿ. ಈ ವಿಷಯ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಿವರಾಜ್ ಕಾಂಬ್ಳೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶಿದ್ರಾಯನ್ ಸಾಳುಂಕೆ. ತದನಂತರ ಜನಪದ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು. ಇಂದು ರಾತ್ರಿ 7:45 ಚಿತ್ರಗೀತೆಗಳು ನಮ್ಮ ನಿಲಯದಿಂದ, 8:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ. ಇಂದು ರಾತ್ರಿ 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಜನಪದ ವೈವಿಧ್ಯ ಸಂಪ್ರದಾಯ ಹಾಡುಗಳ ಯುವ ಜನಪದ ಕಲಾವಿದೆ ಶ್ರೀಮತಿ ಸಂಗೀತ ಸಂಗಯ್ಯ ಹಿರೇಮಠ್ ಅವರೊಡನೆ ಮಾತುಕತೆ. ಸನಿರ್ಮಾಣ ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 10:00 ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ.

ನಾಳೆ ಬೆಳಗ್ಗೆ 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ, 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:30 ಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, 6:35 ರೈತರಿಗೆ ಸಲಹೆಗಳು, 6:40 ಜನಪದ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು, 7 ಗಂಟೆಗೆ ಸೇವಾ ಮಾಹಿತಿ. ನಾಳೆ ಬೆಳಗ್ಗೆ 7:15 ವಾರಕ್ಕೊಂದು ಕತೆ ಸರಣಿ ಕಾರ್ಯಕ್ರಮ, 7:30 ಸೇವಾ ಮಾಹಿತಿ, 7:45 8:30 9:30 ಚಿತ್ರಗೀತೆಗಳನ್ನು ಕೇಳುವಿರಿ. ನಾಳೆ ಬೆಳಗ್ಗೆ 8:35 ಚಜ್ಜಿ ರೊಟ್ಟಿ ಚೌಳಿಕೈ ಕಾರ್ಯಕ್ರಮದ ಮರು ಪ್ರಸಾರ, ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ. ನಾಳೆ ಬೆಳಗ್ಗೆ 10:00-11:00 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. 12:05 ವನಿತಾ ವಿಹಾರ, 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, 1:00 ಪ್ರಗತಿ ಪಥ, ಮಧ್ಯಾಹ್ನ 2:40 ಹಾಗೂ 3:05 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ.

ನಾಳೆ ಸಂಜೆ 5 ಗಂಟೆಗೆ ಚಿತ್ರಗೀತೆಗಳು, 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ, 6:10ಕ್ಕೆ ಚಜ್ಜಿ ರೊಟ್ಟಿ ಚಾಳುಕಾಯಿ ಕಾರ್ಯಕ್ರಮ, 6:30ಕ್ಕೆ ಅವಲೋಕನ, 6:51ಕ್ಕೆ ಕಿಸನೊಣಿ ಕಾರ್ಯಕ್ರಮ ಕೇಳುವಿರಿ. ನಾಳೆ ರಾತ್ರಿ 7:45ಕ್ಕೆ ಹಾಗೂ 8 ಗಂಟೆಗೆ ಚಿತ್ರಗೀತೆಗಳನ್ನು ಕೇಳುವಿರಿ ನಮ್ಮ ನಿಲಯದಿಂದ. ಸ್ನೇಹಿತರೆ, ಇದುವರೆಗೆ ಇಂದು ಹಾಗೂ ನಾಳೆ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:10.
1: ಜೀವನ ಸಾಥಿ ಲಿಮಿಟೆಡ್ ಪ್ರೀಮಿಯಂ ಪ್ಲಾನ್ ನಿಮಗೆ ನಿಮ್ಮ ಜೀವನ ಸಂಗಾತಿಗೆ ಜಾಯಿಂಟ್ ಲೈಫ್ ಕವರ್. ಲಿಮಿಟೆಡ್ ಪೀರಿಯಡ್ ಗೆ ಮಾತ್ರ ಪ್ರೀಮಿಯಂ ಪೇ ಮಾಡಿದ ಒಟ್ಟು ಪ್ರೀಮಿಯಂ ಮೊತ್ತದ ಮೇಲೆ ಪ್ರತಿ ವರ್ಷ 7% ಗ್ಯಾರಂಟೀಡ್ ಅಡಿಷನ್ ಜೊತೆಗೆ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಪಡ್ಕೊಳ್ಳಿ.
2: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ LIC ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ.
1: LIC ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
3: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
4: ಸಾವಕ್ಕ, ಏ ಸಾವಕ್ಕ.
5: ಯಾರ? ಶಿವಮ್ಮನು. ಹ್ಞೂ, ಬಾರ ಇವಾ ಬಾ.
4: ಅಯ್ಯೋ, ನಿನ್ನ ಕುರ್ಪಿ ಗಿರ್ಪಿ ತೊಂದಿಲ್ಲ, ಬರೇ ಬಾಬಾ ಅಂತ ನೋಡಲ್ಲಿ ರೊಟ್ಟಿ ಬುಟ್ಟಿ ಅಟ್ಟೆ ಕಾಣಕತ್ತೈತಿ, ಕುರ್ಪಿನ ಕಾಣ ಬಂದಲ್ಲ.
5: ಏ, ಕುರ್ಪಿ ಅಲ್ಲಿ ಎಲ್ಲ ಇಟ್ಟಿನಿ ನಿನ್ನಿ
4: ಅಲ್ಲೇ ಹೊಲ್ದಾಗ ಬಿಟ್ಟು ಬಂದ್ ದೊಡ್ರು ಹೊಲ್ದಾಗ.
5: ಏ, ಇಲ್ಲ ತಗೊಂಬಂದಿನಿ ಮನಿಗೆ, ಇಲ್ಲಿ ಎಲ್ಲ ಒಗದಿನಿ ತಗೋತೀನಿ. ಹೇಳ
4: ನಡಿವಾ, ನಡಿ ದೌಡ್ ನಡಿ. ಮಳಿ ಮಾರ್ ದಿನ ಐತಿ, ದೌಡ್ ದೌಡ್ ತಕೊಂಡ್ ಬರೋಣ. ಕಸ
5: ಆಯ್ತು, ನಿಂದ್ರ ಒಂಜರ ಸಾರ್ ಕಟ್ಕೋತೀನಿ, ಹೋಗ್ಬಿಡುನತ್ತ. ನೀ ಏನ್ ಪಲ್ಯ ಮಾಡ್ಕೊಂಬಂದಿಯ?
4: ಹೋಗಯ್ಯವ್ವಾ, ಅದ ಗೊತ್ತಿ, ದಿನ ಹೊತ್ ಹೊಂಟ್ರ ಏನ್ ಮಾಡೋಣ ಅನ್ನೋದ ತಿಪ್ಪಲ ನನಗ. ಹಾ, ಇವತ್ತ ಅಳಕ್ ಜುಣಕ ಮಾಡ್ಕೊಂಡ್ ಕಟ್ಕೊಂಬಂದಿನಿ. ವಾರೆ
5: ಭಾರಿ ಮಡಿಯಲ್ಲ ಬಿಡು ಅಂದ್ರ.
4: ನಾ ಮೇರಿಯಾಗು ಅದನ್ನೇ ಕಟ್ಟಿನಿ, ಒಂದ್ ನಾಕು ರೊಟ್ಟಿ ಅದನ್ನ ನಾನು ಅದನ್ನ ಕಟ್ಕೊಂಬಂದಿನಿ, ಒಂದೆರಡು ಉಳ್ಳಾಗಡ್ಡಿ ತಂದಿನಿ. ಹಂಗ ನಡಿ
5: ತಗದಿಗಿ
4: ಹೋಗ್ಯಾನಿವಾ. ಮುಂಜಾನೆ ಹೇಳೋಣ, ಬಾಳ ಗೊತ್ತಿ ಹತ್ತೈತಿ ವಾ ಕೆಲಸ. ಅದು ನೀ ಹಂಗ ಮಾಡ್ತೀನ, ಪಟಪಟ ಮಾಡ್ತಿಲ್ಲ ನೀನು ಕೆಲ್ಸ.
5: ಏ, ಎಲ್ಲ ಆತದ್ ಬಿಡ, ಎಲ್ಲ ಸುಮ್ ಹಂಗೆ ಮಾಡುದುವ. ನಡಿ, ಗೌಡ್ರು ಬೈತಾರ, ನಡಿ ಜಲ್ದಿ
4: ನಡಿ ನಡಿ. ಇವ ಗೌಡ್ರು ನೋಡ್ಕೊತ ಕೂತಾರ ಇವ ಅವಳೆ, ಎರಡು ಹೊಡಿ ಹೇಳ್ತಾರ ನೋಡು ಗೌಡ್ರು.
5: ಹ್ಮ್, ಅವ್ರದೇನ್ ಕೆಲ್ಸ ಇರ್ತದ ಹೇಳನ? ಗೌಡ್ದೆಲ್ಲ ಮಾಡಿರ್ತಾಳ, ಎಲ್ಲ ಚಾ ಕುಡಿದು ನಾಷ್ಟ ಮಾಡುದು ಎಲ್ಲ ಮಾಡಿ ತಯಾರಾಗಿ ಬಂದ್ ಬಿಡ್ತಾರ. ನಾವೆಲ್ಲ ಮಾಡ್ಬೇಕಲ್ವ ಅಡಿಗೆ ಅಂಬಲಿ.
4: ಇವತ್ತ ಬಾಳ ಕಸ ಐತಿ, ಆಕಡೆ ಉಳ್ಳಾಗಡ್ಡಿ ಆಗಿಂದು ತೆಗಿಯಂದಾರ. ನಮಸ್ಕಾರ ರೀ ಗೌಡ್ರ.
6: ಹಾ, ನಮಸ್ಕಾರ. ಬರಿ ಬರಿ, ಎಷ್ಟು ಹೊತ್ತು ಮಾಡಿದ್ರಿ? ಏನ್ ಸುದ್ದಿ?
4: ಏನು ಹತ್ತು ಬಿಡ್ರಿ,
5: ತಡಾನೇ ಆಗಿ ಬಿಡ್ತದ್ರಿ.
6: ಈಗ ಮೆಕ್ಕೆಜೋಳದಂದು ಇದು ಕಸ ತೆಗಿರಿ, ಇಲ್ಲಿಂದ ಆ ದಂಡಿತನ ಪೂರ್ತಿ ಆಗ್ಬೇಕು ನೋಡಿ. ಇವತ್ತು ಒಂದಿನದಾಗ
4: ಇಟ್ಟೆಲ್ಲ ಒಂದ ದಿನ ರೀ.
6: ಹೌದು, ಮತ್ತ ನಾಲ್ಕೆಂಟು ದಿನ ಇದ್ರಾಗೆ ಮಾಡ್ಕೋತ ಕೂತ್ರ ಮೊದಲೇ ಮಳಿ ಇಲ್ಲ, ಬರೇ ಪಗಾರ ಕೊಟ್ಟೆ ಸಾಯ್ಬೇಕಾಗ್ತದ. ನಾವು
5: ನಾಲ್ಕು ದಿನದ ಕಸ ಒಂದೇ ದಿನ ತೆಗಿ ಅಂದ್ರೆ ಹೆಂಗ್ರಿ ಗೌಡ್ರ?
6: ಎಲ್ಲ ಆಗಿ ಆಗ್ತದ, ನಾನು ನೋಡೇ ಹೇಳಿರ್ತೀನಿ ಕೆಲಸ ಎಟ್ ಆಗಿರ್ತದ ಎಲ್ಲಿ ಎಟ್ ಇಲ್ಲ ನನ್ ಗೊತ್ತಾಗ್ತದ. ಎಲ್ಲ ಸುಮ್ ತೆಗೀರಿ ನೀವು.
4: ಆಯ್ತಡ್ರಿ, ಆಯ್ತಡ್ರಿ. ಹ್ಞೂ,
5: ಆಯ್ತು ಗೌಡ್ರ.
4: ಅಲ್ಲೋ, ಎರಡು ಕೈ ಬಿಟ್ಲಾರಿ ಒಂದೇ ಸೋನ ತೆಗಿತೀವ, ಮತ್ತ ದೌಡ್ ದೌಡ್ ತೆಗಿ ದೌಡ್ ದೌಡ್ ತೆಗಿ. ನಮ್ ಕೈಯಾಗಿನ ಮಷಿನ್ ಅದಾವ
5: ನೋಡು, ಹೆಂಗ ದುಡಿಸ್ಕೊಳ್ಳೋದಂದ್ರ ತೀರಾ ಮಾಡ್ತಾರವ ಇವ್ರು.
6: ಮಾತ್ ಹೋಗೋದ್ ಕೂಡ್ಬೇಡ್ರಿ, ಸುಮ್ ತೆಗಿರಿ ಮೂಗ್ಲೆ.
4: ಇಲ್ರಿ, ತೆಗಿಲ್ವಾ? ತೆಗಿ,
5: ನಡಿವಾ. ಬಡ ಬಡ.
4: ಅಲ್ಲೋ, ನಿನಗ ಇನ್ನೊಂದು ವಿಷಯ ಗೊತ್ತೇನ? ಅಲ್ಲ, ಮೊನ್ನೆ ಮಗಳ ಮನಿ ಶಿವ ಅದಾನಲ್ಲ, ಶಿವ.
5: ಹ್ಮ್, ಮಗ ಆ ಕಮಲನ ಮಗ ಏನ?
4: ಹ್ಞೂ, ಹೌದು. ಶಿವ ಏನ ನಾಲ್ಕನೇತೆ ಏನ ಏನೋ ಒಂದ್ಸರಿ ಫೇಲ್ ಆಗ್ಯಾನತ್ತಲ್ಲ.
5: ಅಯ್ಯೋ, ಅದೇನ್ ಸಾಲಿ ಕಲಿತದ ಬಿಡ.
4: ಅಲ್ಲೋ, ನಾಲ್ಕನೇತೆ ಏನ್ ಬಾಳ ದೊಡ್ಡದೇನ?
5: ಹ್ಞೂ, ಅವ ಸಾಲಿಗೆ ಹೋಗಂಗಿಲ್ಲಲ್ಲ ಮೊದಲ. ಹ್ಞೂ, ಸಾಲಿಗ ತೇಳಿ ಅಲ್ಲಿ ಎಲ್ಲೋ ಹಿಂದ್ ಹೋಗಿ ಕುಂದಿರ್ತದ ಸಾಲಿ ಹಿಂದ.
4: ಮತ್ತ ಒಂದ್ ಅಕ್ಷರ ಓದಾಕ್ ಕೊಟ್ರ ಒಂದು ಅಕ್ಷರ ಕೊಡಿ.
5: ಮೊನ್ನೆ ಒಂದು ಪತ್ರ ಬಂದಿತ್ತ ನಮ್ಮ ಮನಿಗೆ, ಬಾರ ಒಂಜಾರ ಓದ್ ತೋರ್ಸೋ ಅಂದ್ರ ಓದಕ್ಕೆ ಬರ್ಲಿಲ್ಲ ಅದ ಹುಡುಗಗ.
4: ಹೌದ್ ಬಿಡುವ, ಕಂಡೋರು ಸಪ್ರಿ ನಮ್ಗೆ ಯಾಕೆ ಬಿಡೋ ನೀನು? ನೀ ಆ ಸಾಲ ತೆಗಿ, ನಾ ಈ ಸಾಲ ತೆಗಿತೀನಿ.
5: ನಡಿ.
4: ಅಯ್ಯ, ಗಪ್ಪಗಾರ ಕುಂತಿಯಲ್ಲ, ಇನ್ನೊಂದು ವಿಷಯ ಗೊತ್ತೆ ನಿನಗ?
5: ಯಾವುದು?
4: ಮೊನ್ನೆ ಆಕಿ ಸುವರ್ಣ ಇಲ್ಲ, ಸುವರ್ಣನ ಮಗಳು ಶಾಂತವ್ವ, ಆಕಿ ಗಂಡು ಮನಿಗೆ ಹೋಗಿದ್ದತ್ತ ಮತ್ತ ಒಳಗೆ ಬಂದಾಳ ನಾಲ್ಕು ದಿನಕ್ಕ.
5: ಅಯ್ಯೋ, ಆ ಮನ್ ಲಗ್ನ ಆಯ್ತಲ್ಲ ಬ್ಯಾಸಿಗೆ ಆಕಿ.
4: ಅವನೇನೋ ಎಂಟ ತಿಂಗಳಾಯ್ತು
5: ಹೊಟ್ಟೆ ಆಗ್ಯದ, ಏನ್ ಜಗಳ ಬಂದಾಳತ್ತ ಏನ?

0: ಹಾಕಿದ್ಕತಿ
1: ಏನವ ನನಗರು ತಿಳಿಲಾರ್ದಂಗ ಆಗಿತ್ತು. ಹೋಗೋ ನಿನ್ನ ಒಯ್ದು ಏನ್ ನೋಡ್ತೀನಿ ನೋಡು, ಬರೇ ಓಣ್ಯಾಗ ಇಂತಾವ ಸುದ್ದಿ.
0: ಹೌದು, ಈಗಿನ ಹುಡುಗಿಯರು ಗಂಡನ ಮನೆ ನಡೆಯಂಗಿಲ್ಲ ಅಂತಾರ, ಒಟ್ಟೆ ಬರೀ ತವ್ರ ಮನೇನೆ ಚಂದ ಕಂಡದವ್ರಿಗೆ.
1: ಕೇಳ್ತೀನೋ ಯವ್ವ, ನಮ್ಮ ಏನ್ ಹುಡುಗರಂಗಿಲ್ಲ ಇಲ್ವ,
0: ನಮ್ಮ ಬಾ ಚಲೋ ಅದಾವ ನೋಡ್, ಎಲ್ಲ ಮಾತು ಹೇಳ್ತಾವ.
1: ಹೋಗ್ಲಿ ಬಿಡುವ, ನಮ್ಗೆ ಏನ್ ಮಾಡುತ್ತ
0: ಮಂದಿ ಉಸಾ ಬಿಡ್ತು. ಒಂದ್ ಏನ್ ಮಾಡೋದು ಬಿಡ, ಗೌಡ್ರು ಬೈತಾರ ಮತ್ತೆ ಬಡ ಬಡ ಕಸ ತೆಗಿ ನೋಡಿ.
1: ಈಗ ಈ ಕಡೆ ಬಂದ್ರ ನೋಡ್ ತೆಗಿ ಮೊದಲ
0: ನಡಿ.
2: ಹಾ ಬರೇ ಕೂತ್ ಮಾತ್ ಹೇಳ್ಬೇಡ್ರಿ, ಪಟ ಪಟ ತೆಗಿರಿ.
0: ಇಲ್ಲಿ ತೆಗಿಲಕತ್ತೇವ್ರಿ.
1: ವಾ ಈ ಕಡೆ ಐತಿ ವಾರೇ ಅವ್ರ ಲಕ್ಷ್ಯ.
0: ಆ ನಮ್ಮ ಹಿಂದಿನ ಮನಿ ಕಲ್ಲಪ್ಪ ಅದನ್ಲ, ಕಲ್ಲಪ್ಪನ ಮಗ ಶಂಕರಿ ಆದ್ ನೋಡು.
1: ಹೌದೌದ ಶಂಕರಿ ಬರೀ ಉಡಾಗತ್ಲೆ
0: ಆಟಾಡ್ತಿ, ಉಡಾಳ ಬರೀ ಜಗಳ ತೆಗಿತದ ಓಣ್ಯಾಗ. ದಿನ್ನ ದಾರು ಕುಡಿಯೋದು, ಅದು ಬಿಡಿ ಸೇತನತ್ ಯಾವದ ಉದ್ದನು ಬರ್ತಾ ನೋಡ. ಅವ ಏನು ಇವ ಅವು ಅವು ಸೇತನತ್ತ
1: ಇವ ನಾವು ಹೊಲಿವ ಇವ ಮತ್ ಯಾರು ಏನು ಅನ್ನಂಗಿಲ್ಲ ಇವ
0: ಎಲ್ಲ ಹೇಳತ್ತಾರ. ದಿನ್ನ ಹೊಡೆದಾಟ ಬಡದಾಟೆ ಅವ್ರ ಮನ್ಯಾಗ, ಒಟ್ಟ ಮಾತೇ ಕೇಳಂಗಿಲ್ಲ ಹುಡುಗ. ಬರೀ ಅವ್ರದ್ದು ರಾತ್ರಿ ಬೆಳತಾನ ಜಗಳ ನೋಡ್ ನಮ್ಮ ಮನ್ಯಾಗ ಕೇಳಿಸ್ತದ. ನಿದ್ದಿನೇ ಆಗಂಗಿಲ್ಲ ನಮಗ.
1: ಅದಕ್ಕ ಮುಂಜಾನೆ ಅದು ಕಸ ತೆಗಿಯಕ ಇಟ್ಟು ತಡ ಮಾಡ್ತೀನಿ ನೀನು.
0: ಹ್ಞೂ, ಮತ್ತೆ ನಿದ್ದಿನೇ ಆಗಂಗಿಲ್ಲ, ಹೇಳುದೇ ಆಗಂಗಿಲ್ಲ ಮುಂಜಾನೆ.
1: ಅವ್ರು ಅವನು ಬಂದಾಳ ಮಗ್ಗಲು ಹೊಲ್ದಾಗ ಕಸ ತೆಗಿಯಕ ಕೇಳಿ ಕೇಳಿಸ್ಕೊಂಡ್ ಬಿಟ್ಟಾಳ ಇವ
0: ಬಿಡುಗಡೆ ತಗೊಂಡ್. ನಾವೇನ್ ಮಾಡುದದ ನಡಿ.
1: ಅಲ್ಲ ಮೊನ್ನೆ ಏನಾಯ್ತು ಗೊತ್ತೇನು, ಆ ಇಕ್ಕಿಯವ ಯಾರು ಬೀರವ್ವ, ಆ ಬೀರವ್ವ ಮೊನ್ನೆ ಜಗಳ ತೆಗ್ದಿಲ್ಲ ನಳದ್ಮ್ಯಾಗ, ಮತ್ತ ನಿನ್ನೆ ಆ ಇಕ್ಕಿಂದು ಕೊಡ ಹೊಡೆದಾಳ ತಿವಾರೆ, ಪ್ಲಾಸ್ಟಿಕ್ ಕೊಡಗಳು ನೀರಿಗೆ ಹಚ್ಚಿ ಕಿಶಿಂದ
0: ಬಾ ಜಗಳ
1: ಕುಂಟದಾಳೆ,
0: ಬಾಯ್ ಬೊಂಬೈ ಆಗ್ಯದ ನೋಡು.
1: ಅಲ್ಲ ಕೊಡ ಹೊಡೆದ್ರ ಆಕಿ ಕೊಡ ಕೊಡುತ್ತಾನ ಬಿಡ್ಲಿಲ್ಲಕಿ. ಹೊಸ ಕೊಡ ಇಸದ್ ಕೊಡು ಒಂದು, ರೊಕ್ಕ ಕೊಡು ಒಂದು, ನಾಳಾನೇ ಬಂದ್ ಮಾಡ್ಕೊಂಡ್ ನಿಂತು ಬಿಟ್ಲು. ಇಂತ ಜಗಳ ಗಂಟ್ಯಾರ ಅದಾರ ನಮ್ಮ ಹಿರಿಯ ಅಂತರು ಒಟ್ಟಾರ ಕಡೆ ಕಳ್ಸೋದಿಲ್ಲ ನೀರಿಗೆ ತಾನ ತರ್ತಾನ.
0: ಜಗಳ ಗಂಟ್ರ ಜೋಡಿ ಬಾಳ ಬಿರಿ ಅದ.
1: ಯಾವ್ದು ವಾರೆ
0: ಮತ್ತ ನೀರಿಗೆ ಅದ ಹೆಂಗ್ ಎಲ್ಲ ಯಾಕಡೆ ಹೋಗ್ತೀನಿ
1: ನಾನು? ಆ ಕಡೆ ಹೋಗಿರ್ತೀನಿ, ಎಲ್ಲಾರು ಮಕ್ಕೊಂಡಿರ್ತಾರ ನಶಿಕ್ನಾಗ ಎದ್ದು ನಾ ಕೊಡ ತರ್ತೀನಿ ವಾರೆ. ಆಮೇಲೆ ಹೊತ್ ತಗೊಂಡ್ತಂದ್ರ ನಿಮ್ಮ ಮಾಮ ತರ್ತಾನ ನೀರ.
0: ಹೆಂಗ
1: ಹೋಗ್ಲಿ ಬಿಡು ಬುತ್ತಿ ಕಾಣೋಲ್ಯಾವ.
0: ಅಯ್ಯೋ ಯಾಕಡೆ ಬಂದೇವು ನಾವು, ಕಸ ತಕೋತ ಮಾತು ಹೇಳ್ಕೋತ ಮತ್ತೊಂದ್ ಹೊಲಕ್ ಬಂದೇವು.
1: ಈಗ ಇಲ್ಲ ಇದು ಯಾರು ಅವ್ರ ಕಾಡಿಯವ್ರಲ್ಲಿ?
0: ಹ್ಮ್ ಕಾಡಿಯವ್ರ ಹೊಲ ಇದು.
1: ಅಲ್ಲೋ
0: ರಮೇಶ್ ಕಾಡಿಯವ್ರ ಹೊಲ ಅದ ಇದು. ಅಲ್ಲ ರಮೇಶ್ ಕಾಡಿಯವ್ರ ಅವ್ವ ಕಾಣಿಸಕತ್ತಾರ ನೋಡವ್ರು,
1: ಶಿವಮ್ಮ ಹಂಗ ಕಾಣಾಕ್ತಾರ ನೋಡಿ.
0: ಅವ್ರೇ ಅದಾರ, ಅವ್ರೇ ಅದಾರ ಶಿವಮ್ಮ ನೋಡಲ್ಲಿ.
1: ಹೌದ್ ನೋಡ ಅವ್ರ ಮಗ
0: ಅಲ್ಲ ಬಿಟ್ಟು ಕಾಡಿಯವ್ರ ಹೊಲಕ್ ಬಂದೇವು ಕಸ ತಕೋತ.
1: ಗಲ್ ಗಲ್ ಗಲ್ ಬಡ್ಕೋತಿನ
0: ಹೊಣೆ ಬರ ನೋಡವ್ವ ಏನ್ ಮಾಡ್ತಿ
1: ಕತಿಯೋ. ಇದವ್ವ ನಮ್ಗೆಲ್ಲದಾರ ನೀನು ಅವ್ರ ಹೊಲಕ್ ಬಂದವ್ರ
0: ಅಂದ್ರು. ಯವ್ವ
2: ಎಲ್ಲಿ ಹೋದ್ರಿ ಇವ್ರು? ಇಲ್ಲೇ ಕಸ ತೆಗಿತೀನಿ ಅಂದಿದ್ರು. ಎಲ್ಲಿ ಹೋದ್ರು? ಏ ಅಲ್ಲೇ ಹೋಗಿರಿ, ಅದು ಆಟ ದೂರ. ಯಾರು ಹೊಲ್ದಾಗ ತೆಗಿಲಾಗತ್ತೀರಿ? ಏನ್ ಸುದ್ದಿ ನಮ್ದು? ಇಲ್ಲೇ ಎಕ್ಕಿ ಕೊನೆಗೆ ಹೊಲ ಮುಗಿತು, ನಮ್ ಹೊಲ ದಾಟಿ ಮತ್ತೊಂದ್ ಹೊಲ ದಾಟಿ ಈಗ ಅವ್ರು ಮತ್ ಕಡೆಯವ್ರ ಹೊಲಕ್ ಹೋಗಿರಿ.
1: ಏನ್ ಹೇಳ್ತೀರಿ ಈಗ ಅವ್ರು? ಎಂತ ಒಂದ್ ಮಾತು ಹೇಳ್ತಾರೆ? ನಿಮ್ ಹೊಲ
2: ಎಲ್ಲರೂ ಮೆಕ್ಕೆಜೋಳ ಹಾಕಿದೀವ ನನ್ನ, ಎಲ್ಲಿ ಹೊಲ ಮುಗಿತದ? ಏನು ನೋಡೋದಿಲ್ಲ, ಸುಮ್ ತೆಗೆದ ತೆಗೆದು ಏನ್ ಮಾತು ಹೇಳಕತ್ತೀರಿ ಅಂತದು?
1: ಏ ನಾವೇನ್ ಮಾತಾಡಿಲ್ರಿ.
0: ಇಲ್ರಿ ಗೌಡ್ರ, ನಿಮ್ ಹೊಲನೇ ನೋಡ್ರಿ ಇದು.
2: ಇಲ್ಲ ಒಳ್ಳೆ ಚಲೋ ನೋಡಿದು ನಿಮ್ದು. ನಾ ಪಗಾರ ನಾ ಕೊಡವ, ಮಂದಿ ಹೊಲ್ದಾಗ ಕಸ ತೆಗಿಯೋದು. ಹಾ ಏನಿದು ನೀವು ಮಾಡೋದು? ಏನ್ ಮಾತಾಡ್ಲಕತ್ತೀರಿ ಅಂತದು?
0: ಹಂಗಂದ್ರ
1: ಸಾವಕ್ಕ ಏಟ್ ಹರ್ದಾರಿ ಬಂದಿವ ನಾವು ಗೌಡ್ರ. ಎಲ್ಲಿದಿಂದ ಎಲ್ಲಿ ಬಂದಿವ್ರಿ? ಎಟ್ ಹರ್ದಾರಿ
2: ಈಗ? ಅಲ್ಲಿ ಒಂದ್ ಏನ್ ಎಕ್ಕಿ ಕೊನಿ ಕಾಣ್ತದಲ್ಲ ಅಲ್ಲಿ ತನೇ ನಮ್ ಹೊಲ. ಆ ಹೊಲ ಬಿಟ್ಟು ಒಂದ್ ಹೊಲ ಮುಗಿಸಿ ಮತ್ತೊಂದ್ ಹೊಲದಾಗ ಬಂದಿರ್ ನೀವು.
0: ನೋಡುವ ಕರ್ಮ, ಮಂದಿ ಹೊಲ ಎಲ್ಲ ಕಸ ತೆಗ್ದೇವು ಶಿವಮ್ಮ. ಏನ್ ಮಾಡೋದು
1: ಇದಕ್ಕೆಲ್ಲ? ನಾವು ಮಾತಾಡಿದ್ದು ಇದು ನೀವ
2: ಏನಾರ ಮಾತಾಡ್ಲಕತ್ತಿದ್ರಿ ಅಂತದು? ಇಟ್ಟು ಅರು ಹಾರಿ ಹೊಲನೇ ಮುಗಿದಿದ್ ಗೊತ್ತಲ್ಲರೇ, ಮತ್ತೊಬ್ರು ಹೊಲದಾಗ ಹೋಗಿ ತೆಗೆಯಂತದ್ದು ಏನ್ ಮಾತಾಡ್ಲಕತ್ತಿದ್ರಿ?
0: ಕಷ್ಟ ಸುಖ ಹಂಚ್ಕೋತೇವ್ರಿ. ನಾವೇನ್ ಮಾತಾಡೋ ರೀ ಗೌಡ್ರ? ಅದೇ ನಮ್ ಹಿಂದಿನ ಮನಿ ಮುಂದಿನ ಮನಿ ಮಗ್ಗಲ್ ಮನಿದವ್ರದ್ ರೀ. ಆ ಹುಡುಗರು ಸಾಲಿ ಅದ ತಪ್ಪಿಸ್ತಾವಲ್ರಿ, ಅವೇ ಮಾತಾಡ್ಲಕತ್ತಿದ್ರಿ.
2: ಅವೆಲ್ಲ ಮಾತಾಡಬಾರ್ದು ಬ್ಯಾರೆ ಅವ್ರ ವಿಷಯ ಮಾತಾಡೋದ್ರಿಂದ. ಒಂದು ನಿಮ್ದು ಸಮಯ ಹಾಳ, ಕೆಲ್ಸನೂ ಹಾಳ, ಮತ್ ಅದ್ರ ಜೊತೆಗೆ ಬ್ಯಾರೆದವ್ರಿಗೆ ಅವ್ರಿಗೆ ಅಸಮಾಧಾನ ಆಗ್ತೈತಿ. ಮತ್ ಅವ್ರವ್ರ ಕಷ್ಟ ಏನೇನು ಇರ್ತಾವ, ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತ. ಆನಿ ಬಾರ ಆನಿಗೆ, ಇರುವಿ ಬಾರಿ ಇರುವಿಗೆ ಎತ್ತಿರ್ತಾವ. ನೀವು ಮಾತಾಡ್ತಿರಲ್ಲ ಬ್ಯಾರೆದವ್ರಿಗೆ ನೋವು ಆಗ್ತೈತಿ. ಅದಕ್ಕ ನೀವು ಅವೆಲ್ಲ ಮಾತಾಡೋದು ಬಿಟ್ಟು ಏನ್ ಕೆಲ್ಸ ಕೊಡಂತದ್ದು ಫಾಯ್ದೆ ಇರೋಂಥದ್ದು ಏನಾರೇ ಮಾತಾಡ್ರಿ. ಕೆಲ್ಸಕ್ಕಾಗಂಥದ್ದು ಮಾತಾಡ್ರಿ ಬಿಟ್ಟು ಬರೇ ಏನದ ಮಂದಿದು ಉಸಾಬರಿ ಮಾತಾಡ್ಕೋತ ನೋಡ್ರಿ. ಈಗ ಬ್ಯಾರೆದವ್ರು ಹೊಲ್ದಾಗ ಬಂದು ಕಸ ತೆಗಿಲಕತ್ತೀರಿ, ಇಂಥವೆಲ್ಲ ಕೆಲ್ಸನೂ ಕೆಡ್ತಾವ. ಅದಕ್ಕ ನೀವು ನಿಮ್ ಕೆಲ್ಸದ ಮ್ಯಾಗ ಧ್ಯಾನ ಕೊಡ್ರಿ, ಮತ್ತ ಒಳ್ಳೇದು ಮಾತಾಡ್ರಿ. ಯಾರ ಬಗ್ಗೆದಾಗೂ ನಾಲ್ಕು ಮಂದಿದು ನಾಲ್ಕು ಸುಮ್ಮನೆ ಏನದ ಅಂತದ ಇಂಥದ್ದು ಮಾತಾಡಿ ಬ್ಯಾರೆದವ್ರಿಗೆ ಯಾಕೆ ನೀವು ಕಷ್ಟ ಕೊಡ್ಲಕ್ ಹೋಗ್ತೀರಿ? ಅಲ್ಲ ಮಂದಿದು ಬರೇ ಚಾಡಿ ಮಾತು ಮಾತಾಡೋದ್ರಾಗೆ ಹೊತ್ತು ಹೋಯ್ತು ನಿಮ್ದು. ಹೊತ್ತೆ ಮುಣುಗ್ಲಕ್ ಬತ್ತು, ಇನ್ನ ಇಲ್ಲಿ ಕೆಲ್ಸನೂ ಆಗ್ಲಿಲ್ಲ. ನಾ ಇದು ಪೂರ್ತಿ ಹೊಲ ಮುಗಿಸ್ರೆ ತಿಳಿದ್ದ, ಅದನ್ನು ಆಗ್ಲಿಲ್ಲ. ಇನ್ನು ಹೊತ್ತಾಗಿ ಹೋಗಿ ನಿಮ್ ಮನ್ಯಾಗ ಏನ್ ಕೆಲ್ಸ ಮಾಡ್ತೀರಿ ನೀವು?
1: ಆಯ್ತ್ರಿ
0: ಗೌಡ್ರಿ, ಇನ್ನೊಂದ್ಸರಿ ಹೊಟ್ಟೆ ಮಾತಾಡಂಗಿಲ್ರಿ. ನಮ್ ಕೆಲ್ಸ ಆಯ್ತು, ನಾವಾಯ್ತು, ನಮ್ ಧ್ಯಾನದಾಗ ನಾವ್ ಇರ್ತೇವ್ರಿ ಗೌಡ್ರ.
1: ಕೇಳಿ ಇವತ್ತಿನ ಪಗಾರ

0: ಗೌಡ್ರ ಪಗಾರಿ
1: ಏನ ನಂದು ಹೊಲನೇ ಮುಗುದಿಲ್ಲ, ಈಗೆಲ್ಲಿ ಪಗಾರ ಕೊಡುದು? ಮೊದಲು ಹೊಲ ಮುಗಿಸ್ರಿ, ಆಮೇಲೆ ಪಗಾರ ಕೊಡೋನಂತ. ಮೊದಲ ನಿಮ್ದು ಒಳ್ಳೇದು ಮಾತಾಡ್ರಿ, ನಾಲ್ಕು ಮಂದಿದ ಚಾಡ ಮಾತಾಡೋದು ಬಿಟ್ಟು ಬಿಡ್ರಿ, ನಿಮ್ ಮ್ಯಾಗ ಶಿಸ್ತಾಗಿರ್ರಿ.
0: ಪಗಾರ ಹೋಯ್ತು ನೋಡು ಶಿವಮ್ಮ, ಅಲ್ಲಂತ ಕಾರ್ಯ ಇರ್ಬೇಕು ನಮ್ದು. ನಡಿಯುವ ಇನ್ನೂ ಮೊಟ್ಟೆ ಯಾರ್ದು ಮಾತಾಡೋದು ಬೇಡ, ನಮ್ ಕೆಲಸ ಮಾಡ್ಕೊಂಡಿರು. ನಡಿ
2: ನಡಿವ ನಡಿ, ತಗೋ ತಗೋ ಬುತ್ತಿ ಅರ್ಬಿ ತಗೋ ಪಡ್ಕಿ ತಗೋ ನಡಿ.
3: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಭಾರತಿ ಸುಣಗಾರ್, ಶೈಲಾ ಯರ್ನಾಳ್ ಹಾಗೂ ರೇವಣಸಿದ್ಧ ಚಾಂದಕವಠೆ.
4: ಕಾರ್ಯಕ್ರಮದ ನಿರ್ವಹಣೆ ಕೆವಿ ಕೃಷ್ಣಪ್ಪ.
5: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: नगरेषु न्यूनतमं 10% जलं मितव्ययं समादिशत्। भारतीय ऋतु विज्ञान विभागेन कर्नाटक केरल तमिलनाडु पुदुचेरी प्रदेशेषु श्वः यावत् अतिवृष्टि परा सूचना प्रकटिता। विभागेन उक्तं यत् आगामी दिनद्वये मराठवाड़े विदर्भ क्षेत्रेषु च वातावरणं अनुकूलं भविष्यति इति वार्ताः।
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ಬೆಳಗಾವಿ ಜಿಲ್ಲೆ ವಾರ್ತಾಪತ್ರ. ಮಹಾತ್ಮ ಗಾಂಧೀಜಿ ಜಯಂತ್ಯುತ್ಸವ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಳಗಾವಿಯ ಐತಿಹಾಸಿಕ ಕಾಂಗ್ರೆಸ್ ಅಧಿವೇಶನವನ್ನು ಸ್ಮರಿಸಿ ಅಧಿವೇಶನದ ಸ್ಮರಣಾರ್ಥ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಮಾರಕ ನಿರ್ಮಾಣದ ಭರವಸೆ ನೀಡಿದ್ದಾರೆ. ಮುಂಬರುವ ಆಯವ್ಯಯದಲ್ಲಿ ಈ ಯೋಜನೆಗೆ ಹಣಕಾಸು ಒದಗಿಸುವುದಾಗಿ ಪ್ರಕಟಿಸಿದ್ದಾರೆ. 1924 ಡಿಸೆಂಬರ್ 25 ಮತ್ತು 26 ಬೆಳಗಾವಿಯ ಟಿಳಕವಾಡಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಐತಿಹಾಸಿಕ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು. ಅಧಿವೇಶನಕ್ಕೆ ಶತಮಾನ ಪೂರ್ಣಗೊಂಡ ಹಿನ್ನೆಲೆ ರಾಜ್ಯ ಸರ್ಕಾರ ವರ್ಣರಂಜಿತ ಸಮಾರಂಭ ಆಯೋಜಿಸಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರಿಗೆ ಶ್ರದ್ಧಾ ಸುಮನ ಅರ್ಪಿಸಿತ್ತು. ಕಿತ್ತೂರು ಉತ್ಸವ ಈ ತಿಂಗಳ 25ನೇ ತಾರೀಖಿನಿಂದ 3 ದಿನಗಳ ಕಾಲ ಜನೋತ್ಸವವಾಗಿ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಸಚಿವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಕಿತ್ತೂರು ನಾಡ ಉತ್ಸವದಲ್ಲಿ ಸ್ಥಳೀಯ ಕಲಾವಿದರು ಸೇರಿದಂತೆ ನಾಡಿನ ಪ್ರಖ್ಯಾತ ಕಲಾವಿದರಿಗೆ ವೇದಿಕೆ ಒದಗಿಸಿ ಮೈಸೂರು ದಸರಾ ಉತ್ಸವದ ಮಾದರಿಯಲ್ಲಿ ಕಿತ್ತೂರು ಉತ್ಸವ ಆಚರಿಸಲು ಪೂರ್ವ ಸಿದ್ಧತೆಗಳು ಆರಂಭವಾಗಿವೆ ಎಂದರು. ಶ್ರೀಸಾಮಾನ್ಯರ ಮನೆ ಬಾಗಿಲಿಗೆ ಸರ್ಕಾರದ ಯೋಜನೆ ಹಾಗೂ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಸೂಚಿಸಲು ಪ್ರಜಾಸೇವಾ ಸಭೆಗಳು ಬೆಳಗಾವಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮುಂದುವರೆದಿವೆ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸವದತ್ತಿ, ಯರಗಟ್ಟಿ ಮತ್ತು ಖಾನಾಪುರ ತಾಲೂಕು ಕೇಂದ್ರಗಳಲ್ಲಿ ಪ್ರಜಾಸೇವಾ ಸಭೆ ನಡೆಸಿ ಜನತೆಯ ಅಹವಾಲು ಆಲಿಸಿದರು. ಜಿಲ್ಲೆಯ ವಿವಿಧ ತಾಲೂಕು ಕೇಂದ್ರಗಳಲ್ಲಿ ಶಾಸಕರು ಹಾಗೂ ಅಧಿಕಾರಿಗಳ ನೇತೃತ್ವದಲ್ಲಿ ಪ್ರಜಾಸೇವಾ ಆಂದೋಲನ ಸಭೆಗಳು ಪ್ರತಿ 2ನೇ ಹಾಗೂ 4ನೇ ಶನಿವಾರ ನಡೆದಿದ್ದು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಥಳದಲ್ಲಿ ಪರಿಹಾರ ಕಂಡುಕೊಳ್ಳಲಾಗುತ್ತಿದೆ. ಖಾನಾಪುರ ತಾಲೂಕು ಪಂಚಾಯಿತಿ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳಲ್ಲಿ ಮಹಾತ್ಮ ಗಾಂಧಿ ಜಯಂತಿಯಂದು ಗ್ರಾಮ ಸ್ವರಾಜ್ಯದ ಕನಸಿನೊಂದಿಗೆ ಕಳೆದ 2 ಅಕ್ಟೋಬರ್ ಗ್ರಾಮಸಭೆ ನಡೆದವು. ಈಗ ಬೀದರ್ ಜಿಲ್ಲೆ ವಾರ್ತಾಪತ್ರ. ಭೀಕರ ಬರದ ಹಿನ್ನೆಲೆ ಬೀದರ್ ಜಿಲ್ಲೆಗೆ ರಾಜ್ಯ ಸರ್ಕಾರ ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರು ಒದಗಿಸಲು 4 ಕೋಟಿ ರೂಪಾಯಿ ಹಾಗೂ ಹೆಚ್ಚುವರಿಯಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ತಲಾ 6 ಕೋಟಿ ರೂಪಾಯಿ ಬರ ಪರಿಹಾರ ಅನುದಾನ ಒದಗಿಸಿದೆ. ಹಳೆಯ ಕೊಳವೆಬಾವಿಗಳ ದುರಸ್ತಿ, ಬತ್ತಿ ಹೋಗಿರುವ ಕಡೆಗಳಲ್ಲಿ ಹೊಸ ಕೊಳವೆಬಾವಿ ಕೊರೆಸುವುದು, ಬಾಡಿಗೆ ಆಧಾರದ ಮೇಲೆ ಖಾಸಗಿ ಕೊಳವೆಬಾವಿ ಬಳಕೆ ಹಾಗೂ ತುರ್ತು ಸಂದರ್ಭಗಳಲ್ಲಿ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲು ಅಧಿಕಾರಿಗಳಿಗೆ ಜಿಲ್ಲಾಡಳಿತ ಸೂಚಿಸಿದೆ. ಉದ್ಯೋಗ ಅರಸಿ ಜಿಲ್ಲೆಯ ವಿವಿಧ ತಾಲೂಕುಗಳ ಜನ ವಲಸೆ ಹೋಗುವುದನ್ನು ತಡೆಯಲು ಕಳೆದ ಜುಲೈ 1ರಿಂದ ಜಿಲ್ಲೆಯ 181 ಗ್ರಾಮ ಪಂಚಾಯಿತಿಗಳಲ್ಲಿ ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿಜಿರಾಮ್ಜಿ ಯೋಜನೆಯಡಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ವಿವಿಧ ಕೌಶಲರಹಿತ ಕಾಮಗಾರಿಗಳಿಗೆ ಮಾನವ ದಿನಗಳನ್ನು ಸೃಜಿಸಲಾಗಿದೆ. ಬೀದರ್ ಮಹಾನಗರ ಪಾಲಿಕೆಯ ಸಮಗ್ರ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ 200 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದೆ. 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಚಿಟಗುಪ್ಪ ಬ್ಯಾರೇಜ್ ನವೀಕರಣಕ್ಕೆ ಅನುಮೋದನೆ ನೀಡಲಾಗಿದೆ. ಕಾರಂಜಾ ಯೋಜನೆಯಡಿ ಕಾರಂಜಾ ಎಡದಂಡೆ ಕಾಲುವೆ ನಿರ್ಮಾಣಕ್ಕೆ 180 ಕೋಟಿ ರೂಪಾಯಿ ಹಾಗೂ ಭೂ ಸ್ವಾಧೀನ ಪ್ರಕ್ರಿಯೆಗೆ 550 ಕೋಟಿ ರೂಪಾಯಿ ಅನುದಾನ ಪ್ರಸ್ತಾವ ಜಿಲ್ಲಾಡಳಿತ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದೆ. ಬೀದರ್ ಜಿಲ್ಲೆಯ ಐತಿಹಾಸಿಕ ಕೋಟೆಗಳು ಹಾಗೂ ಧಾರ್ಮಿಕ ಕೇಂದ್ರಗಳು ಶ್ರೀಮಂತ ಪರಂಪರೆಯನ್ನು ಹೊಂದಿವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣಗಳ ಬಗ್ಗೆ ಮಾಹಿತಿ

0: ಹಾಗೂ ಪ್ರವಾಸಿಗರ ಭೇಟಿ ಉತ್ತೇಜಿಸಲು ಪ್ರವಾಸೋದ್ಯಮ ಇಲಾಖೆ ಹೊರತಂದ ಮಾಹಿತಿ ಪತ್ರಕ ಹಾಗೂ ದೃಶ್ಯ ಶ್ರಾವ್ಯ ಪರಿಕರಗಳನ್ನು ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಇದುವರೆಗೆ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಕೆಎನ್ ದೊಡ್ಡಮನಿ ಹಾಗೂ ಕರಣ್ ಕುಮಾರ್ ಚಂದನ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:35.

ಇದೊಂದು ಪ್ರಕಟಣೆ. ದಿನಾಂಕ 9/10/2026 ಮೇನಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ ಬೂತ್ನಾಳ್ ವಿಜಯಪುರದಲ್ಲಿ ಸಾಮಾನ್ಯ ಗೆಂಡೆ ಮೀನು ಮರಿಗಳನ್ನು ತಲಾ 1 ರೂಪಾಯಿಯಂತೆ ಮಾರಾಟ ಮಾಡಲಾಗುವುದು. ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಹಾಗೂ ಆಧಾರ್ ಕಾರ್ಡ್ ತರಬೇಕು ಎಂದು ಮುಖ್ಯಸ್ಥರು ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ ಬೂತ್ನಾಳ್ ವಿಜಯಪುರ್ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ 9945 95 97 04 ಇನ್ನೊಂದು ಸಂಖ್ಯೆ 9900776205 ಇನ್ನೊಂದು ಸಂಖ್ಯೆ 9480518679 ಈ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ. ಸಮಯ 6:37 ಆಗುತ್ತಿದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ತದನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ದಿವಸದ ದಿನನಿತ್ಯದ ಊಟದಲ್ಲಿ ನಾವು ಹಲವಾರು ವಿಷಯಗಳನ್ನು ಮರೆತು ಬಿಡುತ್ತೇವೆ, ಆದ್ರೆ ಯಾರಾದರೂ ನಿಮ್ಮ ಕಾಳಜಿ ತೆಗೆದುಕೊಳ್ತಾರೆ ಎಂದಾಗ ಚೆನ್ನಾಗಿ ಅನಿಸ್ತದೆ. ಹಾಗೆಯೇ RBI ಕೂಡ ನಿಮ್ಮ ಅನ್ಕ್ಲೇಮ್ ಡೆಪಾಸಿಟ್ ಗಳ ಬಗ್ಗೆ ಕಾಳಜಿ ವಹಿಸುತ್ತದೆ.
1: ಅನ್ಕ್ಲೇಮ್ ಡೆಪಾಸಿಟ್ ಅಂದ್ರೆ 10 ವರ್ಷಗಳು ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಯಾವುದೇ ವ್ಯವಹಾರ ನಡೆಯದ ಬ್ಯಾಂಕ್ ಖಾತೆಗಳು. ಅಂತಹ ಖಾತೆಗಳನ್ನು RBIನ DEAಗೆ ವರ್ಗಾಯಿಸಲಾಗುತ್ತದೆ. ನಿಮ್ಮ ಬ್ಯಾಂಕ್ನ ಯಾವುದೇ ಶಾಖೆಗೆ ಹೋಗಿ ನಿಮ್ಮ KYC ನವೀಕರಿಸಿ ಮತ್ತು ನಿಮ್ಮ ಅನ್ಕ್ಲೇಮ್ ಡೆಪಾಸಿಟ್ ಅನ್ನು ಮತ್ತೆ ಪಡೆಯಿರಿ.
0: ಜಾಣರಾಗಿರಿ,
1: ಜಾಗೃತರಾಗಿರಿ.
2: ಕಂಪ್ರೀಮಿಯಂ ಜ್ಯಾದಾ ಬೋನಸ್ ಅಪ್ನೋ ಕೆ ಲಿಯೆ ಸಬ್ಸೆ ಸಹೀ RPLI इससे बेहतर कुछ नहीं.
3: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ. अपने नजदीकी डाकघर से आज ही संपर्क करें या indiapost.gov.in पर लॉग ऑन करें.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ಫಾರಂ 7 ಯಾವುದೇ ಮತದಾರರ ಹೆಸರು ಅಳಿಸಿ ಹಾಕಿಲ್ಲ, ಚುನಾವಣಾ ಆಯೋಗ ಸ್ಪಷ್ಟನೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕೇಂದ್ರ ಬರ ಅಧ್ಯಯನ ತಂಡದಿಂದ ಪರಿಶೀಲನೆ, ಜಿಲ್ಲಾಧಿಕಾರಿಗಳಿಂದ ಮಾಹಿತಿ. 2047 ವೇಳೆಗೆ ರಾಜ್ಯದ ಆರ್ಥಿಕತೆ $1 trillion ತಲುಪುವ ಗುರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮೈಸೂರು ದಸರಾದಲ್ಲಿ ಸೂರ್ಯಕಿರಣ್ ವೈಮಾನಿಕ ಪ್ರದರ್ಶನಕ್ಕೆ ರಕ್ಷಣಾ ಸಚಿವಾಲಯ ಅನುಮತಿ. ಹಾಗೂ ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಸಕ್ರಿಯ, ಕರಾವಳಿ ಬೆಂಗಳೂರು ಸೇರಿದಂತೆ ಹಲವೆಡೆ ಭಾರೀ ಮಳೆ. ಅರ್ಹ ಮತದಾರರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗಲು ಬಿಡುವುದಿಲ್ಲ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಫಾರಂ 7 ಸಂಬಂಧ ಈವರೆಗೆ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಎಂದು ತಿಳಿಸಿದ್ದಾರೆ. ಈವರೆಗೆ 91,278 ಫಾರಂ 7 ಅರ್ಜಿಗಳು ಸಲ್ಲಿಕೆಯಾಗಿವೆ, ಆದರೆ ಯಾವುದೇ ಮತದಾರರ ಹೆಸರನ್ನು ಅಳಿಸಿಲ್ಲ ಎಂದು ಹೇಳಿದ್ದಾರೆ. ಅರ್ಹರನ್ನು ಮತ್ತೊಮ್ಮೆ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಲಾಗುವುದು, ರಾಜ್ಯಾದ್ಯಂತ ಈ ಕುರಿತಂತೆ ವಿಶೇಷ ಅಭಿಯಾನ ನಡೆಸಲಾಗುವುದು ಎಂದು ತಿಳಿಸಿದರು. ಇದೇ 27 ಅಂತಿಮ ಕರಡು ಮತದಾರರ ಪಟ್ಟಿ ಬಿಡುಗಡೆ ಮಾಡಲಾಗುವುದು ಎಂದು ಅವರು ಮಾಹಿತಿ ನೀಡಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕೇಂದ್ರ ಬರ ಅಧ್ಯಯನ ತಂಡ ಇಂದು ಬರ ಪರಿಶೀಲಿಸಿತು. ಬಾಗಲಕೋಟೆ ಜಿಲ್ಲೆಯಲ್ಲಿ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿದ ಕೇಂದ್ರ ಬರ ಅಧ್ಯಯನ ತಂಡ ಬೆಳೆ ಹಾನಿ ಹಾಗೂ ಬರ ಪರಿಸ್ಥಿತಿ ಅವಲೋಕಿಸಿತು. ಜಿಲ್ಲೆಯ 10 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದ್ದು, ಗುಳೆದಗುಡ್ಡ ತಾಲೂಕಿನ ಹಳದೂರು ಗ್ರಾಮದ ಹೊಲಗಳಿಗೆ ಭೇಟಿ ನೀಡಿ ಹಾನಿಗೊಳಗಾದ ಮೆಕ್ಕೆಜೋಳ ಬೆಳೆ ಪರಿಶೀಲಿಸಿತು. ಬಳಿಕ ಈ ತಂಡ ಶಿರೂರು ಗ್ರಾಮದಲ್ಲಿ ಹಾನಿಗೊಳಗಾದ ಕಬ್ಬು ಬೆಳೆ, ಭಗವತಿ ಗ್ರಾಮದಲ್ಲಿ ಈರುಳ್ಳಿ, ಹಳ್ಳೂರು ಗ್ರಾಮದಲ್ಲಿ ಸೂರ್ಯಕಾಂತಿ ಹಾಗೂ ಬೇವೂರು ಗ್ರಾಮದಲ್ಲಿ ಮೆಣಸಿನಕಾಯಿ ಬೆಳೆಗಳನ್ನು ಪರಿಶೀಲನೆ ನಡೆಸಿತು. ಬಳಿಕ ಈ ತಂಡ ಕೊಪ್ಪಳ ಜಿಲ್ಲೆಗೆ ತೆರಳಿ ಬರ ಅಧ್ಯಯನ ನಡೆಸಿತು. ಕುಷ್ಟಗಿ ತಾಲೂಕಿನಲ್ಲಿ 13,533 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ, 40,776 ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ, 8,309 ಹೆಕ್ಟೇರ್ ಪ್ರದೇಶದಲ್ಲಿ ಸಜ್ಜೆ, 10,796 ಹೆಕ್ಟೇರ್ ಪ್ರದೇಶದಲ್ಲಿ ಸೂರ್ಯಕಾಂತಿ, 1,511 ಹೆಕ್ಟೇರ್ ಪ್ರದೇಶದಲ್ಲಿ ಶೇಂಗಾ ಹಾನಿಗೀಡಾಗಿದೆ ಎಂದು ಜಂಟಿ ಕೃಷಿ ನಿರ್ದೇಶಕರು ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು. ಇನ್ನೊಂದೆಡೆ, ಮೈಸೂರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲೆಯಲ್ಲಿನ ಬರ ಪರಿಸ್ಥಿತಿ ಕುರಿತು ಅಧಿಕಾರಿಗಳಿಂದ ಕೇಂದ್ರ ತಂಡದ ಅಧಿಕಾರಿಗಳು ಮಾಹಿತಿ ಪಡೆದುಕೊಂಡರು. ಈ ವೇಳೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಮಾತನಾಡಿ, ಜಿಲ್ಲೆಯಲ್ಲಿ ಶೇಕಡ 59% ಮಳೆ ಕೊರತೆಯಾಗಿದೆ ಎಂದು ಮಾಹಿತಿ ನೀಡಿದರು. ಚಾಮರಾಜನಗರ ಜಿಲ್ಲೆಯಲ್ಲಿ ಕೇಂದ್ರ ಬರ ಅಧ್ಯಯನ ತಂಡವು ಚಾಮರಾಜನಗರ ತಾಲೂಕಿನ ಕೆರೆಹಳ್ಳಿ, ಕುಲಗಾಣ, ಗುಂಡ್ಲುಪೇಟೆ ತಾಲೂಕಿನ ನಿಟ್ರೆ ಗ್ರಾಮದಲ್ಲಿ ಜೋಳ, ಸೂರ್ಯಕಾಂತಿ, ಹತ್ತಿ ಬೆಳೆಗಳನ್ನು ವೀಕ್ಷಿಸಿತು. ಬೆಳೆ ಹಾನಿ, ಕೆರೆ ವೀಕ್ಷಣೆ, ಗೋಶಾಲೆ ಭೇಟಿ ಹಾಗೂ ವಿಬಿ ಜಿರಾಮ್ಜಿ ಯೋಜನೆ ಪರಿಶೀಲನೆ ಬಳಿಕ ಗುಂಡ್ಲುಪೇಟೆ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಶ್ರೀರೂಪ ಜಿಲ್ಲೆಯ ಬರ ಪರಿಸ್ಥಿತಿಯನ್ನು ಅಧಿಕಾರಿಗಳಿಗೆ ವಿವರಿಸಿದರು. ಚಾಮರಾಜನಗರ ಜಿಲ್ಲೆಯು ತೀವ್ರ ಮಳೆ ಕೊರತೆ ಎದುರಿಸುತ್ತಿದ್ದು, 41,770 ಹೆಕ್ಟೇರ್ ಕೃಷಿ ಬೆಳೆಗಳು ಮತ್ತು 26,530 ಹೆಕ್ಟೇರ್ ತೋಟಗಾರಿಕೆ ಬೆಳೆಗಳು ಹಾನಿಗೀಡಾಗಿವೆ. ಬಿತ್ತನೆ ಖರ್ಚು, ಗೊಬ್ಬರ, ಉಳಿಮೆ ಸೇರಿದಂತೆ ವ್ಯವಸಾಯಕ್ಕಾಗಿ ರೈತರ ಅಂದಾಜು ಒಟ್ಟು 629 ಕೋಟಿ ರೂಪಾಯಿ ನಷ್ಟವಾಗಿದೆ. ಎನ್ಡಿಆರ್ಎಫ್ ಮಾನದಂಡದಂತೆ 84 ಕೋಟಿ ರೂಪಾಯಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ 100 ದಿನಗಳ ಕಾರ್ಯ, ನೇಮಕಾತಿ, ಆದ್ಯತಾ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಇಂದು ನಡೆಯಿತು. ಸಭೆಯಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳ ರಫ್ತಿಗೆ ಹಾಗೂ ಪುಷ್ಪೋದ್ಯಮಕ್ಕೆ ಉತ್ತೇಜನ ನೀಡಲು ಮುಖ್ಯಮಂತ್ರಿ ಸೂಚಿಸಿದ್ದಾರೆ. ಕೆಪಿಎಸ್ ಶಾಲೆಗಳ ಡಿಪಿಆರ್ ಅನುಮೋದನೆ, ಟೆಂಡರ್ ಕರೆಯಲು ಜಿಲ್ಲಾಧಿಕಾರಿಗಳಿಗೆ ಅನುಮೋದನೆ ನೀಡುವುದರ ಮೂಲಕ ಅನುಷ್ಠಾನ ಪ್ರಕ್ರಿಯೆ ಸರಳಗೊಳಿಸಲಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ 9ನೇ ತರಗತಿಯಲ್ಲಿ ಕೃತಕ ಬುದ್ದಿಮತ್ತೆ ತರಬೇತಿ ಪ್ರಾರಂಭಿಸಲಾಗಿದ್ದು, 6ನೇ ತರಗತಿಯಿಂದ ಪ್ರಾರಂಭಿಸುವ ಬಗ್ಗೆ ಮಾಹಿತಿ ತಂತ್ರಜ್ಞಾನ ಇಲಾಖೆಯ ಬೆಂಬಲದೊಂದಿಗೆ

0: ಖಾಸಗಿ ನೆರವು ಪಡೆಯಲು ಸೂಚಿಸಲಾಗಿದೆ. ಶಾಲೆಗಳಲ್ಲಿ ಎಐ ತರಬೇತಿ ನೀಡಲು ಗೂಗಲ್ ಕಂಪನಿ ಆಸಕ್ತಿ ವಹಿಸಿದೆ. ಪ್ರೋಟೀನ್ ಮಿಷನ್ ಅಡಿಯಲ್ಲಿ ಚಾಮರಾಜನಗರ, ಚಿತ್ರದುರ್ಗ, ಹಾವೇರಿ, ಕೊಪ್ಪಳದಲ್ಲಿ ಪಶುಸಂಗೋಪನೆ ಇಲಾಖೆಯ 4 ಪ್ರೋಟೀನ್ ಪಾರ್ಕ್ ಅಭಿವೃದ್ಧಿ ಹಾಗೂ ಕುಕ್ಕುಟೋದ್ಯಮಕ್ಕೆ ಉತ್ತೇಜನ ನೀಡಲು ನಿರ್ಧರಿಸಲಾಗಿದೆ. ವಿದ್ಯುತ್ ಸಮಸ್ಯೆ ನಿವಾರಣೆಗೆ ಸೋಲಾರ್ ಅಳವಡಿಸಲು 50% ಸಬ್ಸಿಡಿ ನೀಡುವ ಬಗ್ಗೆ ನಾಳೆ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲು ಇಂದಿನ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯ ಪ್ರದೇಶ ಅಭಿವೃದ್ಧಿಗೆ ಮುಂದಿನ 10-15 ವರ್ಷಗಳ ಸಮಗ್ರ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ಸಲಹಾ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, 2047 ವೇಳೆಗೆ ರಾಜ್ಯದ ಆರ್ಥಿಕತೆ $1 trillion ತಲುಪುವ ಗುರಿ ಹೊಂದಲಾಗಿದೆ ಎಂದರು. ಬಿಎಂಆರ್ ವ್ಯಾಪ್ತಿಯಲ್ಲಿ 9 ಹೊಸ ಇಂಟಿಗ್ರೇಟೆಡ್ ಕೈಗಾರಿಕಾ ಟೌನ್ಶಿಪ್ ರೂಪಿಸಬೇಕಾಗಿದೆ ಎಂದರು. ಪ್ರತಿಯೊಬ್ಬರಿಗೆ ಕೈಗೆಟುಕುವ ದರದಲ್ಲಿ ವಸತಿ ಸೌಲಭ್ಯ ಕಲ್ಪಿಸುವುದು ಸರ್ಕಾರದ ಬದ್ದತೆಯಾಗಿದೆ. ಈ ನಿಟ್ಟನಲ್ಲಿ 6-6.5 lakh ಮನೆ ನಿರ್ಮಾಣ ಯೋಜನೆ ರೂಪಿಸಲಾಗಿದೆ ಎಂದು ಹೇಳಿದರು. ಬೆಂಗಳೂರು ತುಮಕೂರು, ಬೆಂಗಳೂರು ಮೈಸೂರು, ಬೆಂಗಳೂರು ಕೆಜಿಎಫ್ 3 ಕಾರಿಡಾರ್ಗಳನ್ನು ಸಂಪರ್ಕಿಸುವ 270 km ವ್ಯಾಪ್ತಿಯ ಪ್ರಸ್ತಾವಿತ ಮುಂಬೈ ಬೆಂಗಳೂರು ಹೈಸ್ಪೀಡ್ ರೈಲನ್ನು ಮೈಸೂರಿಗೆ ವಿಸ್ತರಿಸಲು ಸಭೆಯಲ್ಲಿ ಪ್ರಸ್ತಾಪಿಸಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವವಿಖ್ಯಾತ ಮೈಸೂರು ದಸರಾ 2026 ಅಂಗವಾಗಿ ಮೈಸೂರಿನಲ್ಲಿ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡದ ವೈಮಾನಿಕ ಪ್ರದರ್ಶನ ನಡೆಸಲು ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿಗೆ ಸ್ಪಂದಿಸಿರುವ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೂರ್ಯಕಿರಣ್ ತಂಡದ ಪ್ರದರ್ಶನಕ್ಕೆ ಅನುಮತಿ ನೀಡಿದ್ದಾರೆ. 18-20 October ಮೈಸೂರಿನಲ್ಲಿ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡದ ವಿಶೇಷ ವೈಮಾನಿಕ ಪ್ರದರ್ಶನ ನಡೆಯಲಿದೆ. ಮೈಸೂರು ದಸರಾ ಸಂದರ್ಭದಲ್ಲಿ ಭಾರತೀಯ ವಾಯುಪಡೆಯಿಂದ ನಡೆಯಲಿರುವ ಈ ಸಾಹಸಮಯ ಪ್ರದರ್ಶನ ಪ್ರವಾಸಿಗರು ಹಾಗೂ ಕರ್ನಾಟಕದ ಜನರಿಗೆ ವಿಶೇಷ ಆಕರ್ಷಣೆಯಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಯೋತ್ಪಾದನೆಯ ವಿರುದ್ದ ದಿಟ್ಟ ಹೆಜ್ಜೆ ಕುರಿತ ಒಂದು ವರದಿ ಇಲ್ಲಿದೆ. 2028 November 26 ನಡೆದ ಮುಂಬೈ ದಾಳಿ ಸಂದರ್ಭದಲ್ಲಿ ಪಾಕಿಸ್ತಾನದ ಭಯೋತ್ಪಾದಕರು ಮುಂಬೈ ನಗರವನ್ನು 4 ದಿನಗಳ ಕಾಲ ಹಿಡಿತದಲ್ಲಿಟ್ಟುಕೊಂಡಿದ್ದರು. ಆಗಿನ ಕೇಂದ್ರ ಸರ್ಕಾರ ಯಾವುದೇ ಸೂಕ್ತ ಕ್ರಮ ಕೈಗೊಂಡಿರಲಿಲ್ಲ. ಏನಿದ್ದರೂ ಭಾರತದ ಉತ್ತರ ಕೇವಲ ಕಾಗದ ಪತ್ರಗಳಾಗಿತ್ತು. ಬಳಿಕವೂ ಭಾರತದ ಮೇಲಿನ ದಾಳಿ ಮುಂದುವರಿಯುತ್ತಲೇ ಇತ್ತು. ಆದರೆ ಕ್ಷಮೆ ಯಾಚಿಸುವ ಈ ಪದ್ಧತಿ 2016 September ಕೊನೆಗೊಂಡಿತು. ಭಾರತೀಯ ರಕ್ಷಣಾ ಪಡೆಗಳು ನಿಯಂತ್ರಣ ರೇಖೆಯನ್ನು ದಾಟಿ ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸಿದವು. 2019 February ಮಿರಾಜ್ ಯುದ್ದ ವಿಮಾನಗಳು ಪಾಕಿಸ್ತಾನದೊಳಗಿನ ಬಾಲಕೋಟ್ ಭಯೋತ್ಪಾದಕ ಶಿಬಿರದ ಮೇಲೆ ದಾಳಿ ನಡೆಸಿತು. ಇದು 1971 ಬಳಿಕ ಅಂತಾರಾಷ್ಟೀಯ ಗಡಿಯಲ್ಲಿ ಭಾರತ ನಡೆಸಿದ ಮೊದಲ ವಾಯುದಾಳಿಯಾಗಿತ್ತು. ಇದಾದ ಬಳಿಕ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ 2025 May ಆಪರೇಷನ್ ಸಿಂಧೂರ ಮೂಲಕ ಭಾರತದ ಸೇನೆ ಕೆಲವೇ ಗಂಟೆಗಳಲ್ಲಿ 9 ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸುವ ಮೂಲಕ ಸೇಡು ತೀರಿಸಿಕೊಂಡಿತು. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕದಾದ್ಯಂತ ನೈಋತ್ಯ ಮುಂಗಾರು ಇಂದು ಸಕ್ರಿಯವಾಗಿತ್ತು. ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಕಳೆದ 24 ಗಂಟೆಗಳ ಅವಧಿಯಲ್ಲಿ ಉತ್ತಮ ಮಳೆಯಾಗಿದೆ. ದಕ್ಷಿಣ ಕನ್ನಡದ ಶಕ್ತಿನಗರದಲ್ಲಿ 110 mm ಅತ್ಯಧಿಕ ಮಳೆಯಾಗಿದೆ. ಇಂದು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಹಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ ಎಂದು

0: ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಬೆಂಗಳೂರಿನಲ್ಲೂ ಇಂದು ಹಗುರದಿಂದ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ. ಉಳಿದಂತೆ ಕರ್ನಾಟಕದ ಉತ್ತರ ಒಳನಾಡು, ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲೂ ಮಳೆಯಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫಾರಂ 7 ಯಾವುದೇ ಮತದಾರರ ಹೆಸರು ಅಳಿಸಿ ಹಾಕಿಲ್ಲ, ಚುನಾವಣಾ ಆಯೋಗ ಸ್ಪಷ್ಟನೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕೇಂದ್ರ ಬರ ಅಧ್ಯಯನ ತಂಡದಿಂದ ಪರಿಶೀಲನೆ, ಜಿಲ್ಲಾಧಿಕಾರಿಗಳಿಂದ ಮಾಹಿತಿ. 2047 ವೇಳೆಗೆ ರಾಜ್ಯದ ಆರ್ಥಿಕತೆ $1 trillion ತಲುಪುವ ಗುರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮೈಸೂರು ದಸರಾದಲ್ಲಿ ಸೂರ್ಯಕಿರಣ್ ವೈಮಾನಿಕ ಪ್ರದರ್ಶನಕ್ಕೆ ರಕ್ಷಣಾ ಸಚಿವಾಲಯ ಅನುಮತಿ. ಹಾಗೂ ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಸಕ್ರಿಯ, ಕರಾವಳಿ, ಬೆಂಗಳೂರು ಸೇರಿದಂತೆ ಹಲವೆಡೆ ಭಾರೀ ಮಳೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಟಿಕ್ಕು ಅವರೇ, 100 gram ಪೇಡ ಕುಡಿ.
2: 250 gram ಗಿಂತ ಕಡಿಮೆ ಕೊಡಲ್ಲ.
1: ಅರೆ ಯಾಕೆ?
2: ಮಿನಿಮಮ್ ಅಷ್ಟು ತಗೊಳ್ಬೇಕು.
1: ಅರೆ ಅಣ್ಣ, ಇವಾಗೆಲ್ಲ ಬ್ಯಾಂಕ್ ಅಕೌಂಟ್ ಕೂಡ ಮಿನಿಮಮ್ ಬ್ಯಾಲೆನ್ಸ್ ಕೇಳಲ್ಲ.
2: ಬ್ಯಾಂಕ್ ಅಕೌಂಟ್ ಮಿನಿಮಮ್ ಇಲ್ದೆ?
1: ಹೌದು, ಬೇಸಿಕ್ ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ ಅಕೌಂಟ್ ಅಂದ್ರೆ BSBD ಅಕೌಂಟ್. ಇದರಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಬೇಕಿಲ್ಲ, ಆದ್ರೆ ಸೌಲಭ್ಯಗಳು ಸಾಕಷ್ಟು ಇವೆ. ATM ಕಮ್ ಡೆಬಿಟ್ ಕಾರ್ಡ್, ಮೊಬೈಲ್ ಮತ್ತು ಇಂಟರ್ನೆಟ್ ಬ್ಯಾಂಕಿಂಗ್, ಪಾಸ್ಬುಕ್, ಚೆಕ್ ಬುಕ್ ಎಲ್ಲವೂ ಸಿಗುತ್ತೆ. ಅದು ಯಾವುದೇ ಶುಲ್ಕವಿಲ್ಲದೆ.
2: ಕೊಡಿ ಅಣ್ಣ.
3: RBI ಹೇಳುತ್ತೆ, BSBD ಅಕೌಂಟ್ ಮಿನಿಮಮ್ ಬ್ಯಾಲೆನ್ಸ್ ಬೇಡ, ಮ್ಯಾಕ್ಸಿಮಮ್ ಸೌಲಭ್ಯ ಮಾತ್ರ.
4: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ವಿಜಯಪುರ.

0: ಕಿಸಾನ್ವಾಣಿ ಕಾರ್ಯಕ್ರಮ ಕೇಳ್ತಿರುವ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನ್ಯುಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
5: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
4: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
6: ಪ್ರಯಾಣಿಕರೇ, ದಯವಿಟ್ಟು ಗಮನಿಸಿ, ನೀವು ಪ್ರಯಾಣಿಸುವಾಗ ಟಿಸಿ ಟಿಕೆಟ್ ಕೇಳಿದ್ರೆ ತೋರಿಸಿ, ಆದರೆ ಯಾರೇ ಒಟಿಪಿ, ಪಿನ್ ಅಥವಾ ಪಾಸ್ವರ್ಡ್ ಕೇಳಿದ್ರೆ ಅವರನ್ನು ತಕ್ಷಣ ಓಡಿಸಿ.
7: RBI ಹೇಳುತ್ತೆ, ಒಟಿಪಿ ಅಥವಾ ಪಿನ್ಗಾಗಿ ಕಾಲ್ ಅಥವಾ ಮೆಸೇಜ್ ಬಂದ್ರೆ ಸ್ವಲ್ಪ ಹುಷಾರಾಗಿರಿ.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

0: ಸ್ನೇಹಿತರೆ, ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕಡಲೆಬೇಳೆಯ ಸಂಪೂರ್ಣ ಮಾಹಿತಿ ಈ ವಿಷಯ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಿವರಾಜ್ ಕಾಂಬ್ಳೆ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಸಿದ್ದರಾಯನ್ ಸಾಳುಂಕೆ.
1: ತಜ್ಞವಾಣಿ

0: ಇಂದಿನ ಕಾರ್ಯಕ್ರಮದಲ್ಲಿ ಕಡಲೆ ಬೆಳೆಯ ಸಂಪೂರ್ಣ ಮಾಹಿತಿ, ಈ ವಿಷಯ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಿವರಾಜ್ ಕಾಂಬಳೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ರಾ ಎನ್ ಸಾಳುಂಕೆ.
1: ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇವತ್ತು ನಮ್ಮ ಜೊತೆ ನಮ್ಮ ಆಕಾಶವಾಣಿಯಲ್ಲಿ ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಿವರಾಜ್ ಕಾಂಬಳೆ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಇವತ್ತಿನ ದಿನ ನಮಗೆ ಕಡಲೆ ಬೆಳೆಯ ಕುರಿತು ಸಂಪೂರ್ಣ ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡಿಸಿ ಅವರಿಂದಲೇ ಈ ಕಡಲೆ ಬೆಳೆಯ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣಂತ. ಡಾಕ್ಟರ್ ಶಿವರಾಜ್ ಕಾಂಬಳೆ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
2: ನಮಸ್ಕಾರ.
1: ಡಾಕ್ಟರ್ ಶಿವರಾಜ್ ಅವರೇ, ಮೊದಲೇದಾಗಿ ಈ ಕಡಲೆ ಬೆಳೆ ಈ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಯಾವ ತಳಿ ಸೂಕ್ತ ಅಂತ ತಾವು ಹೇಳ್ತೀರಿ?
2: ನಿಮಗೆಲ್ಲ ಗೊತ್ತಿರುವ ಹಾಗೆ ಕಡಲೆ ಒಂದು ಇದು ಒಂದು ದ್ವಿದಳ ಧಾನ್ಯಕ್ಕೆ ಸೇರಿದಂಥ ಒಂದು ಬೆಳೆ. ಇದನ್ನು ನಾವು ಹೆಚ್ಚಾಗಿ ನಮ್ಮ ಉತ್ತರ ಕರ್ನಾಟಕದ ಭಾಗದ ಜಿಲ್ಲೆಗಳಾದಂತಹ ಬಿಜಾಪುರ, ಧಾರವಾಡ ಹಾಗೂ ಬಾಗಲಕೋಟೆ ಮತ್ತು ಗದಗ ಜಿಲ್ಲೆಗಳಲ್ಲಿ ನಾವು ಹೆಚ್ಚಾಗಿ ಈ ಕಡಲೆ ಬೆಳೆಯನ್ನು ನಾವು ಸಿಗುತ್ತದೆ ನೋಡಲಿಕ್ಕೆ. ಅದೇ ರೀತಿಯಾಗಿ ಈ ಒಂದು ಕಡಲೆ ಬೆಳೆಯನ್ನು ನಾವು ಹೆಚ್ಚಾಗಿ ಒಂದು ಕಪ್ಪು ಮಣ್ಣಿನಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಈ ಬೆಳೆಯನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಒಂದು ಕಡಲೆಯನ್ನು ನಾವು ನೀರಾವರಿ ಮತ್ತು ಕುಷ್ಕಿ ಈ ಎರಡು ಬೆಳೆಯ ಪದ್ಧತಿಯಲ್ಲಿ ನಾವು ಈ ಒಂದು ಕಡಲೆ ಬೆಳೆಯನ್ನು ಬೆಳೆಯಬಹುದಾಗಿದೆ. ಸುಮಾರು ಈ ಒಂದು ಕಡಲೆ ಬೆಳೆಯು ನಮ್ಮ ಕರ್ನಾಟಕದಲ್ಲಿ ಸುಮಾರು 15 ಲಕ್ಷ ಹೆಕ್ಟರ್ ಭೂಪ್ರದೇಶದಲ್ಲಿ ನಾವು ಈ ಒಂದು ಕಡಲೆ ಬೆಳೆಯನ್ನು ಬೆಳೀತಾ ಇದ್ದೀವಿ. ಈಗ ತಳಿಗಳ ಬಗ್ಗೆ ಹೇಳಬೇಕಂತಂದರೆ ನಮ್ಮ ಈ ಒಂದು ಉತ್ತರ ಕರ್ನಾಟಕದ ಭಾಗದಲ್ಲಿ ನಾವು ಹೆಚ್ಚಾಗಿ ಒಂದು 4 ತಳಿಗಳನ್ನು ಬೆಳೀತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ ಹೇಳಬೇಕಂತಂದರೆ ಅಣ್ಣಿಗಿರಿ 1 ಅಂತ ವರೈಟಿಯನ್ನು ನಮ್ಮ ಭಾಗದ ರೈತರು ಬೆಳೀತಾ ಇದ್ದಾರೆ. ಅದೇ ರೀತಿಯಾಗಿ JG 11 ಅಂತ ಒಂದು ತಳಿ ಇದೆ, ಅದನ್ನು ಸಹ ಬೆಳೀತಾ ಇದ್ದಾರೆ. ಮತ್ತು ಇತರ ಜೊತೆಗೇನು ಸಹ ಇನ್ನೊಂದು JK 9218 ಅಂತ ಇದೆ. ಈ ಹೆಚ್ಚಾಗಿ ಈ ಒಂದು 3 ತಳಿಗಳನ್ನು ನಮ್ಮ ಈ ಉತ್ತರ ಕರ್ನಾಟಕದ ಭಾಗದ ಜಿಲ್ಲೆಗಳಾದಂಥ ಬೆಳಗಾವಿ ಆಗಿರ್ಬೋದು ಅಥವಾ ಧಾರವಾಡ ಆಗಿರ್ಬೋದು ಅಥವಾ ಬಾಗಲಕೋಟೆ ಮತ್ತು ಗದಗ ಜಿಲ್ಲೆಗಳಲ್ಲಿ ಈ ಒಂದು 3 ತಳಿಗಳು ಪ್ರಚಲಿತದಲ್ಲಿದ್ದಾವೆ. ಅದೇ ರೀತಿಯಾಗಿ ಇತ್ತೀಚಿನ ವರ್ಷಗಳಲ್ಲಿ ಅಂತಂದರೆ 2018 ಒಂದು ಹೊಸ ವರೈಟಿ ಬಂದಿದೆ. ಅದು ಯಾವುದಪ್ಪ ಅಂತಂದರೆ BGD 111-1 ಅಂತ ಈ ಒಂದು ಹೊಸ ತಳಿ ಬಂದಿದೆ. ಈ ಒಂದು ತಳಿ ಏನಿದೆ ಅಲ್ಲ, ಇದು 95 ರಿಂದ 100 ದಿನಗಳ ಅವಧಿಯಲ್ಲಿ ಬರ್ತಕ್ಕಂಥ ಇದು ಒಂದು ಬೆಳೆ. ಈ ಒಂದು ಏನು BGD 111-1 ಅಂತ ತಳಿ ಇದೆಯಲ್ಲ, ಇದು ಒಂದು ಶಿಡಿ ರೋಗ, ನಾವೇನು ಬೆಂಕಿ ರೋಗ ಅಂತೀವಲ್ಲ, ಆ ಬೆಂಕಿಯ ರೋಗದ ಒಂದು ನಿರೋಧಕ ತಳಿ ಅಂತಲೇ ಹೇಳ್ಬೋದು. ಆದ್ದರಿಂದ ಇತ್ತೀಚಿನ ದಿನಮಾನದಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನಾನು ರೈತರಿಗೆ ಒಂದು ಕೊಡೋ ಸಲಹೆ ಏನಂತಂದರೆ, ತಾವೆಲ್ಲರೂ ಈ ವರ್ಷ ಕಡಲೆ ಬೆಳೆ ಅಂತ ರೈತರು ಏನು ಮಾಡಬೇಕಪ್ಪ ಅಂತಂದರೆ, ನೀವು BGD 111-1 ಬೆಳೆಯನ್ನು ನೀವು ಬೆಳೆದರೆ ನೀವು ಒಂದು ಒಳ್ಳೆಯ ಇಳುವರಿಯನ್ನು ತಕ್ಕೋಬೋದು. ಈಗ ನಮ್ಮ ಹಳೆ ವರೈಟಿಗಳಾದಂಥ ಅಣ್ಣಿಗಿರಿ ಆಗಿರ್ಬೋದು ಅಥವಾ JG 11 ಆಗಿರ್ಬೋದು, ಇವುಗಳಿಗೆ ಮುಖ್ಯವಾಗಿ ಏನಪ್ಪಾ ಅಂತಂದರೆ ಸೊರಗೋದ ರೋಗದ ಒಂದು ಭಾಳ ಸಮಸ್ಯೆ ಇದೆ.
1: ಹೌದು,
2: ಸೊರಗು ರೋಗ ಜಾಸ್ತಿ ಬರೋದ್ರಿಂದ ಏನಾಗ್ತಾ ಇದೆಯಪ್ಪ ಅಂತಂದರೆ ನಮ್ಮ ರೈತರ ಒಂದು ಇಳುವರಿಯಲ್ಲಿ ಭಾಳ ಕುಂಠಿತ ಆಗ್ತಾ ಇದೆ. ಹೀಗಾಗಿ ನಮ್ಮ ಒಂದು ಬಿಜಾಪುರ ಡಿಸ್ಟಿಕ್ ಆಗಿರ್ಬೋದು ಅಥವಾ ಬಾಗಲಕೋಟೆ ಡಿಸ್ಟಿಕ್ ತೊಂದರೆ, ನಮ್ಮ ಒಂದು ಇಳುವರಿ ಸರಾಸರಿಯನ್ನು ನೀವು ನೋಡಿದರೆ ಬರೀ 3 ಕ್ವಿಂಟಲ್ ಇದೆ ಇದು ನಮ್ಮ ಡಿಸ್ಟಿಕ್ ಎವರೇಜು. ಬಟ್ ಇದನ್ನು ವಿಜ್ಞಾನಿಗಳು ಹೇಳ್ತಾರೆ, ಈ ಒಂದು ವರೈಟಿಯನ್ನು ರಿಲೀಸ್ ಮಾಡಿದಂಥವ್ರು ಅವ್ರು ಹೇಳ್ತಾರೆ ಸುಮಾರು ನಾವು 8 ರಿಂದ 10 ಕ್ವಿಂಟಲ್ ಅನ್ನು ತೆಗಿಬೋದು. ಬಟ್ ನಾವು ಈ ಥರ ಒಂದು ಪೊಟೆನ್ಷಿಯಲ್ ಇಲ್ಲಿ ಕಂಪೇರ್ ಮಾಡಿದರೆ ಈ ಒಂದು ನಮ್ಮ ಬಿಜಾಪುರದ ಏನು ಕಡಲೆಯ ಒಂದು ಇಳುವರಿ ಇದೆಯಲ್ಲ ಬಹಳ ಕಡಿಮೆ ಇದೆ ಇದು. ಆದ್ದರಿಂದ ನಮ್ಮ ರೈತರು ಏನು ಮಾಡಬೇಕಂತಂದರೆ ಕೆಲವೊಂದು ಬೇಸಾಯ ತಾಂತ್ರಿಕಗಳನ್ನು ತಾವು ಅಳವಡಿಸ್ಕೊಳ್ತಾ ಇಲ್ಲ. ಆ ಒಂದು ತಾಂತ್ರಿಕ ಬೇಸಾಯ ಪದ್ಧತಿಗಳನ್ನು ತಾವು ಅಳವಡಿಸಿಕೊಂಡಿದ್ದಲ್ಲಿ ಅದರಲ್ಲಿ ನೀವೊಂದು ಒಳ್ಳೆಯ ಇಳುವರಿನ ತೆಗೆದುಕೊಳ್ಳಬಹುದು.
1: ಅದೇ ರೀತಿ ಈ 1 ಎಕರೆಗೆ ಎಷ್ಟು ಬೀಜ ಬೇಕು ಮತ್ತು ಬೀಜೋಪಚಾರವನ್ನು ಹೇಗೆ ಮಾಡಬೇಕಂತ ತಾವು ಹೇಳ್ತೀರಿ?
2: 1 ಎಕರೆಗೆ ನೀವು ತೊಗೊಂತಂತಂದರೆ ಕಡಲೆ ಬೀಜ ಸುಮಾರು ನಾವು 20 kg ಕಡಲೆ ಬೀಜಗಳು ಬೇಕಾಗ್ತವೆ.
1: 1 ಎಕರೆಗೆ
2: 20 kg ಬೀಜ ಬೇಕಾಗ್ತವೆ. ನಮ್ಮ ರೈತರು ಏನು ಮಾಡ್ತಾರಪ್ಪ, ತಾವು ಬೀಜವನ್ನು ಪರ್ಚೇಸ್ ಮಾಡ್ತಿರಲ್ಲ, ನೀವು ಪರ್ಚೇಸ್ ಮಾಡಿದಂಥ ಬೀಜನ್ನು ನೀವು ಸರ್ಟಿಫೈಡ್ ಬೀಜ ಅಂತ ಹೇಳ್ತೀವಿ ನಾವು, ಆ ಸರ್ಟಿಫೈಡ್ ಬೀಜನ್ನು ಮಾತ್ರ ನೀವು ಪರ್ಚೇಸ್ ಮಾಡಬೇಕು. ಈಗ ಕೆಲವೊಬ್ಬ ರೈತರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಅವು

0: ವರ್ಷದಿಂದ ವರ್ಷ ತಾವೇ ಬೆಳೆದು ತಾವೇ ಇಟ್ಕೊಂಡಿರ್ತಾರೆ,
1: ಹೌದು.
0: ಅವನ್ನೇ ಬೆಳೀತಾ ಇದ್ದಾರೆ ಅವರು. ಬೆಳೆದ್ರೆ ಹಿಂಗೆ ಬೆಳೆದ್ರಿಂದ ಏನಾಗ್ತೈತೆಪ್ಪ ಅಂತಂದರೆ ಒಂದು ಒಳ್ಳೆ ಇಳುವರಿ ಬರೋಂಗಿಲ್ಲ. ಈಗ ಮೊದಲಿಗೆ ಏನು ಮಾಡಬೇಕಂತಂದರೆ, ನಮ್ಮ ರೈತ ಬಾಂಧವರು ಮೊದಲು ಯಾವುದಾದ್ರು ಒಂದು ಕೃಷಿ ವಿಜ್ಞಾನ ಕೇಂದ್ರಕ್ಕಾಗಿರ್ಬೋದು ಅಥವಾ ಬೀಜ ಮಾರುವಂಥ ಮಳಿಗಳಿರ್ತಾವಲ್ಲ, ಅಲ್ಲಿ ನೀವು ಬೀಜವನ್ನು ಪರ್ಚೇಸ್ ಮಾಡಬೇಕಾದ್ರೆ ನೀವೊಂದು ಸರ್ಟಿಫೈಡ್ ಸೀಡ್ಸ್ ಅಂತ ಬರ್ತವೆ, ಅಂದರೆ ಪ್ರಾಮಾಣಿಕತ ಬೀಜ ಅಂತ ಬರ್ತವೆ, ಪ್ರಮಾಣೀಕೃತ ಬೀಜ. ಅವುಗಳನ್ನು ನೀವು ತೆಗೆದುಕೊಳ್ಳಬೇಕು. ತೆಗೆದುಕೊಂಡ ಮೇಲೆ ನೀವು ಮೊದಲಿಗೆ ಏನು ಮಾಡಬೇಕಪ್ಪ ಅಂತಂದರೆ, ಅದು ಬೀಜೋಪಚಾರ ಆಗಿದೆಯಲ್ಲ ಅಂತ ನೋಡಬೇಕು. ಯಾಕಂತಂದರೆ ನಾವು ಈ ಒಂದು ಸಿಂಪಲ್ ಮೆಥಡ್ ಇದೆ ಬೀಜೋಪಚಾರ, ಈ ಒಂದು ನೀವು ಬೀಜೋಪಚಾರ ಮಾಡೋದ್ರಿಂದ ನೀವು ಸುಮಾರು ಇಳುವರಿಯನ್ನು ನೀವು ಸೇವ್ ಮಾಡ್ಬೋದು. ಅಂತಂದರೆ ಈಗ ನೀವು ಬೀಜೋಪಚಾರ ಮಾಡೋದ್ರಿಂದ ಏನಾಗ್ತೈತೆ ಅಂದರೆ ಕೆಲವೊಂದು ರೋಗಗಳನ್ನು ನೀವು ತಡೆಗಟ್ಟಬಹುದು,
1: ಹೌದು.
0: ಮತ್ತು ನೀವು ಬೀಜೋಪಚಾರ ಮಾಡೋದ್ರಿಂದ ಬೀಜಕ್ಕೆ ನೀವು ಬರ ನಿರೋಧಕ ಶಕ್ತಿಯನ್ನು ಕೊಡಬಹುದು.
1: ಹೌದು, ಈ ಬೀಜೋಪಚಾರ ಮಾಡೋದ್ರಿಂದ ಈ ಮೊಳಕೆ ಸಂಖ್ಯೆಯನ್ನು ಹೆಚ್ಚಿಸಬಹುದು.
0: ಮೊಳಕೆ ಸಂಖ್ಯೆಯನ್ನು ಹೆಚ್ಚಿಸಬಹುದು ನಾವು. ಆದ್ದರಿಂದ ಎಲ್ಲ ರೈತ ಬಾಂಧವರು ನೀವು ಮೊದಲಿಗೆ ಚೆಕ್ ಮಾಡ್ಕೊಳ್ಬೇಕು ಅದನ್ನು, ಬೀಜೋಪಚಾರ ಈ ಬೀಜಕ್ಕೆ ಆಗಿದೆ ಇಲ್ಲೋ. ಸಪೋಸ್ ಇನ್ ಕೇಸ್ ಬೀಜೋಪಚಾರ ಆಗಿರಲೇ ಇದ್ದಲ್ಲಿ, ನಾನು ಹೇಳಿದಂತೆ ನೀವು ಬೀಜೋಪಚಾರ ಮಾಡಿದರೆ ನೀವು ಒಂದು ರೋಗಗಳನ್ನಾಗಿರ್ಬೋದು ನೀವು ತಡೆಗಟ್ಟಿಕೊಳ್ಳಬಹುದು ನಿಮ್ಮ ಒಂದು ಭೂಮಿಯಲ್ಲಿ. ಈಗ ಮೊದಲನೇದಾಗಿ ಬೀಜೋಪಚಾರ ಅಂತಂದರೆ, ಈಗ ನೀವು ಬೀಜ ಏನು ಪರ್ಚೇಸ್ ಮಾಡ್ಕೊಂಡು ಬಂದಿರ್ತಾರಲ್ಲ, ಆ ಬೀಜಗಳಿಗೆ ಅದಕ್ಕೆ ಸಪೋಸ್ ಬೀಜೋಪಚಾರ ಇಲ್ಲಾಗಿತ್ತಪ್ಪ ಅಂತಂದರೆ, ನಾವು ಒಂದು ಮೂರು ರೀತಿಯಲ್ಲಿ ನಾವು ಬೀಜೋಪಚಾರವನ್ನು ಮಾಡಬಹುದು ಬೀಜಗಳಿಗೆ. ಈಗ ಮೊದಲನೇದು ಏನಂತೀವಪ್ಪ ಅಂತಂದರೆ, ನಾವು ಬರ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಬೀಜೋಪಚಾರ ಅಂತ ಹೇಳ್ತೀವಿ. ಆ ಬರ ನಿರೋಧಕ ಶಕ್ತಿಯ ಬೀಜೋಪಚಾರ ನಾವು ಹೇಗೆ ಮಾಡ್ಕೋಬೇಕಪ್ಪ ಅಂತಂದರೆ, ಕೆಲವೊಂದು ರಾಸಾಯನಿಕಗಳನ್ನು ನಾವು ಬಳಸಬೇಕಾಗ್ತದೆ ಇಲ್ಲಿ. ಆ ರಾಸಾಯನಿಕ ಯಾವುದಪ್ಪ ಅಂತಂದರೆ, ಮೊದಲನೇದಾಗಿ ನಾವು ಯೂಸ್ ಮಾಡೋದು ಯಾವುದಪ್ಪ ಅಂತಂದರೆ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಬರ್ತದೆ. ಈ ಕ್ಯಾಲ್ಸಿಯಂ ಕ್ಲೋರೈಡನ್ನು ನೀವು ಯಾವುದಾದ್ರೂ ನಮ್ಮ ಕೃಷಿ ಸೇವಾ ಕೇಂದ್ರಗಳಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಇದು ಬೀಜೋಪಚಾರವನ್ನು ನೀವು ಹೇಗೆ ಮಾಡ್ಕೋಬೇಕಂತಂದರೆ, ನೀವೇನು ಕಡ್ಲಿಯನ್ನು ತಂದಿರ್ತಿರಲ್ಲ, 20 ಕೆಜಿ ಕಡ್ಲಿಯನ್ನು ತಂದಿರ್ತಿರಲ್ಲ, ನೀವು ಆ 20 ಕೆಜಿಯನ್ನು ತಂದಂಥದ್ದು ಬೀಜಗಳನ್ನು ನೀವು ಏನು ಮಾಡ್ಕೋಬೇಕಪ್ಪ ಅಂತಂದರೆ, ಒಂದು ಡ್ರಮ್ನಲ್ಲಿ ಹಾಕೋಬೇಕು. ಆ ಡ್ರಮ್ನಲ್ಲಿ ಹಾಕೊಂಡ ಕೇಸಿಂದ ನೀವು ಅಲ್ಲಿ ಏನು ಮಾಡಬೇಕಂತಂದರೆ, ಒಂದು 20 ಕೆಜಿ ಬೀಜಕ್ಕೆ 20 ಲೀಟ್ರ್ ನೀರನ್ನು ಹಾಕೋಬೇಕು. ನೀವು ಹಾಕೊಂಡು ಪ್ರತಿ ಕೆಜಿಗೆ 20 ಗ್ರಾಮ್ ನೀವೇನು ಮಾಡಬೇಕು, ಕ್ಯಾಲ್ಸಿಯಂ ಕ್ಲೋರೈಡನ್ನು ಆ ಬೀಜದ ಒಳಗೆ ನೀವು ಹಾಕಬೇಕು. ಹಾಕಿದ ನಂತರ ನೀವೇನು ಮಾಡ್ಕೋಬೇಕಪ್ಪ ಅಂತಂದರೆ, ಒಂದು 30 ನಿಮಿಷ ನೀವು ಅದನ್ನು ಅಲ್ಲಿ ನೆನೆಯಕ್ಕೆ ಬಿಡಬೇಕು. ಅದೆಲ್ಲ ನೀವು ಅಲ್ಲಿ ಒಂದು 30 ನಿಮಿಷ ಅದಕ್ಕೆ ಟೈಮ್ ಕೊಟ್ಬಿಟ್ರೆ ಅಲ್ಲಿ ಇರ್ತಕ್ಕಂಥ ಕ್ಯಾಲ್ಸಿಯಂ ಕ್ಲೋರೈಡ್ ಏನಾಗುತ್ತೆ ಅಂತಂದರೆ, ಅದು ಬೀಜಗಳ ಒಳಗಡೆ ಹೋಗಿಬಿಡ್ತದೆ. ಅದು ಈ ಕೆಲವೊಬ್ಬ ರೈತರು ಏನು ಮಾಡ್ತಾರೆ, ಅದನ್ನು ಭಾಳ ಸುಮಾರು ಹೊತ್ತು ಒಂದು 3-4 ತಾಸು ಇಟ್ಬಿಟ್ರೆ ಅದು ನೆಕ್ಸ್ಟ್ ಬ್ಯಾಳೆ ಆಗ್ತದೆ. ಅದು ಅದಕ್ಕೆ ನೀವೇನು ಮಾಡಬೇಕಲ್ಲ, 30 ನಿಮಿಷ ಮಾತ್ರ ನೀವು ನೆನೆಯಕ್ಕೆ ಇಡಬೇಕು. ನೆನೆಯಲ್ಲಿಟ್ಟ ನಂತರ ನೀವೇನು ಮಾಡಬೇಕಂತಂದರೆ, ಅದೇ ಬೀಜಗಳನ್ನ ಏನು ಮಾಡ್ಕೋಬೇಕಪ್ಪ ಅಂತಂದರೆ, ನೀವು ಒಂದು ನೆರಳಲ್ಲಿ ಒಣಸ್ಕೊಳ್ಬೇಕು. ನೆರಳಲ್ಲಿ ಒಣಸ್ಕೋಬೇಕು. ಕೆಲವೊಬ್ಬ ರೈತರು ಏನು ಮಾಡ್ತಾರೆ ಅಂತಂದರೆ, ಅದನ್ನು ಸೂರ್ಯನ ಒಂದು ಕಿರಣದಲ್ಲಿ ನೀವು ಒಣಸೋದ್ರಿಂದ ಏನಾಗ್ತೈತೆಪ್ಪ ಅಂತಂದರೆ, ಅದರದ ಒಂದು ಜರ್ಮಿನೇಷನ್ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಹೋಗ್ತದೆ. ಅದಕ್ಕಾಗಿ ಏನೈತಲ್ಲ, ನೀವು ಇದು ಕ್ಯಾಲ್ಸಿಯಂ ಕ್ಲೋರೈಡಲ್ಲಿ ನೆನೆಸಿಟ್ಟಂಥ ಬೀಜಗಳನ್ನ ಏನು ಮಾಡ್ಬೇಕಂತಂದರೆ, ಒಂದು ನೆರಳಿನಲ್ಲಿ ನೀವೇನು ಮಾಡ್ಬೇಕಂದ್ರೆ ಅದನ್ನು ಒಣಗಿಸ್ಬೇಕು. ಅದನ್ನು ಸುಮಾರು ನಾವು 7 ತಾಸನ್ನು ಒಣಗಿಸ್ಬೇಕು. 7 ತಾಸು ಒಣಗಿಸಿ ಅದರ ಒಂದು ಮೊದಲಿನ ಒಂದು ತೇವಾಂಶವನ್ನು ನಾವು ಆ ಬೀಜದಲ್ಲಿ ತರಿಸ್ಕೋಬೇಕು.
1: ಅಂದ್ರೆ ನೆರಳಿನಲ್ಲಿ ಒಣಗಿಸ್ಬೇಕಂತ,
0: ನೆರಳಿನಲ್ಲಿ ಒಣಗಿಸ್ಬೇಕು. ಮತ್ತು ಆ ಒಂದು ಬೀಜದಲ್ಲಿ ಸುಮಾರು 10% ಮಾಯಿಶ್ಚರ್ ಅಷ್ಟೇ ಇರಬೇಕು. ಇತ್ತಂದರೆ ಅವಾಗ ಏನಾಗ್ತೈತೆಪ್ಪ ಅಂತಂದರೆ, ನಮ್ಮ ಒಂದು ಬೀಜನು ಒಂದು ಒಳ್ಳೆಯ ಜರ್ಮಿನೇಷನ್ ಪರ್ಸೆಂಟೇಜ್ ಆಗ್ತದೆ. ಅದ್ರ ಜೊತೆಗೆ ಏನಾಗ್ತೈತೆ ಅಂದರೆ, ನಮ್ಮ ಒಂದು ಬೀಜಕ್ಕೆ ಬರ ನಿರೋಧಕ ಶಕ್ತಿಯನ್ನು ನಾವು ಆ ಬೀಜಕ್ಕೆ ಕೊಟ್ಟಂತಾಗುತ್ತೆ. ಈಗ ಇನ್ನು ಎರಡನೇ ರೀತಿಯ ಒಂದು ಬೀಜೋಪಚಾರ ಯಾವುದಪ್ಪ ಅಂತಂದರೆ, ಈಗ ರಾಸಾಯನಿಕ ಔಷಧಿಗಳಿಂದನೂ ಸಹ ನಾವು ಬೀಜೋಪಚಾರ ಮಾಡಬಹುದು. ಹಾಂ, ಈ ಒಂದು ರಾಸಾಯನಿಕ ಔಷಧಿಗಳಿಂದ ಬೀಜೋಪಚಾರ ಮಾಡೋದ್ರಿಂದ ಏನಾಗ್ತೈತೆಪ್ಪ ಅಂತಂದರೆ, ಈಗ ನಮ್ಮ ಕಡಲಿಗೆ ಕೆಲವೊಂದು ರೋಗಗಳು ಬರ್ತವೆ. ಆ ರೋಗಗಳನ್ನು ನಾವು ಇಲ್ಲೇ ಒಂದು ಬೀಜೋಪಚಾರ ಹಂತದಲ್ಲಿನೂ ಸಹ ನಾವು ಒಂದು 50-60% ರೋಗವನ್ನು ನಾವು ಇಲ್ಲೇ ಕಡಿಮೆ ಮಾಡ್ಕೋಬಹುದು. ಅಲ್ಲಿ ನಮ್ಮ ರೈತರು ಏನು ಮಾಡ್ಕೋಬೇಕಂತಂದರೆ, ಈಗ ಕೆಲವೊಂದು ಶಿಲೀಂಧ್ರನಾಶಕ ಔಷಧಿಗಳಂತ ಬರ್ತವೆ. ಅವು ಯಾವ್ಯಾವ ಅಂತಂದರೆ, ಸಾಪ್ ಆಗಿರ್ಬೋದು ಅಥವಾ ಬ್ಯಾವಿಸ್ಟಿನ್ ಅಂತ ಬರ್ತವೆ. ಇವುಗಳನ್ನು ನಾವು ಪರ್ಚೇಸ್ ಮಾಡ್ಕೋಬೇಕಾಗತ್ತೆ ಬೀಜೋಪಚಾರಕ್ಕಾಗಿ. ಅವುಗಳು 100 ಗ್ರಾಮ್ ಪ್ಯಾಕೆಟ್ಸ್ ಸಿಗ್ತವೆ. ನಮ್ಮ ಕೃಷಿ ಏನು ಸೇವಾ ಕೇಂದ್ರಗಳು ಇರ್ತಾವಲ್ಲ, ಅವು ಒಂದು 100 ಗ್ರಾಮದು ಪ್ಯಾಕೆಟ್ಸ್ ನಮ್ಮ ಒಂದು ಕೃಷಿ ಸೇವಾ ಕೇಂದ್ರದಲ್ಲಿ ಸಿಗ್ತವೆ. ಈ ರೈತರು ಏನು ಮಾಡ್ಕೋಬೇಕಂತಂದರೆ, ಈಗ ತಮಗೆ ತಮ್ಮ ಒಂದು ಪ್ರಯಾರಿಟಿ ಮೇಲೆ, ಈಗ ಸಪೋಸ್ ಮಳೆ ಕಡಿಮೆ ಇದೆಯಪ್ಪ ಅಂತಂದರೆ, ನೀವು ಏನು ಮಾಡ್ಕೋಬೇಕಂತಂದರೆ ಒಂದು ಬರ ನಿರೋಧಕ ಶಕ್ತಿ ನೀಡುವಂಥ ಬೀಜೋಪಚಾರ ಮಾಡ್ಕೋಬೇಕು. ಅದೇ ರೀತಿ ಈಗ ಕೆಲವೊಂದು ಹೊಲಗಳಿಗೆ ಏನಾಗಿರ್ತೈತೆ ಅಂತಂದರೆ, ಅಲ್ಲಿ ಒಂದು ಶಿಡಿ ರೋಗ ಭಾಳ ಬರ್ತಾ ಇರುತ್ತೆ.
1: ಹೌದು,
0: ಆ ಶಿಡಿ ರೋಗ ಬರ್ತಾ ಇರತಕ್ಕಂಥ ಹೊಲದವ್ರು ಏನು ಮಾಡಬೇಕಂತಂದರೆ, ನೀವು ಈ ಒಂದು ರಾಸಾಯನಿಕ ಔಷಧಿಯಿಂದ ನೀವು ಬೀಜೋಪಚಾರ ಮಾಡಬೇಕು. ಈ ಬೀಜೋಪಚಾರನ ಹೆಂಗೆ ಮಾಡೋದು ಅಂತಂದರೆ, ನಾನು ಹೇಳಿದಂತೆ ಆಲ್ರೆಡಿ ಒಂದು 2 ಕೆಮಿಕಲ್ ಇದ್ದಾವಲ್ಲ, ಸಾಪ್ ಆಗಿರ್ಬೋದು ಅಥವಾ ಬಾವಿಸ್ಟಿನ್ ಅಂತ, ಈ ಒಂದು ಕೆಮಿಕಲನ್ನು ನೀವು ಪರ್ಚೇಸ್ ಮಾಡಿದ ನಂತರ 1 ಕೆಜಿ ಬೀಜಕ್ಕೆ 2 ಗ್ರಾಮ್ ಈ ಔಷಧಿಯನ್ನು ಹಾಕಬೇಕು. ಹಾಕೊಂಡು ಮೊಟ್ಟ ಮೊದಲಿಗೆ ನೀವೇನು ಬೀಜನ ಪರ್ಚೇಸ್ ಮಾಡಿರ್ತಾರಲ್ಲ, ಆ ಬೀಜಗಳಿಗೆ ನೀವು ಮೊದಲು ಅಂಟು ಅಂತ ಒಂದು ಪದಾರ್ಥವನ್ನು ನೀವು ಆ ಬೀಜಗಳಿಗೆ ಹಾಕಬೇಕು. ಯಾಕಂತಂದರೆ ಈ ಒಂದು ಔಷಧಿಗಳು ಪೌಡರ್ ಫಾರ್ಮಲ್ಲಿ ಇರ್ತವೆ. ಈ ಪೌಡರ್ ಫಾರ್ಮಲ್ಲಿ ಇರ್ತಕ್ಕಂಥ ನೀವು ಬೀಜಗಳಿಗೆ ಡೈರೆಕ್ಟಾಗಿ ನೀವು ಹಾಕಿದರೆ ಅದು ಬೀಜದ ಮೇಲೆ ಕುತ್ಕೊಳ್ಳೋಂಗಿಲ್ಲ. ಅದಕ್ಕೆ ಏನು ಔಷಧಿ ಎಲ್ಲ ಕೆಳಗಡೆ ಹೋಗಿ ಕುತ್ಕೊಳ್ಳೋಂಥ ಸನ್ನಿವೇಶಗಳು ಬರ್ತವೆ. ಅದಕ್ಕೆ ನೀವೇನು ಮಾಡಬೇಕಂತಂದರೆ, ಈ ಬೀಜಗಳನ್ನು ತಂದ ನಂತರ ಆ ಬೀಜಗಳಿಗೆ ಅಂಟು ಪದಾರ್ಥ ಅಂತೀವಿ ನಾವು. ಈಗ ಅಂಟು ಪದಾರ್ಥ ಯಾವ್ಯಾವ ಅಂತಂದರೆ, ಈಗ ನಮ್ಮ ಒಂದು ಅಂಗಡಿಯಲ್ಲಿ ಸಿಗತಕ್ಕಂಥ ಒಂದು ಅಂಟು ಆಗಿರ್ಬೋದು.

0: ಹೌದು, ಅಥವಾ ನೀವು ಬೆಲ್ಲದ ನೀರನ್ನು ಮಾಡ್ಕೋಬೋದು. ಈ ಬೆಲ್ಲದ ನೀರ ಮಾಡ್ಕೊಂಡು ನೀವು ಮೊದಲಿಗೆ ಬೀಜಗಳಿಗೆ ಏನು ಮಾಡಬೇಕಂದ್ರೆ ಮೇಲುಗಡೆ ಸಿಂಪಡಿಸಬೇಕು. ಸಿಂಪಡಿಸಿದ ನಂತರ ಏನಾಗುತ್ತೆ ಅಂದರೆ ನೀವು ಈ ಕೆಮಿಕಲ್ಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಪ್ರತಿಯೊಂದು ಬೀಜಕ್ಕೆ ಒಂದು ಸಮನಾದ ರೀತಿಯಲ್ಲಿ ಈ ಔಷಧಿಗಳನ್ನು ಹಚ್ಚಬೇಕು. ಅಂದರೆ 1 ಕೆಜಿ ಬೀಜಕ್ಕೆ 2 ಗ್ರಾಮ್ ಈ ಔಷಧಿಯನ್ನು ನೀವು ಬೀಜೋಪಚಾರ ಮಾಡಿ ನೀವು ಮತ್ತೆ ಅವಾಗ ಏನು ಮಾಡಬೇಕಂದ್ರೆ ನೆಕ್ಸ್ಟು ಅದೇ ರೀತಿ ನೀವು ನೆರಳಲ್ಲಿ ಮತ್ತು ಅದೇ ರೀತಿ ಒಣಗಿಸಬೇಕು. ಇದನ್ನು ಒಣಗಿಸಿ ಮೊದಲು ಯಥಾಸ್ಥಿತಿಯಂತೆ ಅದರಲ್ಲಿ ನಾವು ಒಂದು ಬೀಜದ ತೇವಾಂಶವನ್ನು ನಾವು ಕಾಪಾಡಬೇಕಾಗ್ತದೆ. ಇಷ್ಟ ಆಯ್ತಿದ್ದು. ಈಗ ನೆಕ್ಸ್ಟು ಇನ್ನೊಂದು ಥರದ ಬೀಜೋಪಚಾರ ಬರುತ್ತೆ, ಅದು ಈಗ ಮೈಕ್ರೋಬಿಯಲ್ ಅಂದರೆ ನಾವು ಬಯೋ ಫರ್ಟಿಲೈಸರ್ಸಿಂದ ಬೀಜೋಪಚಾರ ಮಾಡೋದು. ಅದು ಯಾಕೆ ಮಾಡ್ತೀವಪ್ಪ ಅಂತಂದರೆ ಈಗ ನೋಡಿ, ಈಗ ನಮ್ಮ ಒಂದು ಬಿಜಾಪುರದ ಒಂದು ಮಣ್ಣನ್ನು ನೀವು ತೆಗೆದುಕೊಂಡ್ರೆ ನಮ್ಮ ಒಂದು ಬಿಜಾಪುರದ ಮಣ್ಣಿನಲ್ಲಿ ಏನಾಗೈತಪ್ಪ ಅಂತಂದರೆ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಭಾಳ ಕಡಿಮೆ ಇದೆ. ಈ ನಮ್ಮ ಒಂದು ಭೂಮಿಯಲ್ಲಿ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಜಾಸ್ತಿ ಇತ್ತಂದರೆ ಏನಾಗುತ್ತೆ ಅಂದರೆ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಭೂಮಿಗೆ ತಂದುಕೊಡುವಂಥ ಸೂಕ್ಷ್ಮಾಣುಜೀವಿಗಳು ನಮ್ಮ ಒಂದು ಮಣ್ಣಿನಲ್ಲಿ ಬಹಳ ಕಡಿಮೆ ಆಗಿದೆ. ಆದ್ದರಿಂದ ನೀವು ಅಂಥ ಒಂದು ಹೊಲದಲ್ಲಿ ನೀವು ಏನು ಮಾಡಬೇಕಂತಂದರೆ ಈ ಏನು ನೀವು ಬೀಜ ಪರ್ಚೇಸ್ ಮಾಡಿರ್ತಿರಲ್ಲ, ಆ ಬೀಜ ಪರ್ಚೇಸ್ ಮಾಡಿದ ಆಲ್ಮೋಸ್ಟ್ ಎಲ್ಲ ಏನಾಗಿರ್ತೈತೆ ಅಂತ ಅಂದರೆ ಕೆಮಿಕಲ್ಲಿಂದ ನಾವು ಬೀಜೋಪಚಾರ ಮಾಡಿ ಬಿಟ್ಟಿರ್ತಾರೆ. ಅಂಥ ಬೀಜಗಳನ್ನ ತಂದು ನೀವು ಏನು ಮಾಡಬೇಕಂತಂದರೆ ಈಗ ಒಂದು ನೀವು 1 ಕೆಜಿಗೆ 1 ಕೆಜಿ ಏನು ಬೀಜ ಇರ್ತಲ್ಲ, ಸುಮಾರು 50 ಗ್ರಾಮ್ ಮೈಕ್ರೋಬಿಯಲ್ ಕನ್ಸರ್ಷಿಯಂ ಅಂತ ಸಿಗುತ್ತೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದ ಹಿಟ್ನಳ್ಳಿ ಫಾರ್ಮಲ್ಲಿ ಸಹ ಈ ಒಂದು ಬಯೋ ಫರ್ಟಿಲೈಸರ್ ಸಿಗುತ್ತೆ. ಇದನ್ನು ನೀವು 1 ಕೆಜಿ ಬೀಜಕ್ಕೆ ಏನು ಮಾಡಬೇಕಂದ್ರೆ 50 ಗ್ರಾಮ್ 50 ಗ್ರಾಮನ್ನು ನೀವು ಮೈಕ್ರೋಬಿಯಲ್ ಕನ್ಸರ್ಷಿಯನ್ನು ತೆಗೆದುಕೊಳ್ಬೇಕು. ಅದೇ ರೀತಿ ಸೇಮ್ ಒಂದು ಅಂಟು ಪದಾರ್ಥವನ್ನು ನೀವು ಹಾಕಬೇಕು. ಅಂಟು ಪದಾರ್ಥ ಹಾಕಿದ ಮೇಲೆ ಇದನ್ನು ನೀವು ಹಾಕಿ ಸರಿಯಾಗಿ ನೀವು ಕಲಿಸ್ಕೋಬಹುದು. ಕಲಿಸ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಬಿತ್ತನೆ ಮಾಡಿದ ನಂತರ ಭೂಮಿಯಲ್ಲಿ ಸಾರಜನಕದ ಸ್ಥಿತಿಲೀಕರಣ ಅಂತೀವಿ ನಾವು, ಅದು ಜಾಸ್ತಿ ಆಗುತ್ತೆ ಭೂಮಿಯಲ್ಲಿ. ಇದು ಜಾಸ್ತಿ ಆಗೋದ್ರಿಂದ ಭೂಮಿಯಲ್ಲಿ ಸಾರಜನಕದ ಪ್ರಮಾಣನ ಜಾಸ್ತಿ ಮಾಡಿದಂಗೆ ಆಗುತ್ತೆ. ಇದು 3 ವಿಧದ ಬೀಜೋಪಚಾರ ಆಯಿತು. ಈ ಕೆಲವೊಬ್ಬರು ರೈತರಿಗೆ ಡೌಟ್ಸ್ ಬರ್ತದೆ, ಇದು ನೀವು ಕೆಮಿಕಲ್ಲಿಂದ ಹೇಳತ್ತೀರಿ ಮತ್ತು ಬಯೋ ಫರ್ಟಿಲೈಸರ್ನಿಂದ ಹೇಳತ್ತೀರಿ. ಅದಕ್ಕಾಗಿ ಏನತ್ತಲ್ಲ, ಈಗ ಇದು ನಾವು 3ವನ್ನು ಮಾಡಬೇಕಂತಂದರೆ ಸುಮಾರು 1 ದಿನದ ಗ್ಯಾಪನ್ನು ಕೊಡಬೇಕು. ಈಗ ನೋಡಿ, ಸಪೋಸ್ ನೀವು ಬರ ನಿರೋಧಕದ ಇವತ್ತು ಮಾಡಿದರೆ ಅದನ್ನು ಒಂದು 24 ಗಂಟೆ ಕಾಲ ಬಿಟ್ಟು ಏನು ಮಾಡಬೇಕಂದ್ರೆ ನೀವು ರಾಸಾಯನಿಕ ಔಷಧಿಗಳಿಂದ ಕೊಡ್ಬೋದು, ಮತ್ತು ಅದೇ ರೀತಿ 24 ಗಂಟೆಗಳನ್ನು ಬಿಟ್ಟು ನೀವು ಮತ್ತು ಜೈವಿಕಗಳಿಂದ ಬೀಜೋಪಚಾರ ಮಾಡಿ ನೀವು ಕೊಡ್ಬೋದು. ಅದೇ ರೀತಿಯಾಗಿ ನೀವು ಇವು 3ವನ್ನು ಒಂದೇ ಬೀಜಕ್ಕೂ ಮಾಡ್ಬೋದು. ಮತ್ತು ಇಲ್ಲಾಂತಂದರೆ ನಿಮಗೆ ಬರೀ ಬರ ನಿರೋಧಕ ಶಕ್ತಿ ಅಷ್ಟೇ ಬೇಕಾಗಿತ್ತಪ್ಪ ಅಂತಂದರೆ ನೀವು ಕ್ಯಾಲ್ಸಿಯಂ ಕ್ಲೋರೈಡ್ ಯುಕ್ತ ಬೀಜೋಪಚಾರ ಮಾಡ್ಬೋದು. ಇಲ್ಲ ನಮಗೆ ಭಾಳ ಒಂದು ರೋಗದ ಪ್ರಾಬ್ಲಮ್ ಇದೆ ಅಂತಂದರೆ ನೀವು ಈಗ ನಮ್ಮ ಸಾಪ ಅಥವಾ ಬಾವಿಸ್ಟಿನ್ ಅಂತ ಹೇಳಿದೆ, ಅದರಿಂದ ನೀವು ಬೀಜೋಪಚಾರ ಮಾಡ್ಬೋದು. ಇಲ್ಲ ನಮ್ಮ ಒಂದು ಭೂಮಿಯಲ್ಲಿ ಪೋಷಕಾಂಶಗಳ ಕೊರತೆ ಇದೆಯಪ್ಪ ಅಂತಂದರೆ ನೀವು ಬರೀ ಏನು ಮಾಡ್ಬೋದು, ಬಯೋ ಫರ್ಟಿಲೈಸರ್ಸ್ನಿಂದ ನೀವು ಬೀಜೋಪಚಾರ ಮಾಡಿ ನೀವು ಕಡಲೆ ಬೀಜವನ್ನು ಬಿತ್ತಬಹುದು.
1: ತುಂಬ ಸಂತೋಷ ಶಿವರಾಜ್ ಕಂಬಳಿ ಅವರೇ. ಅದೇ ರೀತಿ ಈ ಕಡಲೆಯನ್ನು ಬಿತ್ತನೆ ಮಾಡಬೇಕಂದ್ರೆ ಒಂದು ಸೂಕ್ತವಾದ ಸಮಯ ಅಂತ ಇರ್ತೈತಿ, ಈ ಕಡಲೆ ಬಿತ್ತಕ್ಕ ಸೂಕ್ತವಾದ ಸಮಯ ಯಾವುದು ಮತ್ತು ಅದನ್ನು ಯಾವ ರೀತಿ ಬಿತ್ತಬೇಕಂತ ನಮ್ಮ ರೈತರಿಗೆ ಹೇಳ್ತೀರಿ?
0: ಓಕೆ, ಈಗ ಕಡಲೆ ಬಿತ್ತನೆಗೆ ಒಂದು ಸೂಕ್ತವಾದ ಸಮಯ ಅಂತಂದರೆ ಅಕ್ಟೋಬರ್ 15ರಿಂದ ಹಿಡಿದು ಡಿಸೆಂಬರ್ 15ರಂದು ಭಾಳ ಒಂದು ಸೂಕ್ತವಾದ ಸಮಯ ಅಂತ ಹೇಳ್ತೀವಿ. ಈ ಒಂದು ಸಮಯದಲ್ಲಿ ಬಿತ್ತುವಂಥ ರೈತರು ನೀವು ಎಕರೆಗೆ 20 ಕೆಜಿ ಬೀಜವನ್ನು ಯೂಸ್ ಮಾಡ್ಕೋಬೇಕು. ಇಲ್ಲ ನಾವು ಡಿಸೆಂಬರ್ 15ರಂತ ನಂತರ ಬಿತ್ತುವಂಥ ರೈತರು ಏನು ಮಾಡಬೇಕಂತಂದರೆ 25 ಕೆಜಿ ಬೀಜವನ್ನು ನೀವು ಬಿತ್ತನೆ ಮಾಡಬೇಕು. ಯಾಕಂತಂದರೆ ಡಿಸೆಂಬರ್ 15ರ ಮೇಲುಗಡೆ ನೀವು ಬಿತ್ತನೆ ಮಾಡಿದರೆ ಒಂದು ನಮ್ಮ ಕಡಲೆ ಬೆಳೆಯ ಬೆಳೆಯ ಒಂದು ಬೆಳವಣಿಗೆ ಆದಷ್ಟು ಸರಿ ಇರೋಂಗಿಲ್ಲ. ನೀವು ಎಲ್ಲಾದರೂ ಅಕ್ಟೋಬರ್ 15ರಿಂದ ಹಿಡಿದು ಡಿಸೆಂಬರ್ 15ರ ಬಿತ್ತಿದರೆ ನಮ್ಮ ಒಂದು ಕಡಲೆ ಬೆಳೆಯ ಬೆಳವಣಿಗೆ ಭಾಳ ಚೆನ್ನಾಗಿರುತ್ತೆ. ಅದಕ್ಕಾಗಿ ಏನತ್ತಲ್ಲ, ಎಲ್ಲ ರೈತ ಬಾಂಧವರು ನೀವು ಕಡಲೆ ಬಿತ್ತುವಂಥ ರೈತರು ಏನು ಮಾಡಬೇಕಂದ್ರೆ ನೀವು ಅಕ್ಟೋಬರ್ 15ರಿಂದ ಹಿಡಿದು ನೀವು ಡಿಸೆಂಬರ್ 15ರ ತನಕ ಈ ಒಂದು ಪೀರಿಯಡಲ್ಲಿ ಬಿತ್ತಿದರೆ ನೀವು ಒಂದು ಒಳ್ಳೆಯ ಇಳುವರಿನ ತೆಗೆದುಕೊಳ್ಳಬಹುದು.
1: ಅದೇ ರೀತಿ ಬಿತ್ತನೆಯನ್ನು ಯಾವ ರೀತಿ ಮಾಡಬೇಕಂತ?
0: ಓಕೆ, ಈಗ ಯಾವ ಸಮಯದಲ್ಲಿ ಬಿತ್ತನೆ ಮಾಡಬೇಕಂತ ನೋಡಿದ್ದೀವಿ. ಈಗ ನೆಕ್ಸ್ಟು ಈಗ ನಾವು ಬಿತ್ತನೆಯನ್ನು ಹೇಗೆ ಮಾಡಬೇಕು? ಈಗ ನೀವು ಕಡಲೆ ಅಂತ ಅಷ್ಟೇ ಅಲ್ಲ, ನೀವು ಯಾವುದೇ ಬೆಳೆಯನ್ನು ಬೆಳಿಬೇಕಾದ್ರೆ ನೀವು ಏನು ಬಿತ್ತನೆ ಮಾಡ್ತಿರ್ತಾರಲ್ಲ, ನಮ್ಮ ಎಲ್ಲ ರೈತ ಬಾಂಧವರು ನೀವು ಏನು ಮಾಡಬೇಕಂದ್ರೆ ಮೊದಲಿಗೆ ಒಂದು ಸಲ ನೀವು ಮಣ್ಣು ಪರೀಕ್ಷೆ ಮಾಡಿಸಲೇಬೇಕು. ಈ ಮಣ್ಣು ಪರೀಕ್ಷೆ ಮಾಡೋದ್ರಿಂದ ನಿಮ್ಮ ಒಂದು ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳ ಪ್ರಮಾಣ, ಅಂದರೆ ನಾವು ಈಗೇನಂತೀವಲ್ಲ ಪ್ರಧಾನ ಪೋಷಕಾಂಶಗಳಾಗಿರ್ಬೋದು ಅಥವಾ ದ್ವಿತೀಯ ಪೋಷಕಾಂಶಗಳಾಗಿರ್ಬೋದು ಅಥವಾ ಈ ಲಘು ಪೋಷಕಾಂಶಗಳಂತೀವಿ, ಅವು ನಿಮ್ಮ ಒಂದು ಭೂಮಿಯಲ್ಲಿ ಯಾವ ಪ್ರಮಾಣದಲ್ಲಿದೆ ಅನ್ನೋದು ನೀವು ಮೊದಲಿಗೆ ಮನಗಂಡುಕೊಳ್ಬೇಕು. ಅದನಂತರ ಕೆಲವೊಂದು ಈಗ ಏನಾಗ್ತಾ ಇದೆ ಅಂತಂದರೆ ಭೂಮಿಯಲ್ಲಿ ಕೆಲವೊಂದು ಸಮಸ್ಯೆಗಳು ಬರ್ತಾ ಇದ್ದಾವೆ. ಈಗ ನಮ್ಮ ಬಿಜಾಪುರದಲ್ಲಿ ಭಾಗದಲ್ಲಿ ನೋಡಿದ್ರೆ ನೀವು ಇಲ್ಲಿ ಶೂನ್ಯಯುಕ್ತ ಕ್ಷಾರಿಯ ಮಣ್ಣು ಜಾಸ್ತಿ ಇದೆ, ಮತ್ತು ಇನ್ನೊಂದು ಕೆಲವೊಂದು ಕಡೆ ಏನಾಗ್ತಾ ಇದೆಯಪ್ಪ ಅಂತಂದರೆ ಸೌಳು ಜೋಳು ಆಗ್ತಾ ಇದ್ದಾವೆ ಭೂಮಿಗಳು. ಆದ್ದರಿಂದ ನಮ್ಮ ಬಿಜಾಪುರದ ರೈತರು ಏನು ಮಾಡಬೇಕಂತಂದರೆ ನೀವು ಬಿತ್ತನೆಗೆ ಮುಂಚೆ ಏನೈತಲ್ಲ ಒಂದು ಸಲ ಆದರೂ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಈ ಮಣ್ಣು ಪರೀಕ್ಷೆ ಆಧಾರಿತ ನೀವು ಬೆಳೆಯನ್ನು ಬೆಳೆಯಬೇಕಂತ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತೇನೆ. ಅದೇ ರೀತಿಯಾಗಿ ಈಗ ಕಡಲೆ ಬಿತ್ತನೆಯನ್ನು ಹೆಂಗೆ ಮಾಡಬೇಕಂತಂದರೆ ಮೊದಲಿಗೆ ಈಗ ಮುಂಗಾರಿನ ಬೆಳೆ ಕಟಾವು ಆದ ನಂತರ ನೀವು ಏನು ಮಾಡಬೇಕಪ್ಪ ಅಂತಂದರೆ ಒಂದು 2ರಿಂದ 3 ಸಲ ಏನು ಮಾಡಬೇಕಂದ್ರೆ ಉಳುಮೆ ಮಾಡ್ಕೋಬೇಕು. ಅಂದರೆ ನಮ್ಮ ಭೂಮಿಯನ್ನು ಚೆನ್ನಾಗಿ ಹದ ಮಾಡ್ಕೋಬೇಕು. ನಾವು ಚೆನ್ನಾಗಿ ಹದ ಮಾಡಿಕೊಂಡು ನಾವು ಏನು ಮಾಡಬೇಕಂತಂದರೆ ಎಕರೆಗೆ ಸುಮಾರು 1-5 ಟನ್ ಆದರೂ ನಾವು ಸಾವಯವ ಗೊಬ್ಬರಗಳನ್ನ ಕೊಡಬೇಕು.
1: ಅಂದರೆ ಕೊಟ್ಟಿಗೆ ಗೊಬ್ಬರ?

0: ಎಸ್, ಕೊಟ್ಟಿಗೆ ಗೊಬ್ಬರ ಕೊಡಬೇಕು. ನೀವು ಪ್ರತಿ ವರ್ಷ ಸುಮಾರು ಒಂದು 5 ಟನ್ ಆದ್ರೂ ಸಾವಯವ ಗೊಬ್ಬರನ ಕೊಡಲೇಬೇಕು. ಯಾಕಂತಂದರೆ ನಮ್ಮ ಬಿಜಾಪುರದ ಒಂದು ಮಣ್ಣಿನ ನೀವು ಗುಣಲಕ್ಷಣ ತೊಗೊಂಡ್ರೆ ನಮ್ಮ ಒಂದು ಬಿಜಾಪುರದ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಭಾಳ ಕಡಿಮೆ ಇದೆ. ಇದು ಇದು ಸುಮಾರು ಎಷ್ಟಪ್ಪ ಅಂತಂದರೆ ನಮ್ಮ ಒಂದು ಮಣ್ಣಿನಲ್ಲಿ ಸುಮಾರು 0.5 ಹಿಡ್ಕೊಂಡು 0.75% ಮಟ್ಟ ಇರಬೇಕು. ಇದಕ್ಕೆ ನಾವು ಏನಂತೀವಪ್ಪ ಅಂತಂದರೆ ಒಂದು ಮಾಧ್ಯಮದ ಪ್ರಮಾಣ ಅಂತ ಹೇಳ್ತೀವಿ. ಬಟ್ ನಮ್ಮ ಬಿಜಾಪುರದ ಒಂದು ಮಣ್ಣಿನಲ್ಲಿ ಸಾವಯವ ಪ್ರಮಾಣದ ಭಾಳ ಅಂಶ ಕಡಿಮೆ ಇದೆ. ಆದ್ದರಿಂದ ರೈತರು ಎಲ್ಲರೂ ಏನು ಮಾಡಬೇಕಂತಂದರೆ ಬಿತ್ತೋಕ್ಕಿಂತ ಮುಂಚೆ ತಾವು ಪ್ರತಿ ಎಕರೆಗೆ ಒಂದು 5 ಟನ್ ಆದರೂ ಸಾವಯವ ಗೊಬ್ಬರವನ್ನು ಹಾಕಿದರೆ ನಾವೊಂದು ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೋಬೋದು ಮತ್ತು ನಾವೊಂದು ಒಳ್ಳೆಯ ಇಳುವರಿಯನ್ನು ತಕ್ಕೋಬೋದು. ಅದೇ ರೀತಿಯಾಗಿ ನೀವು ಸಾವಯವ ಗೊಬ್ಬರ ಹಾಕಿದ ನಂತರ ಒಂದು 2 ರೀತಿ ಉಳುಮೆ ಮಾಡ್ಕೋಬೇಕು. ಉಳುಮೆ ಮಾಡ್ಕೊಂಡು ಏನಂತೆಲ್ಲ ನೀವು ಸಾಲುಗಳನ್ನು ಬಿಟ್ಕೋಬೇಕು. ಈಗ ನಮ್ಮ ಕಡಲೆ ಬೆಳೆಗಾರರು ಏನು ಮಾಡಬೇಕಂತಂದರೆ ಸುಮಾರು 1 ಫೂಟ್ನಿಂದ 1.5 ಫೂಟನ್ನು ನೀವು ಸಾಲ ಬಿಡಬೇಕು. ಯಾಕಂತಂದರೆ ಕೆಲವೊಬ್ಬರು ಭಾಳ ಒಂದು ಕಡಿಮೆ ಪ್ರಮಾಣದ ಸಾಲುಗಳನ್ನು ಬಿಡ್ತಾರೆ, ಕಡಿಮೆ ಅಂತರದ ಸಾಲುಗಳನ್ನು. ಈ ಕಡಲೆಗೆ ಏನಿದೆಯಲ್ಲ ಸುಮಾರು 1 ಫೀಟ್ ಅಂತೂ ಕಡಿಮೆ ಇದು, 1.5 ಫೀಟ್ ಬಿಟ್ಟರಂತೂ ಬಹಳ ಬೆಸ್ಟ್ ಇದು. 1.5 ಫೀಟ್ದು ಸಾಲ ಬಿಡಬೇಕು. ನಂತರ ಬೀಜದಿಂದ ಬೀಜಕ್ಕೆ 8-10 ಸೆಂಟಿಮೀಟರ್ ಬಿಡಬೇಕು. ಈ ಕೆಲವೊಬ್ಬರು ರೈತರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಬೀಜದಿಂದ ಬೀಜಕ್ಕೆ ಅಂತರನ ಬಿಡಲ್ಲ, ಅವರೊಂದು ಥರ ಭತ್ತ ಬಿತ್ತಿದಂಗೆ ಬಿತ್ತಾರೆ. ಆ ಥರ ನೀವು ಬಿತ್ತಿದೆ ಅದರಲ್ಲಿ ನಾವೇನು ಕಾಳುಗಳ ಗಾತ್ರ ಅಂತೀವಲ್ಲ, ಕಾಳುಗಳ ಸೈಜು ಭಾಳ ಕಡಿಮೆ ಆಗ್ತದೆ ಅದು. ಅದಕ್ಕಾಗಿ ಏನಂತಲ್ಲ ಬಿತ್ತೋ ಟೈಮಲ್ಲಿ ಬೀಜದಿಂದ ಬೀಜಕ್ಕೆ ಸುಮಾರು 8-10 ಸೆಂಟಿಮೀಟರ್ ಬಿಡಬೇಕು. ಮತ್ತು ಅದೇ ಸಮಯದಲ್ಲಿ ಈಗ ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ ಈಗ ಯಾಂತ್ರೀಕರಣದಿಂದ ಕೂರಿಗೆ ಮುಖಾಂತರ ಬೀಜ ಬಿತ್ತಾರೆ. ಆ ಬಿತ್ತೋ ಟೈಮಲ್ಲಿ ತಾವು ಗೊಬ್ಬರನೂ ಹಾಕ್ತೀರಿ. ಆ ಗೊಬ್ಬರ ಆ್ಯಕ್ಚುಲಿ ಬೀಜದ ಜೊತೆನೇ ಹಾಕ್ತಾರೆ ಇವರು, ಬೀಜಗಳ ಮೇಲೆ ಬೆಳೆ ಬಡ್ದದು. ಆ ಬೀಜದಿಂದ ಮತ್ತು ಗೊಬ್ಬರ ಬೀಳುವ ಅಂತರ ಸುಮಾರು 7.5 ಸೆಂಟಿಮೀಟರ್ ಇರಬೇಕು ಅದು. ಈಗ ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ ಬೀಜದ ಮೇಲೆ ಗೊಬ್ಬರ ಬೀಳುತ್ತೆ, ಬೀಜದ ಮೇಲೆ ಗೊಬ್ಬರ ಬೀಳಬಾರ್ದು. ಈಗ ಬೀಜ ಒಂದು ಲೈನಲ್ಲಿ ಬಿದ್ದರೆ ಒಂದು 7.5 ಸೆಂಟಿಮೀಟರ್ ಪಕ್ಕದಲ್ಲಿ ಏನಾಗಬೇಕಂದ್ರೆ ಗೊಬ್ಬರ ಬೀಳಬೇಕು. ಹಂಗೆ ಬಿದ್ದಂದರೆ ನಮ್ಮ ಒಂದು ಕಡಲೆ ಇಳುವರಿ ನಮ್ಮ ಜರ್ಮಿನೇಷನ್ ಅಂತೀವಲ್ಲ, ಗಿಡದ ಜರ್ಮಿನೇಷನ್ ಚೆನ್ನಾಗುತ್ತೆ. ಹೀಗಾಗಿ ಏನಾಗುತ್ತೆ ಅಂತಂದರೆ ಒಂದು ಗಿಡದ ಒಂದು ಸಂಖ್ಯೆ ಜಾಸ್ತಿ ಆಗ್ತವೆ ನಮ್ಮ ಒಂದು ಭೂಮಿಯಲ್ಲಿ. ಗೊಬ್ಬರ ಬೀಜದ ಮೇಲೆ ಡೈರೆಕ್ಟ್ ಬಿತ್ತಪ್ಪ ಅಂತಂದರೆ ಅಲ್ಲಿ ಒಂದು ಸ್ವಲ್ಪ ನಾವು ಏನಂತೀವಲ್ಲ
1: ಮೊಳಕೆ ಒಡೆಯುವ ಪ್ರಮಾಣ
0: ಕಡಿಮೆ
1: ಕುಂಠಿತಾಗತ್ತೆ ಅಂತ ಹೇಳ್ತಾ ಇದ್ರಿ.
0: ಎಸ್,
1: ಅದೇ ರೀತಿ ಈ ಕಡಲೆಯಲ್ಲಿ ಯಾವ ರೀತಿಯ ಗೊಬ್ಬರಗಳನ್ನು ಬಳಕೆ ಮಾಡಬೇಕಂತ ನಮ್ಮ ರೈತರಿಗೆ ಹೇಳ್ತೀರಿ?
0: ಈಗ ನಿಮ್ಮ ಗೊಬ್ಬರದ ಬಗ್ಗೆ ಹೇಳಬೇಕಂತಂದರೆ ನಮ್ಮ ಕಡಲೆ ಬೆಳೆಗೆ ನಾವು ಸುಮಾರು 10 ಕೆಜಿ ಸಾರಜನಕ ಮತ್ತು 20 ಕೆಜಿ ರಂಜಕವನ್ನು ನೀವು ಕೊಡಬೇಕಂತ ನಾವು ಶಿಫಾರಸು ಮಾಡಿದ್ದೀವಿ. ಅದೇ ರೀತಿಯಾಗಿ ನೀವು ಬಿತ್ತೋ ಟೈಮಲ್ಲಿ 1 ಎಕರೆಗೆ 30 ಕೆಜಿ DAP ಕೊಡಬೇಕು. ಇಲ್ಲ ನಿಮ್ಮಲ್ಲಿ DAP ಲಭ್ಯತೆ ಇಲ್ಲಪ್ಪ ಅಂತಂದರೆ ಒಂದು 30 ಕೆಜಿ ನೀವೇನು ಮಾಡಬೇಕಂತಂದರೆ 20-20-0-3 ಅಂತ ಒಂದು ಕಾಂಪ್ಲೆಕ್ಸ್ ಗೊಬ್ಬರ ಇದೆ, ನೀವು ಅದನ್ನು ಸಹ ಕೊಡ್ಬೋದು ಬಿತ್ತೋ ಟೈಮಲ್ಲಿ. ಹೀಗೆ ಕೊಟ್ಟಿದ್ದೆ ಅದರಲ್ಲಿ ಅದಕ್ಕೆ ಒಂದು ಒಳ್ಳೆಯ ಇಳುವರಿಯನ್ನು ತಕ್ಕೋಬೋದು ನಾವು.
1: ಅದೇ ರೀತಿ ಈ ಕಡಲೆಯಲ್ಲಿ ಕಳೆಗಳ ಸಂಖ್ಯೆ ಜಾಸ್ತಿ ಇರ್ತೈತಿ, ಅದನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕು ಹೇಳ್ತಿರ್ತಾವ?
0: ಹಾಂ, ಈಗ ನಾವು ಬಿತ್ತಿದ ಒಂದು 20 ದಿನಗಳ ಮೇಲೆ ನಮಗೆ ಏನಾಗುತ್ತಪ್ಪ ಅಂತಂದರೆ ನಮ್ಮ ಒಂದು ಹೊಲದಲ್ಲಿ ಏನಾಗ್ತೈತೆ ಅಂತಂದರೆ ಕಳೆಗಳ ಸಂಖ್ಯೆನೂ ಜಾಸ್ತಿ ಆಗಿಬಿಡ್ತಾವೆ. ಈಗ ನಾವು 2 ರೀತಿಯಲ್ಲಿ ಕಳೆಗಳ ನಿಯಂತ್ರಣವನ್ನು ಮಾಡ್ಕೋಬೋದು. ಈಗ ಮೊದಲನೇದು ಯಾವುದಪ್ಪ ಅಂತಂದರೆ ರಾಸಾಯನಿಕ ಔಷಧಿಗಳನ್ನು ಸಿಂಪರಣೆ ಮಾಡಿ ಅಂತ ಹೇಳ್ತೀವಿ ನಾವು. ಈಗ ರಾಸಾಯನಿಕ ಔಷಧಿ ಸಿಂಪರಣೆ ಯಾಕಾಗಿ ಜಾಸ್ತಿ ಆಗಿದೆಯಪ್ಪ ಅಂತಂದರೆ ಈಗ ನಮ್ಮ ಎಲ್ಲ ರೈತರಿಗೆ ಏನಾಗಿದೆ ಅಂತಂದರೆ ಒಂದು ಲೇಬರ್ ಸಮಸ್ಯೆಯನ್ನು ಭಾಳ ಕಾಡ್ತಾ ಇದೆ, ಮತ್ತು ಅವ್ರ ಕೂಲಿನೂ ಜಾಸ್ತಿ ಆಗಿದೆ ಈಗ. ಆದ್ದರಿಂದ ರೈತರೆಲ್ಲ ಆಲ್ಮೋಸ್ಟ್ ಏನು ಮಾಡ್ತಾ ಇದ್ದಾರೆ ಅಂತಂದರೆ ರಾಸಾಯನಿಕಗಳು ಮೊರೆ ಹೋಗ್ತಾ ಇದ್ದಾರೆ ಈಗೆಲ್ಲ ನಮ್ಮ ರೈತರು. ಇಂಥ ರಾಸಾಯನಿಕ ಬಳಸುವಂಥ ರೈತರು ಏನು ಮಾಡಬೇಕು ಅಂತಂದರೆ ಈ ಪೆಂಡಿಮಿತ್ಲಿ ಅಂತ ಒಂದು ಕೆಮಿಕಲ್ ಸಿಗುತ್ತೆ, ಒಂದು ಹರ್ಬಿಸೈಡ್ ಅಂತ ಹೇಳ್ತೀವಿ, ಅದು ಒಂದು ಕೃಷಿ ಸೇವಾ ಕೇಂದ್ರಗಳು ಸಿಗುತ್ತೆ. ಇದನ್ನು ಸುಮಾರು 1.3 ಕೆಜಿ ಅಷ್ಟು ಪೆಂಡಿಮಿತ್ಲಿನ್ ತಗೋಬೇಕು. ತೊಗೊಂಡು ಕೆಶಿಂದ ನಾವು ಇದನ್ನು ಏನು ಮಾಡಬೇಕಂತಂದರೆ ಒಂದು 300 ಲೀಟರ್ ನೀರಲ್ಲಿ ಹಾಕಬೇಕು ನಾವು. ಇದು ಕಲಿಸಿದ ನಂತರ ಏನು ಮಾಡಬೇಕಂತಂದರೆ ಬಿತ್ತಿದ ಮರುದಿನ ಅಥವಾ ಬಿತ್ತಿದ ದಿನಾನೇ ನೀವು ಇದನ್ನು ಭೂಮಿಗೆ ಸಿಂಪಡಿಸಬೇಕು. ಇದನ್ನ ಸಿಂಪಡಣೆ ಮಾಡಿದಲ್ಲಿ ನಾವು ಒಂದು ಒಳ್ಳೆಯ ಕಳೆಗಳ ಹತೋಟಿಯನ್ನು ನಾವು ಮಾಡ್ಕೋಬೋದು. ಅದೇ ರೀತಿಯಾಗಿ ಈಗ ನೀವು ಕಡಲೆ ಬಿತ್ತಿದ ಒಂದು 20 ದಿನದಿಂದ ಹಿಡಿದು 40 ದಿನದಲ್ಲಿ ನೀವು ಏನು ಮಾಡಬೇಕಂತಂದರೆ ಒಂದು 2 ಎಡೆಕುಂಟಿಗಳನ್ನ ಹೊಡ್ಕೋಬೇಕು. ಎಡೆಕುಂಟಿಗಳನ್ನ ಹೊಡೋದ್ರಿಂದ ಸಾಲುಗಳ ಮಧ್ಯದಲ್ಲಿ ಇರ್ತಕ್ಕಂಥ ಕಳೆಯೆಲ್ಲ ಏನಾಗುತ್ತೆ ಅಂತಂದರೆ ಕಡಿಮೆ ಆಗುತ್ತೆ. ಆವಾಗ ಸಾಲುಗಳ ಮಧ್ಯೆ ಅಷ್ಟೇ ಉಳಿತೆ. ಆ ಮಧ್ಯದಲ್ಲಿ ಉಳಿದಂಥ ಕಸವನ್ನು ನೀವು ಕೆಲವೊಂದು ಲೇಬರ್ ಹಚ್ಚಿ ನೀವು ಕಡಿಮೆ ಮಾಡ್ಕೋಬೋದು. ಈ ರೀತಿಯಾಗಿ ನಾವು ಕಳೆಗಳನ್ನು ಕಡಲೆಯಲ್ಲಿ ನಿಯಂತ್ರಿಸ್ಕೋಬೋದು.
1: ಸರ್, ಅದೇ ರೀತಿ ಈಗ ಕಡಲೆಯಲ್ಲಿ ಕುಡಿಚುಟುವುದು ಅಂತ ಹೇಳ್ತಾರೆ, ಈ ಕಡಲೆಯಲ್ಲಿ ಕುಡಿಚುಟುವುದರಿಂದ ಈ ಬೆಳೆಗಳಲ್ಲಿ ಏನಾದರೂ ಒಂದು ಬದಲಾವಣೆ ಆಗ್ತೈತಿ?
0: ಹೌದು, ಆ್ಯಕ್ಚುಲಿ ಇದು ಕುಡಿಚುಟ್ಟದ ಒಂದು ಭಾಳ ಒಂದು ಮುಖ್ಯವಾದಂಥ ಹಂತ ಈ ಕಡಲೆ ಬೆಳೆಯಲ್ಲಿ. ಈಗ ಸುಮಾರು ಕಡಲೆ ಬಿತ್ತಿದ ಒಂದು 35 ದಿನಕ್ಕೆ ನೀವು ಕುಡಿಚೂಟ ಅಂತ ಒಂದು ಕೆಲಸವನ್ನು ಮಾಡಬೇಕು. ಈ ಕುಡಿಚೂಟ ಅಂದರೆ ಯಾದಕ್ಕೆ ಮಾಡಬೇಕಪ್ಪ ಅಂತಂದರೆ ನೀವು 35 ದಿನ ಅಂತ ಈ ಕುಡಿಚೂಟಿದರೆ ನಿಮಗೆ ಏನು ನಮ್ಮ ಗಿಡ ಇರ್ತದಲ್ಲ ಕಡಲೆ ಗಿಡ, ಅದು ಜಾಸ್ತಿ ಪಡ್ಲು ಹಿಡಿತೈತೆ. ಅದು
1: ಅಂದರೆ ಕೌಲುಗಳ ಸಂಖ್ಯೆ ಹೆಚ್ಚಾಗ,
0: ಕೌಲುಗಳ ಸಂಖ್ಯೆ ಜಾಸ್ತಿ ಆಗ್ತದೆ ನೀವು ಕುಡಿಚೂಟೋದ್ರಿಂದ. ಇದನ್ನು ನೀವು 35 ದಿನಗಳ ನಂತರ ಏನು ಮಾಡಬೇಕಂತಂದರೆ ಕುಡಿಚೂಟಬೇಕು ಇದನ್ನು. ಈಗ ಕುಡಿಚೂಟ ಅಂತ ಈಗ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಒಂದು ಸೌರಶಕ್ತಿ ಚಾಲಿತ ಕುಡಿಚೂಟ ಅಂತ ಮಷಿನ್ಗಳು ಬಂದಿದ್ದಾವೆ. ಅದರಿಂದ ಇಲ್ಲಾಂತಂದರೆ ನಮಗೆ ಈಗ ಆಲ್ಮೋಸ್ಟ್ ನೋಡಿರಿ, ನೀವು ಕಡಲೆಯಲ್ಲಿ ಬೆಳೆದಿರ್ತಾರಲ್ಲ ನಿಮಗೆ ಆಲ್ಮೋಸ್ಟ್ ಈಗ ಹೆಣ್ಮಕ್ಳು ಬಂದು ತಾವು ಪಲ್ಯ

0: ಹಾಗಾಗಿ ಕುಡಿಚುಟ್ಕೊಂಡು ಹೋಗ್ತಿರ್ತಾರೆ ಆಲ್ಮೋಸ್ಟ್ ನೋಡ್ರಿ ನೀವು ಎಲ್ಲ ಕಡೆ. ಅದಕ್ಕಾಗಿ ಐತಲ್ಲ, ಅಂತ ರೈತರು ಏನು ಮಾಡ್ಬೇಕಂತಂದ್ರೆ ತಾವು ಕುಡಿಚೂಡಿಸ್ಬೇಕು, ಇಲ್ಲಾಂತಂದ್ರೆ ಯಾರಾದರೂ ಮಹಿಳೆಯವ್ರಿಗೆ ಪಲ್ಯಗೋಸ್ಕರ ಒಯ್ತಿರ್ತಾರಲ್ಲ ಅಂಥವ್ರಿಗೆ ತಾವು ಬಿಡಬೇಕಂತ ಹೇಳ್ತೀನಿ. ಆ್ಯಕ್ಚುಲಿ ಕುಡಿಚೂಟೋದು ಒಂದು ಭಾಳ ಒಂದು ಮುಖ್ಯವಾದ ಒಂದು ತಾಂತ್ರಿಕ ಪದ್ಧತಿ, ಇದನ್ನು ತಾವು ಎಲ್ಲರೂ ಅಳವಡಿಸ್ಕೊಳ್ಬೇಕು.
1: ಅಂದ್ರೆ ಈಗ ಕಡಲೆ ಕುಡಿಚೂಟೋದ್ರಿಂದ ಕವಲುಗಳ ಸಂಖ್ಯೆ ಹೆಚ್ಚಾಗಿ ಕಾಯಿಗಳ ಸಂಖ್ಯೆನೂ ತಾವು ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ರಿ.
0: ಎಸ್.
1: ಅದೇ ರೀತಿ ಈ ಕಡಲೆಯಲ್ಲಿ ಯಾವ ತರಹದ ರೋಗಗಳು ಬರ್ತಾವೆ ಮತ್ತು ಅದರಲ್ಲಿ ಬರುವಂತ ಕೀಟಗಳು ಯಾವ್ಯಾವ ಅಂತ ನಮ್ಮ ರೈತರಿಗೆ ಹೇಳ್ತೀರಿ?
0: ಸರಿ, ಕಡಲೆಯಲ್ಲಿ ಹೇಳ್ಬೇಕಂತಂದ್ರೆ ಮುಖ್ಯವಾಗಿ ಒಂದು ಕೀಟ ಅಂತ ಭಾಳ ಕಾಡ್ತದೆ ನಮ್ಮ ರೈತರಿಗೆ, ಅದಕ್ಕೆ ನಾವು ಕಾಯಿ ಕೊರಕ ಅಂತ ಹೇಳ್ತೀವಿ ನಾವು. ಈ ಕಾಯಿ ಕೊರಕ ಅನ್ನೋದು ಇದೆಯಲ್ಲ, ಇದು ಸುಮಾರು ಒಂದು 40 ದಿನಗಳ ನಂತರ ನಮ್ಮ ಒಂದು ಕಡಲೆ ಬೆಳೆಯಲ್ಲಿ ಕಾಣಿಸ್ಕೊಳ್ತದೆ. ಈ ಕಾಯಿ ಕೊರಕದ ಏನಾಗುತ್ತೆ ಅಂತಂದರೆ, ಮೊದಲು ಒಂದು ಪತಂಗಗಳು ಬರ್ತವೆ, ಆ ಪತಂಗಗಳು ಬಂದು ನಮ್ಮ ಒಂದು ಕಡಲೆ ಬೆಳೆಗಳ ಮೇಲೆ ತತ್ತಿಗಳನ್ನು ಇಡ್ತವೆ. ತತ್ತಿಗಳನ್ನ ಇಟ್ಕೊಂಡು ಆ ತತ್ತಿಗಳು ಏನಾಗ್ತಾವೆ ಅಂತಂದರೆ ಕೀಡಿಗಳಾಗ್ತವೆ. ಈ ಕೀಡಿಗಳು ಏನು ಮಾಡ್ತಾವೆ ಅಂತಂದರೆ, ನಮ್ಮ ಒಂದು ಕಡಲೆ ಬೆಳೆಯಲ್ಲಿರ್ತಕ್ಕಂಥ ಒಂದು ಮೇಲುಗಡೆ ಹಸಿರು ಅಂತ ಇರ್ತದೆ, ಹಸಿರು ಅದನ್ನೆಲ್ಲ ತಿಂತವೆ, ಬರೀ ಸ್ಕೆಲ್ಟನ್ ಉಳಿಸ್ತವೆ. ಇದನ್ನು ತಿಂತ ತಿಂತ ಏನು ಮಾಡ್ತಾವೆ ಅಂದ್ರೆ ನೆಕ್ಸ್ಟ್ ಅವು ಮೊಗ್ಗುಗಳನ್ನು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತವೆ, ಮೊಗ್ಗುಗಳನ್ನು ತಿಂತಾವೆ. ಮತ್ತು ಅದರದ್ದು ನೆಕ್ಸ್ಟ್ ಏನು ಮಾಡ್ತಾವೆ ಅಂತಂದರೆ ಕಾಯಿಗಳು ತಿನ್ನಕ್ಕೆ ಹತ್ತವೆ. ಈ ಕಾಯಿಗಳೊಳಗೆ ನೋಡ್ರಿ ನೀವು, ನಮ್ಮ ಕಡಲೆಕಾಯಿ ಇರ್ತದಲ್ಲ, ಆ ಕೀಡಿದು ಅರ್ಧ ತಲೆ ಒಳಗಡೆ ಹೋಗಿರ್ತದೆ, ಅರ್ಧ ಹೊರಗಡೆ ಇರ್ತದೆ. ಹಿಂಗಾಗಿ ಅದು ನೆಕ್ಸ್ಟ್ ಏನು ಮಾಡ್ತದೆ ಅಂತಂದರೆ ಕಾಯಿನೂ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದು ಹಿಂಗೆ ಮಾಡೋದ್ರಿಂದ ಏನಾಗ್ತದಂದ್ರೆ, ನಮ್ಮ ಒಂದು ಸುಮಾರು ಕಡಲೆಯಲ್ಲಿ ಇದರಿಂದ ನಮಗೆ ಒಂದು 30% ಲಾಸನ್ನು ಆಗೇ ಆಗ್ತದೆ. ಅದಕ್ಕೆ ಈ ಒಂದು ಕಾಯಿ ಕೊರಕ ಇದೆಯಲ್ಲ, ಈ ಕಾಯಿ ಕೊರಕವನ್ನು ನೀವು ನಿಯಂತ್ರಣ ಮಾಡಬೇಕಂತಂದ್ರೆ ನಿಮಗೆ ಒಂದು ಕೆಲವೊಂದು ಮಾಹಿತಿಗಳನ್ನ ಹೇಳ್ತೇನೆ. ನನಗೆ ಅವು ನೀವು ಅಳವಡಿಸಿಕೊಂಡಿದ್ದೆ ಅದರಲ್ಲಿ ನಾವು ಕಾಯಿ ಕೊರಕವನ್ನು ನಿಯಂತ್ರಣ ಮಾಡ್ಬೋದು. ಈಗ ನಿಮಗೆ ಆಲ್ರೆಡಿ ನಾನು ಹೇಳಿದಂಗೆ, ಈಗ ನಾವು ಕಡಲೆ ಬಿತ್ತಬೇಕಂತಂದ್ರೆ ನಾವು ಈ ನಿಮಗೆ ಹೇಳಿದೆ 20 kg ಬೀಜ ಅಂತ ಹೇಳಿದೆ. ಆ 20 kg ಬೀಜದಲ್ಲಿ ನೀವು ಏನು ಮಾಡಬೇಕಂತಂದ್ರೆ, ಒಂದು 20 g ಸನ್ಫ್ಲವರ್ ಬೀಜ ಮತ್ತು ಒಂದು 20 g ನೀವು ಜೋಳದ ಬೀಜನ ಹಾಕಬೇಕು. ನೀವು ಹಾಕಿಸಿನ ಬಿತ್ತನೆ ಮಾಡಬೇಕು. ಇದು 45 ದಿನಕ್ಕೆ ಏನಾಗುತ್ತೆ ಅಂತಂದರೆ ನಮ್ಮ ಕಾಯಿ ಕೊರಕ ಸ್ಟಾರ್ಟ್ ಆಗುತ್ತೆ. ಅವಾಗ ಆ ಕಾಯಿ ಕೊರಕ ಸ್ಟಾರ್ಟ್ ಆದಾಗ ನಾವು ಏನು ಮಾಡಬೇಕಂತಂದರೆ, ನಮ್ಮ ಹೊಲದಲ್ಲಿ ನಾವು ಚುರುಮುರಿ ಅಂತೀವಲ್ಲ ಮಂಡಕ್ಕಿ, ಆ ಮಂಡಕ್ಕಿಯನ್ನು ಏನು ಮಾಡ್ಬೇಕಂದ್ರೆ ನಾವು ಹೊಲ ತುಂಬ ಎಲ್ಲ ಒಗೆದು ಬಿಡಬೇಕು. ಆ ಒಗೆದಾಗ ಏನಾಗುತ್ತಂದರೆ ಪಕ್ಷಿಗಳು ಬರಾಕತ್ತವೆ. ಅಂದರೆ ನೀವು ಏನು ಮಂಡಕ್ಕಿ ಒಗೆದಿರ್ತಾರಲ್ಲ, ಆ ಮಂಡಕ್ಕಿ ತಿನ್ನಕ್ಕೆ ಏನಾಗ್ತೈತೆ ಅಂದರೆ ಪಕ್ಷಿಗಳು ಬರ್ತವೆ. ಆ ಪಕ್ಷಿಗಳು ತಿನ್ನಕ್ಕೆ ಬಂದಾಗ ಏನಾಗ್ತೈತೆ ಅಂದರೆ, ಆ ಪಕ್ಷಿಗಳು ಎಲ್ಲಿಯಾದ್ರೂ ಕೀಡಿಗಳನ್ನು ನೋಡಿದರೆ ಅವು ತಾವೇ ತಿಂದ್ಬಿಡ್ತವೆ. ಇದು ನೀವು ಜೋಳ ಮತ್ತು ಸೂರ್ಯಕಾಂತಿ ಎದಕ್ಕೆ ಹಾಕ್ಬೇಕಂದ್ರೆ, ಅವಕ್ಕೆ ಕುಂಡಕ್ಕೆ ಒಂದು ಆಶ್ರಯ ಮಾಡಿಕೊಟ್ಟಂಗೆ, ಅವಕ್ಕೆ ನೀವು ಕುಂಡಕ್ಕೆ ಆಶ್ರಯ ಮಾಡಿಕೊಟ್ಟು ಅವು ಏನು ಮಾಡ್ತಾವೆ ಅಂತಂದರೆ, ಅವು ಅಲ್ಲಿ ಏನು ನಾವು ಕಾಯಿ ಕೊರಕ ಅಂತೀವಲ್ಲ, ಆ ಕಾಯಿ ಕೊರಕವನ್ನು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಇಲ್ಲ ನೀವು ಇದು ಬೇಡ ಅಂತಂದರೆ, ನೆಕ್ಸ್ಟು ನಾವು ರಾಸಾಯನಿಕ ಪದ್ಧತಿಯಲ್ಲಿ ನಾವು ಕಾಯಿ ಕೊರಕವನ್ನು ನಿಯಂತ್ರಿಸ್ಕೋಬೋದು. ಈ ಕಾಯಿ ಕೊರಕ ನಿಯಂತ್ರಣ ಮಾಡಬೇಕಂತಂದರೆ, ಇದು ಸುಮಾರು ನಾವು ಹೂ ಆಡೋ ಹಂತದಲ್ಲಿ ನೀವು ಈ ಔಷಧಿಗಳನ್ನ ತೆಗೆದುಕೊಳ್ಬೋದು. ಈಗ ಹೂ ಆಡೋ ಹಂತದಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ, ಕೀಟಗಳನ್ನ ನಿಯಂತ್ರಣ ಮಾಡಲಿಕ್ಕೆ ನೀವು ಔಷಧಿಗಳನ್ನು ಹಾಕಿಕೊಳ್ಬೋದು, ಅದ್ರ ಜೊತೆಗೆ ನೀವು ಗೊಬ್ಬರನೂ ಕೊಡ್ಬೋದು. ಅಂದರೆ ಎರಡೂ ಕೆಲಸವನ್ನು ಒಂದೇ ಸ್ಪ್ರೇಯಲ್ಲಿ ಕೊಡ್ಬೋದು. ಈಗ ನೋಡ್ರಿ ನೀವು ಹೂ ಬಿಡೋ ಟೈಮಲ್ಲಿ ನಮ್ಮ ಒಂದು ಕಡಲೆ ಏನು ಬೇಕಾಗಿರ್ತೈತಪ್ಪ ಅಂತಂದರೆ, ಕೆಲವೊಂದು ಪೋಷಕಾಂಶಗಳು ಬೇಕಾಗಿರ್ತವೆ. ಅದೇ ರೀತಿ ನೀವು ರಾಸಾಯನಿಕ ಗೊಬ್ಬರಗಳನ್ನ ಎರಡು ಸಿಂಪರಣೆ ಮಾಡ್ತೀರಿ, ಹಿಂಗೆ ಆದಲ್ಲಿ ಏನಾಗ್ತೈತೆ ಅಂತಂದರೆ, ಒಂದು ಕಡಲೆ ಬೆಳೆಗೆ ಒಂದು ಪೋಷಕಾಂಶಗಳನ್ನ ಸಹ ನಾವು ಒದಗಿಸ್ಬೋದು. ಈಗ ಸುಮಾರು ನಾವು ಹೂ ಆಡೋ ಹಂತದಲ್ಲಿ ನಾವು ಏನು ಹೇಳ್ತೀವಪ್ಪ ಅಂತಂದರೆ, ರೈತರಿಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಒಂದು ಪಲ್ಸ್ ಬೂಸ್ಟರ್ ಅಂತ ಒಂದು ಟಾನಿಕನ್ನು ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪಲ್ಸ್ ಮ್ಯಾಜಿಕ್ ಅಂತ ಟಾನಿಕನ್ನು ಬಿಡುಗಡೆ ಮಾಡಿದ್ದಾರೆ. ಈ ಟಾನಿಕನ್ನು ನಾವು 1 ಲೀಟ್ರಿಗೆ 10 g ಹಾಕ್ಕೋಬೇಕು. ಅಂದರೆ ಇದು ಹೂ ಆಡೋ ಹಂತದಲ್ಲಿ, ಹೂ ಆಡೋ ಹಂತದಲ್ಲಿ ರೈತರು ಏನು ಮಾಡಬೇಕಂತಂದರೆ, ನಾನು ಹೇಳಿದಲ್ಲ ಪಲ್ಸ್ ಬೂಸ್ಟರ್ ಆಗಿರ್ಬೋದು ಅಥವಾ ಪಲ್ಸ್ ಮ್ಯಾಜಿಕನ್ನು 10 g ತೆಗೆದುಕೊಳ್ಬೇಕು. ಈ 10 g ಜೊತೆಗೆ ತಾವೇನು ಮಾಡಬೇಕಂತಂದರೆ, ಈಗ ಕಾಯಿ ಕೊರಕದ ಔಷಧಿ, ಆ ಔಷಧಿ ಯಾವುದಪ್ಪ ಅಂತಂದರೆ ಪ್ರೊಪನೋಪಾಸ್ ಅಂತ ಹೇಳ್ತೀವಿ ನಾವು. ಪ್ರೊಪನೋಪಾಸನ್ನು 2 ml, ಪ್ರೊಪನೋಪಾಸ್ 2 ml ಪ್ಲಸ್ ಪಲ್ಸ್ ಬೂಸ್ಟರು 10 g, ಇದನ್ನು ನಾವು 1 ಲೀಟ್ರಿಗೆ ಹಾಕೋಬೇಕು. ಹಾಕೊಂಡ್ ಕೇಸಿಂದ ನಾವೇನು ಮಾಡ್ಬೇಕಂದ್ರೆ, ಹೂ ಆಡೋ ಹಂತದಲ್ಲಿ ಹೊಡಿಬೇಕು. ಇದನ್ನು ಹೊಡೆದಿದ್ದ ಅದರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ನಿಮ್ಗೆ ನಾನು ಆಲ್ರೆಡಿ ಹೇಳಿದೆ ಪತಂಗಗಳು ಬಂದು ತತ್ತಿ ಇಡ್ತಿರ್ತಾವೆ, ಆ ತತ್ತಿಗಳು ಸಾಯ್ತವೆ ಈ ಪ್ರೊಪನೋಪಾಸ್ಗೆ, ತತ್ತಿಗಳು ಸಾಯ್ತವೆ. ಮತ್ತು ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಆ ಕಾಯಿ ಕೊರಕದ ಒಂದು ಏನು ಇದೆಯಲ್ಲ ಅದು ಲೈಫ್ ಸೈಕಲನ್ನು ನಾವು ಡಿಸ್ಟರ್ಬ್ ಮಾಡಿದಂಗಾಗುತ್ತೆ. ಅದಕ್ಕಾಗಿ ಏನಂತಲ್ಲ, ಈ ಕಾಯಿ ಕೊರಕವನ್ನು ತಾವು ನಿಯಂತ್ರಣ ಮಾಡ್ಬೇಕಂತಂದ್ರೆ, ನೀವು ಪ್ರೊಪನೋಪಾಸನ್ನು ಹೊಡಿಬೇಕು. ಒಂದು ಲೀಟ್ರಿಗೆ 2 ml ಹಾಕಿ ಹೊಡೆದ್ರೆ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ನೀವು ಈ ಪಲ್ಸ್ ಬೂಸ್ಟರನ್ನು ಹೊಡೆದ್ರೆ ಅಲ್ಲಿ ಏನಾಗುತ್ತಪ್ಪ ಅಂತಂದರೆ, ಹೂ ಉದುರೋ ಸಂಖ್ಯೆ ಕಡಿಮೆ ಆಗಿಬಿಡ್ತದೆ. ಅಂದರೆ ಕಾಳು ಕಟ್ಟೋದು ಜಾಸ್ತಿ ಆಗುತ್ತೆ ಮತ್ತು ಹೂ ಉದುರೋ ಸಂಖ್ಯೆ ಕಡಿಮೆ ಆಗ್ತದೆ. ಹಿಂಗಾಗಿ ಏನಾಗುತ್ತೆ ಅಂದರೆ, ನಮ್ಮ ಒಂದು ಇಳುವರಿ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ಏನಂತಲ್ಲ, ಇದು ಒಂದು ಹೂ ಆಡೋ ಅಂತ ನಾವೇನಂತೀವಲ್ಲ, ಒಂದು 45 ದಿನ, 45 ದಿನ ಆದ ನಂತರ ನೀವು ಇದು ಪಲ್ಸ್ ಬೂಸ್ಟ್ರು ಪ್ಲಸ್ ಪ್ರೊಪನೋಪಾಸನ್ನು ಹೊಡ್ಕೊಳ್ಬೇಕು. ಇದಾದ ನಂತರ ಒಂದು 15 ದಿನದ ಗ್ಯಾಪ್ದಲ್ಲಿ, ಅಂದರೆ ನೀವು ಏನು ಹೊಡೆದಿರ್ತಾರಲ್ಲ ಔಷಧಿ, ಈಗ ಅಷ್ಟು ಆದ್ರೂ ಕೆಲವೊಂದು ಹುಳುಗಳು ಇದ್ದೇ ಇರ್ತವೆ. ಆ ಟೈಮಲ್ಲಿ ನೀವು ಏನು ಮಾಡ್ಬೇಕಂದ್ರೆ, ಈ ಕಾಳು ಕಟ್ಟೋ ಹಂತದಲ್ಲಿ, ಈಗ ಹೂ ಆಡೋ ಹಂತದ ಒಂದು 15 ದಿನ ಬಿಟ್ಬಿಟ್ರೆ ಅಲ್ಲಿ ನಮ್ಗೆ ಏನು ಬರ್ತದೆ ನೆಕ್ಸ್ಟ್ ಕಾಳು ಕಟ್ಟೋ ಹಂತ ಅಂತ ಬರ್ತದೆ. ಆ ಕಾಳು ಕಟ್ಟೋ ಹಂತದಲ್ಲಿ ನಾವೇನು ಮಾಡ್ಬೇಕಂತಂದ್ರೆ,

0: ಇಮಾಮೆಕ್ಟಿನ್ ಬೆನ್ಝೋಯಿಟ್ ಅಂತ ಒಂದು ಕೆಮಿಕಲ್ ಸಿಗ್ತದೆ, ರಾಸಾಯನಿಕ ಒಂದು ಔಷಧಿ ಅದು. ಅದನ್ನು ಸಹ ಅದ್ರ ಜೊತೆಗೆ ನಾವೇನು ಮಾಡ್ಬೇಕಂತಂದ್ರೆ, ಈಗ ನಾನು ಹೇಳ್ದಂಗೆ ಪಲ್ಸ್ ಬೂಸ್ಟರ್ ಅಂತೀವಲ್ಲ, ಈ ಪಲ್ಸ್ ಬೂಸ್ಟರ್ನ ನಾವು ಮತ್ತೆ ಕೊಡಬೇಕಾಗ್ತದೆ. ಅಂದರೆ ನಾವು ಈ ಪಲ್ಸ್ ಬೂಸ್ಟರ್ನ ಎರಡು ಟೈಮಲ್ಲಿ ಕೊಡಬೇಕು, ಒಂದು ಹೂ ಬಿಡುವ ಹಂತದಲ್ಲಿ, ಇನ್ನೊಂದು
1: ಕಾಯಿ ಕಟ್ಟುವ
0: ಹಂತದಲ್ಲಿ. ಇದು ಇವಾಗ ನಾವು ಅದ್ರ ಜೊತೆ ಕೊಡ್ಬೇಕಂತಂದ್ರೆ ಇಮಾಮೆಕ್ಟಿನ್ ಬೆನ್ಝೋಯಿಟ್ ಅಂತ ಹೇಳ್ತೀವಿ. ಈ ಇಮಾಮೆಕ್ಟಿನ್ ಬೆನ್ಝೋಯಿಟ್ ಅಂದರೆ 1 ಲೀಟರ್ಗೆ 0.2 ಗ್ರಾಮ್ ಅಂತ ಕೊಡ್ತೀವಿ ನಾವು. 0.25 ಗ್ರಾಮನ್ನ ಇಮಾಮೆಕ್ಟಿನ್ ಬೆನ್ಝೋಯಿಟು ಪ್ಲಸ್ ಅದ್ರ ಜೊತೆಗೆ 10 ಗ್ರಾಮ್ ಪಲ್ಸ್ ಬೂಸ್ಟರನ್ನು ನೀವು ಹಾಕಿ ಹೊಡೆದ್ರೆ ನಿಮ್ಮ ಒಂದು ಕಾಯಿ ಕಟ್ಟುವಿಕೆ ಜಾಸ್ತಿ ಆಗ್ತದೆ, ಅವಾಗ ನಿಮ್ಗೆ ಒಂದು ಒಳ್ಳೆಯ ಇಳುವರಿಯನ್ನು ನೀವು ತೆಗೆದುಕೊಳ್ಳಬಹುದು. ಈಗ ಇಲ್ಲಿವರೆಗೆ ನಾನು ಕೀಟಗಳ ಬಗ್ಗೆ ಹೇಳಿದೆ, ಇನ್ನು ರೋಗಗಳ ಬಗ್ಗೆ ಹೇಳಬೇಕಂತಂದರೆ, ಈಗ ನಮ್ಮ ಕಡಲೆ ಬೆಳೆಗೆ ಒಂದು ರೋಗ ಅಂತೂ ಭಾಳ ಕಾಡ್ತದೆ. ಇದು ನಾವು ಸೊರಗ ರೋಗ ಅಂತೀವಿ, ಅಥವಾ ಬೆಂಕಿ ರೋಗ ಅಂತೀವಿ, ಅಥವಾ ಸಿಡಿ ಆಯುಧ ಅಂತೀವಿ ನಮ್ಮ ಕಡೆ ಎಲ್ಲ. ಈ ಒಂದು ರೋಗನ ನಾವು ನಿಯಂತ್ರಣ ಮಾಡಬೇಕಂತಂದರೆ ಮೊದಲಿಗೆ ನಾವು ಬೀಜೋಪಚಾರ ಮಾಡಬೇಕು. ಈ ಬೀಜೋಪಚಾರದಲ್ಲಿ ನಾವು ಸಾಪ್ ಅಂತ ಮತ್ತು ಬ್ಯಾವಿಸ್ಟಿನ್ ಅಂತ ಕೆಮಿಕಲಿಂದ ನಾವು ಎಲ್ಲಾದರೂ ಬೀಜೋಪಚಾರ ಮಾಡಿದರೆ ನಮ್ಮ ಒಂದು ಹೊಲದಲ್ಲಿ ಸುಮಾರು 50-60% ರೋಗವನ್ನು ನಾವು ಅಲ್ಲೇ ನಿಯಂತ್ರಣ ಮಾಡಿದಂಗೆ. ಈಗ ಕೆಲವೊಂದು ತಳಿಗಳಾದಂತಹ ಈಗ BGD 111-1 ಅಂತ ಇದೆ, ಈ ವರೈಟಿ ಇದೆಯಲ್ಲ, ಇದು ಒಂದು ಸಿಡಿ ಹಾಯುವಂಥ ಒಂದು ರೋಗಕ್ಕೆ ನಿರೋಧಕವಾದಂಥ ಒಂದು ತಳಿ ಇದು. ಆದ್ದರಿಂದ ಈ ನಮ್ಮ ಭಾಗದ ರೈತರು ಏನು ಮಾಡಬೇಕಂತಂದರೆ, ಈ ವರ್ಷ ನೀವು BGD 111-1 ವರೈಟಿಯನ್ನು ಬೆಳೆದ್ರೆ ನೀವು ಈ ಸಿಡಿ ರೋಗದಿಂದ ಕಡಿಮೆ ಮಾಡ್ಕೋಬಹುದು. ಇದು ಸಿಡಿ ರೋಧಕ ನಿರೋಧಕ ತಳಿ ಅಂತಲೇ ಹೇಳ್ತೀವಿ ನಾವು BGD. ಈಗ ಹಳಿ ತಳಿಗಳಾದಂಥ ಅನ್ನಿಗಿರಿ ಆಗಿರ್ಬೋದು, ಅಥವಾ JG 11 ಆಗಿರ್ಬೋದು, ಅಥವಾ ಈಗ ಜಾಕಿ ಅಂತ ಹೇಳ್ತಾರಲ್ಲ, ಈ ವರೈಟಿಗಳಿಗೆ ಸಿಡಿ ರೋಗ ಬಂದೇ ಬರುತ್ತೆ. ಬಟ್ ಈ ಒಂದು BGD 111-1 ಹಾಕಿದರೆ ನಿಮ್ಮ ಒಂದು ಸಿಡಿ ಬರೋದೇ ಇಲ್ಲ ನಿಮ್ಮ ಒಂದು ಹೊಲದಲ್ಲಿ. ಆದ್ದರಿಂದ ನೀವು ಈ ಒಂದು ತಳಿಯನ್ನು ಚೂಸ್ ಮಾಡಬೇಕಂತಲೇ ನಾನು ಹೇಳ್ತೀನಿ ಎಲ್ಲ ರೈತರಿಗೆ. ಅದೇ ರೀತಿಯಾಗಿ ಈಗ ನಾನು ಸಿಡಿ ರೋಗದ ಬಗ್ಗೆ ಹೇಳ್ತಾ ಇದ್ದೆ. ಈ ಸಿಡಿ ರೋಗವನ್ನು ನೀವು ಬೀಜೋಪಚಾರ ಮಾಡಿ ಕಂಟ್ರೋಲ್ ಮಾಡ್ಕೋಬೋದು. ಈಗ ನಿಮಗೆ ಬೀಜೋಪಚಾರದಲ್ಲಿ ಕಂಟ್ರೋಲ್ ಆಗಲಿ ಅಂತಂದರೆ ಈಗ ನಿಮ್ಮ ಹೊಲದಲ್ಲಿ ನೋಡಿರ್ಬೋದು ನೀವು. ಈಗ ಮೊದಲಿಗೆ ಏನಾಗ್ತೈತಪ್ಪ ಅಂತಾರೆ, ಸಿಡಿ ಬಂದರೆ ಗಿಡ ಮೊದಲಿಗೆ ಹಳದಿ ಆಗ್ತದೆ. ಗಿಡ ಹಳದಿಯಾಗಿ ಏನಾಗ್ತೈತೆ ಅಂದರೆ ಒಣಗ್ತದೆ, ಅದು ಒಣಕೇಶನ್ ಹಂಗೆ ನಿಂತು ಬಿಡ್ತದೆ ಅದು ಭೂಮಿಯಲ್ಲಿ. ಆವಾಗ ನೀವು ಇಮಿಡಿಯೇಟ್ ನೀವು ಒಂದು ಸ್ವಲ್ಪ ಕಿತ್ತಿರೆ ಅದು ಬಂದೇ ಬಿಡ್ತದೆ ಅದು. ಅಂದರೆ ಇದು ನಾವು ತುಂತು ಬೇರು ಅಂತೀವಲ್ಲ, ಕೆಳಗಡೆ ಸಣ್ಣ ಬೇರ್ಸೆಲ್ಲ ಭೂಮಿಯಲ್ಲಿ ಕೊಳತು ಹೋಗಿರ್ತವೆ, ಬಟ್ ಅದೇನು ಮೇನ್ ಬೇರ್ ಇರ್ತದಲ್ಲ ಅದು ಹಂಗೆ ಬಂದುಬಿಡ್ತದೆ ಅದು. ಈ ಥರ ನಿಮ್ಗೆ ಎಲ್ಲಾದರೂ ಬಂದಿದ್ರೆ, ನಿಮ್ಗೆ ಎಲ್ಲರೂ ನಿಮ್ಮ ಒಂದು ಕಡಲೆ ಬೆಳೆಯಲ್ಲಿ ಸಿಡಿ ರೋಗ ಬಂದಿತ್ತಪ್ಪ ಅಂತಂದರೆ ನೀವು ಕೆಮಿಕಲ್ದಿಂದನೂ ಕಂಟ್ರೋಲ್ ಮಾಡ್ಕೋಬಹುದು. ಈ ಕೆಮಿಕಲ್ ಯಾವ ಯೂಸ್ ಮಾಡ್ಬೇಕಂತಂದ್ರೆ ನಿಮ್ಗೆ ಆಲ್ರೆಡಿ ಹೇಳಿದೆ, ಈಗ ನಾವು ಸಾಪ್ ಅಂತ ಹೇಳ್ತೀವಿ, ಸಾಪು ಬ್ಯಾವಿಸ್ಟಿನ್ ಇವು ನೀವು ಏನು ಮಾಡ್ಬೇಕಂತಂದ್ರೆ 1 ಲೀಟ್ರಿಗೆ 2 ಗ್ರಾಮ್ ಹಾಕೋಬೇಕು. 2 ಗ್ರಾಮ್ ಹಾಕಿಕೊಂಡು ನೀವು ಅದೇನು ಸಿಡಿ ರೋಗ ಬಂದಿರ್ತಲ್ಲ ಆ ಒಂದು ಸಿಡಿಯ ಗಿಡದ ಬುಡಕ್ಕೆ ಹೊಡಿಬೇಕು ನೀವೆಲ್ಲರೂ. ಅಂತಂದರೆ ಈ ಒಂದು ಸಿಡಿ ರೋಗದ ಏನು ನಾವು ಶಿಲೀಂಧ್ರ ಅಂತೀವಲ್ಲ ಅದು ಭೂಮಿಯಲ್ಲಿ ಇರ್ತದೆ, ಅದು ನೀವು ಮಣ್ಣಿಗೆ ಸಿಂಪಡಣೆ ಮಾಡಬೇಕು. ಇಲ್ಲ ಕೆಲವೊಬ್ಬರು ರೈತರು ಏನು ಮಾಡ್ತಾರೆ, ಬೆಳೆಗೆ ಹೊಡಿತಾರೆ ಅವರು, ಬೆಳೆಗೆ ಹೊಡಿಬಾರ್ದು. ಈ ಥರ ಒಂದು ಶಿಲೀಂಧ್ರ ಇರ್ತದಲ್ಲ ಅದು ಅದು ಭೂಮಿಯಲ್ಲಿ ಇರ್ತದೆ ಅದು. ಅದಕ್ಕೆ ನೀವು ಏನೈತಿಲ್ಲ ಅದ್ರ ಸುತ್ತೂರಿಗೆ ಹೊಡೆದು ಬಿಡಬೇಕು. ಸುತ್ತೂರಿಗೆ ಹೊಡೆದಿದ್ದಲ್ಲಿ ನೀವು ಸಿಡಿ ರೋಗನ ಕಂಟ್ರೋಲ್ ಮಾಡ್ಕೋಬಹುದು. ಇದನ್ನು ಬಿಟ್ಟರೆ ಇನ್ನೊಂದು ಗೊಡ್ಡು ರೋಗ ಅಂತ ಬರ್ತದೆ, ಗೊಡ್ಡು ರೋಗ ಕಡಲೆಯಲ್ಲಿ. ಆ ಗೊಡ್ಡು ರೋಗ ಬಂತಂದ್ರೆ ನೀವೇನು ಮಾಡ್ಬೇಕಾಗಿಲ್ಲ, ಅದು ಗಿಡಕ್ಕೆ ಬಂತಂದ್ರೆ ನೀವು ಅದನ್ನ ಇಮಿಡಿಯೇಟ್ ಕಿತ್ತಿ ಸುಟ್ಟು ಬಿಡ್ಬೇಕು ಅದನ್ನ. ಯಾಕಂತಂದ್ರೆ ಆ ಒಂದು ಗೊಡ್ಡು ರೋಗದಿಂದ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗ್ತಿರ್ತದೆ. ಅಂದ್ರೆ ನಾವು ಒಂದು ಒಂದು ಹುಳ ಅಂತ ಹೇಳ್ತೀವಿ, ಆ ಹುಳ ಏನ್ ಮಾಡುತ್ತೆ ಅಂದ್ರೆ ಈ ಗೊಡ್ಡ ಗಿಡಕ್ಕೆ ಹಚ್ಚಿ ಇನ್ನೊಂದು ಗಿಡಕ್ಕೆ ಹಚ್ಚಿದ್ರೆ ಅಲ್ಲಿ ಟ್ರಾನ್ಸ್ಫರ್ ಆಗಿಬಿಡ್ತದೆ. ಅದಕ್ಕಾಗಿ ಏನಾಯ್ತಿಲ್ಲ ನಿಮ್ಗೆ
1: ಅಂಟು ರೋಗ ಅಂತ ಹೇಳಿ,
0: ಒಂದು ಅಂಟು ರೋಗ ಇದು. ಇದು ಒಂದು ಗಿಡಕ್ಕೆ ಬಂತಂದ್ರೆ ಇದೆಲ್ಲದಕ್ಕೂ ಆಗಿಬಿಡ್ತದೆ. ಅದಕ್ಕೇನಾಯ್ತಿಲ್ಲ ಇಂಥ ಗೊಡ್ಡು ರೋಗ ಬಂದಿದ್ದಾದಲ್ಲಿ ನೀವು ಆ ಗಿಡವನ್ನ ಕಿತ್ತಿ ಸುಟ್ಟು ಬಿಡ್ಬೇಕನ್ನ. ಸುಟ್ಟಿದ್ಯಾದ್ರೆ ಅದು ಒಂದೇ ಪರಿಹಾರ ಇದೆ ಅದಕ್ಕೆ, ಅದಕ್ಕೇನು ಕೆಮಿಕಲ್ ಹೊಡಿಬೇಕಂತ ಏನಿಲ್ಲ. ಅದನ್ನ ಆ ರೀತಿ ಮಾಡಿದ್ರೆ ನೀವು ಅದನ್ನ ಕಂಟ್ರೋಲ್ ಮಾಡ್ಕೋಬಹುದು.
1: ತುಂಬಾ ಸಂತೋಷ ಡಾಕ್ಟರ್ ಶಿವರಾಜ್ ಕಂಬಳಿ ಅವರೇ.
0: ಥ್ಯಾಂಕ್ ಯು.
1: ಕೊನೆಯದಾಗಿ ಈ ಕಡಲೆ ಬಿತ್ತಬೇಕು ಅನ್ನುವಂಥ ನಮ್ಮ ರೈತರಿಗೆ ಏನು ಕಿವಿ ಮಾತು ಹೇಳಕ್ಕೆ ತಾವು ಬಯಸ್ತೀರಿ?
0: ಈ ಕಡಲೆ ಬೆಳೆಯುವಂಥ ರೈತರು ಏನಿದೆಯಲ್ಲ, ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದಲ್ಲಿ ನಾವು ಈ ವರ್ಷ BGD 111-1 ಅನ್ನೋ ಒಂದು ಬೀಜದ ಉತ್ಪಾದನೆಯನ್ನು ಮಾಡಿದ್ದೀವಿ ನಾವು. ಆ ಒಂದು ಬೀಜಗಳಿಗೆ ನಾವು ಬೀಜೋಪಚಾರ ಮಾಡಿದ್ದೀವಿ. ನಾವು ಈ ರಾಸಾಯನಿಕ ಔಷಧಿಗಳು ಅಂದರೆ ನಿಮ್ಗೆ ಏನು ಸಿಡಿ ರೋಗ ಅಂತ ಬರ್ತಲ್ಲ, ಸಿಡಿ ರೋಗ ಬರಬಾರ್ದಂಗೆ ನಾವು ರಾಸಾಯನಿಕಗಳಿಂದ ನಾವು ಏನು ಮಾಡಿದೀವಪ್ಪ, ಬೀಜೋಪಚಾರ ಮಾಡಿದ್ದೀವಿ. ಬೀಜೋಪಚಾರ ಮಾಡಿ ನಾವು ಇದೇ ಅಕ್ಟೋಬರ್ 1st ನಾವು ಬೀಜಗಳನ್ನ ಸೇಲ್ ಮಾಡ್ತಾ ಇದ್ದೀವಿ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಏನಿದೆಯಲ್ಲ ನಾವಲ್ಲಿ ಸೇಲ್ ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲ ರೈತ ಬಾಂಧವರು ಇದರ ಒಂದು ಉಪಯೋಗ ತಗೊಳ್ಬೇಕಂತ ನಾನು ವಿನಂತಿಸಿಕೊಳ್ಳುತ್ತೇನೆ.
1: ತುಂಬಾ ಸಂತೋಷ ಡಾಕ್ಟರ್ ಶಿವರಾಜ್ ಕಂಬಳೆ ಅವರೇ. ಇಲ್ಲಿ ತನಕ ನಮ್ಮ ರೈತರಿಗೆ ಈ ಕಡಲೆ ಬೆಳೆ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಈ ಕಾರ್ಯಕ್ರಮವನ್ನು ಕೇಳ್ತಕ್ಕಂಥ ನಮ್ಮ ರೈತರು ತಮ್ಮ ಜೊತೆ ಮಾತಾಡಿ ತಮ್ಮಿಂದ ಏನಾದರೂ ಮಾಹಿತಿಯನ್ನು ಪಡಿಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ?
0: ಹಾಂ, ನನ್ನ ನಂಬರ್ ತೊಗೊಳ್ರಿ. ನನ್ನ ನಂಬರ್ಗೆ ನೀವು ಯಾವಾಗ ಬೇಕಾದ್ರೂ ಫೋನ್ ಮಾಡಿದರೆ ನಾನು ಈ ಕಡಲೆ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ ನಿಮಗೆಲ್ಲ. ನನ್ನ ಮೊಬೈಲ್ ನಂಬರ್ 8616-7839.
1: ಆತ್ಮೀಯರೇ, ಡಾಕ್ಟರ್ ಶಿವರಾಜ್ ಕಾಂಬಳೆ ಅವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬೋದು. 8616-6678-39 ಈ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ ಶಿವರಾಜ್ ಕಾಂಬಳೆ ಅವ್ರ ಜೊತೆ ಮಾತಾಡಿ ಈ ಕಡಲೆ ಬೆಳೆ ಕುರಿತು ಸಾಕಷ್ಟು ಮಾಹಿತಿಯನ್ನು ತಾವು ಪಡಿಬೋದು ಅಂತ ಹೇಳ್ತಾ

0: ಒಳ್ಳೆಯದು ಡಾಕ್ಟರ್ ಶಿವರಾಜ್ ಕಂಬಳೆ ಅವರೇ, ಇಲ್ಲಿ ತನಕ ನಮ್ಮ ರೈತರಿಗೆ ಈ ಕಡಲೆಬೇಳೆ ಕುರಿತು ಸಂಪೂರ್ಣ ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು ಸರ್. ಥ್ಯಾಂಕ್ ಯು.
2: ಇದುವರೆಗೆ ಕಡಲೆ ಬೆಳೆಯ ಸಂಪೂರ್ಣ ಮಾಹಿತಿ ಈ ವಿಷಯ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶಿವರಾಜ್ ಕಾಂಬಳೆ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸಿದ್ದರಾಯ್ ಎನ್ ಸಾಳುಂಕೆ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಸ್ನೇಹಿತರೆ, ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಿ ಆರ್ ಪೊಲೀಸ್ ಪಾಟೀಲ್ ಅವರಿಂದ ಒಂದು ಲಾವಣಿ ಪದವನ್ನು ಕೇಳೋಣ.

0: ಸಮಯ 7:34 ಆಗುತ್ತಿದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ತದನಂತರ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ರಕ್ಷಣಾ ಹಾಗೂ ಶೈಕ್ಷಣಿಕ ಪಾಲುದಾರಿಕೆ ಬಲವರ್ಧನೆಗೆ ಭಾರತ ಸ್ವಿಟ್ಜರ್ಲೆಂಡ್ ಒಮ್ಮತ, ಮತದಾರರ

0: ಪಟ್ಟಿಯ ನಮೂನೆ 6ರಲ್ಲಿ ಬದಲಾವಣೆಗಳಿಗೆ ಆಯೋಗ ಅನುಮೋದನೆ ನೀಡಿಲ್ಲ, ಸುಪ್ರೀಂ ಕೋರ್ಟ್ ಸ್ಪಷ್ಟನೆ. ನವದೆಹಲಿಯಲ್ಲಿ ಇಂಡಿಯಾ ಖೇಮ್ನ 14ನೇ ಆವೃತ್ತಿಗೆ ಕೇಂದ್ರ ಸಚಿವೆ ಅನುಪ್ರಿಯಾ ಪಟೇಲ್ ಚಾಲನೆ. ಹಾಗೂ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಣಕಾಸು ನೀತಿ ಸಮಿತಿಯ 3 ದಿನಗಳ ಸಭೆ ಮುಂಬೈನಲ್ಲಿ ಆರಂಭ. ವಾರ್ತೆಗಳ ವಿವರ. ರಕ್ಷಣಾ ವಲಯದ ತರಬೇತಿ ಹಾಗೂ ರಕ್ಷಣಾ ಉದ್ಯಮಗಳಲ್ಲಿ ಪರಸ್ಪರ ಸಹಕಾರವನ್ನು ವಿಸ್ತರಿಸಲು ಭಾರತ ಮತ್ತು ಸ್ವಿಟ್ಜರ್ಲೆಂಡ್ ನಿರ್ಧರಿಸಿವೆ. ನವದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪಶ್ಚಿಮ ವಲಯ ಕಾರ್ಯದರ್ಶಿ ಸಿಬಿ ಜಾರ್ಜ್, ಮೇಕ್ ಇನ್ ಇಂಡಿಯಾ ಯೋಜನೆಯಡಿಯಲ್ಲಿ ಭಾರತದಲ್ಲಿ ಜಂಟಿ ಉತ್ಪಾದನೆ ಮತ್ತು ಅಭಿವೃದ್ದಿ ಕೈಗೊಳ್ಳಲು ಸ್ವಿಟ್ಜರ್ಲೆಂಡ್ ಕಂಪನಿಗಳಿಗೆ ಅತ್ಯುತ್ತಮ ಅವಕಾಶಗಳಿವೆ ಎಂದಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಹ್ವಾನದ ಮೇರೆಗೆ ಭಾರತಕ್ಕೆ ಭೇಟಿ ನೀಡಿರುವ ಸ್ವಿಟ್ಜರ್ಲೆಂಡ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ಮೂಲಸೌಕರ್ಯ, ವಿಜ್ಞಾನ, ತಂತ್ರಜ್ಞಾನ, ಬಾಹ್ಯಾಕಾಶ ಮತ್ತು ಪರಮಾಣು ಶಕ್ತಿ ವಲಯಗಳಲ್ಲಿ ಸಹಕಾರವನ್ನು ಮುಂದುವರಿಸಲು ಉಭಯ ನಾಯಕರು ಒತ್ತು ನೀಡಿದ್ದು, ಪ್ರಮುಖ ಒಪ್ಪಂದಗಳು ಹಾಗೂ ತಿಳುವಳಿಕಾ ಪತ್ರಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಸಭೆಯ ಭಾಗವಾಗಿ ದೆಹಲಿಯಲ್ಲಿ ಆಯೋಜಿಸಲಾಗಿರುವ ಸಮೃದ್ಧಿ ಶೃಂಗಸಭೆಯಲ್ಲಿ ಸ್ವಿಟ್ಜರ್ಲೆಂಡ್ ಅಧ್ಯಕ್ಷರು ಪಾಲ್ಗೊಳ್ಳಲಿದ್ದಾರೆ. ಕಳೆದ ವರ್ಷ ಅಕ್ಟೋಬರ್ 1ರಂದು ಜಾರಿಗೆ ಬಂದ ಭಾರತ ಐರೋಪ್ಯ ಮುಕ್ತ ವ್ಯಾಪಾರ ಒಪ್ಪಂದ, ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದದ ಮೊದಲ ವರ್ಷದ ಸ್ಮರಣಾರ್ಥ ಈ ಸಮಾವೇಶ ನಡೆಯುತ್ತಿದೆ. 2027ರ ಜೂನ್ನಲ್ಲಿ ಜನೆವಾದಲ್ಲಿ ನಡೆಯಲಿರುವ ಎಐ ಶೃಂಗಸಭೆ ಭಾರತ ಸಂಪೂರ್ಣ ಬೆಂಬಲ ನೀಡಲಿದೆ ಎಂದು ಪ್ರಧಾನಿ ಭರವಸೆ ನೀಡಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಬಳಸುತ್ತಿರುವ ನಮೂನೆ 6ರಲ್ಲಿ ಯಾವುದೇ ಬದಲಾವಣೆಗೆ ಸುಪ್ರೀಂಕೋರ್ಟ್ ಅನುಮೋದನೆ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠವು ನಮೂನೆ 6ರಲ್ಲಿ ಬದಲಾವಣೆಗಳನ್ನು ಯಾರು ಮಾಡಿದ್ದಾರೆ ಎಂಬುದನ್ನು ತಿಳಿಯಲು ಸಂಬಂಧಿತ ದಾಖಲೆಗಳನ್ನು ಸಲ್ಲಿಸುವಂತೆ ಸೂಚಿಸಿದೆ. ನಮೂನೆ 6ರಲ್ಲಿ ಅರ್ಜಿದಾರರ ವಂಶಾವಳಿ ಹಾಗೂ ಹಿಂದಿನ ವಿಶೇಷ ತೀವ್ರ ಪರಿಷ್ಕರಣೆಯೊಂದಿಗೆ ಸಂಪರ್ಕಕ್ಕೆ ಸಂಬಂಧಿಸಿದ ಅಂಶಗಳನ್ನು ಸೇರಿಸಿರುವುದನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಯ ವಿಚಾರಣೆಯನ್ನು ನ್ಯಾಯಾಲಯ ನಡೆಸಿತು. ಈ ಸಂಬಂಧ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ ಸೇರಿದಂತೆ ಸಂಬಂಧಪಟ್ಟವರಿಗೆ ನೋಟಿಸ್ ಜಾರಿಗೊಳಿಸಿ ಇದೇ ವಿಷಯಕ್ಕೆ ಸಂಬಂಧಿಸಿದ ಮತ್ತೊಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯೊಂದಿಗೆ ಪ್ರಕರಣವನ್ನು ವಿಚಾರಣೆಗೆ ಸೇರಿಸಿದೆ. ಮತದಾರರ ಪಟ್ಟಿಗಳ ವಿಶೇಷ ತೀವ್ರ ಪರಿಷ್ಕರಣೆ ಸಂದರ್ಭದಲ್ಲಿ ಚುನಾವಣಾ ಆಯೋಗದಲ್ಲಿ ಏಕಪಕ್ಷೀಯ ನಿರ್ಧಾರ ಕೈಗೊಂಡಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರ ಅಮಾನತಿಗೆ ಮಧ್ಯಂತರ ಆದೇಶ ನೀಡಲು ಸುಪ್ರೀಂಕೋರ್ಟ್ ಇಂದು ನಿರಾಕರಿಸಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠವು ಕೇಂದ್ರ ಸರ್ಕಾರ, ಚುನಾವಣಾ ಆಯೋಗ ಹಾಗೂ ಇತರ ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡಿದೆ. ಪತ್ರಿಕಾ ವರದಿಗಳ ಆಧಾರದ ಮೇಲೆ ಮಾತ್ರ ಏಕಪಕ್ಷೀಯ ಆದೇಶ ನೀಡಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಭಾರತವನ್ನು ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕತೆಯನ್ನಾಗಿ ರೂಪಿಸುವ ರಾಷ್ಟೀಯ ಗುರಿಯನ್ನು ತಲುಪಲು ಸರ್ಕಾರ ರಾಸಾಯನಿಕ ಮತ್ತು ಪೆಟ್ರೋಕೆಮಿಕಲ್ ವಲಯಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂಡಿಯಾ ಖೇಮ್ನ 14ನೇ ಆವೃತ್ತಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಭಾರತೀಯ ರಾಸಾಯನಿಕ ಉದ್ಯಮ 2030ರ ವೇಳೆಗೆ 300 ಶತಕೋಟಿ ಅಮೆರಿಕನ್ ಡಾಲರ್ ತಲುಪುವ ನಿರೀಕ್ಷೆ ಇದ್ದು 2040ರ ವೇಳೆಗೆ 1 ಟ್ರಿಲಿಯನ್ ಡಾಲರ್ ಮೌಲ್ಯದ ಬೃಹತ್ ಉದ್ಯಮವಾಗಿ ಬೆಳೆಯಲಿದೆ ಎಂದರು. ಇಂಡಿಯಾ ಖೇಮ್ನ 14ನೇ ಆವೃತ್ತಿಯ ಜಾಗತಿಕ ಪ್ರದರ್ಶನ ಮತ್ತು ಸಮ್ಮೇಳನ ಇದೇ 22ರಿಂದ 24ರವರೆಗೆ ಮುಂಬೈನಲ್ಲಿ ನಡೆಯಲಿದ್ದು, ಏಷ್ಯಾ ಪೆಸಿಫಿಕ್ ವಲಯದ ಪ್ರಮುಖ ಉದ್ಯಮ ನಾಯಕರು ಹಾಗೂ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಣಕಾಸು ನೀತಿ ಸಮಿತಿಯ 3 ದಿನಗಳ ಸಭೆ ಇಂದು ಮುಂಬೈನಲ್ಲಿ ಆರಂಭವಾಗಿದೆ. ಪಶ್ಚಿಮ ಏಷ್ಯಾದಲ್ಲಿನ ಉದ್ವಿಗ್ನತೆ, ಏರಿಕೆಯಾಗಿರುವ ಕಚ್ಚಾ ತೈಲ ಬೆಲೆ ಹಾಗೂ ಆಹಾರ ಹಣದುಬ್ಬರದ ಆತಂಕದ ನಡುವೆಯೇ ಸಭೆ

0: ನಡೆಯುತ್ತಿದೆ. ಹಣದುಬ್ಬರದ ಮುನ್ನೋಟ ಮತ್ತು ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸಮಿತಿ ಪರಿಶೀಲಿಸಲಿದೆ. ಮೂರು ದಿನಗಳ ಸಭೆಯ ಅಂತ್ಯದಲ್ಲಿ ನೀತಿ ನಿರ್ಧಾರ ಪ್ರಕಟವಾಗಲಿದೆ. ಪ್ರಸ್ತುತ ಆರ್ಬಿಐನ ರೆಪೋ ದರ ಶೇಕಡಾ 5.25 ಫೆಬ್ರವರಿ 2023 ಕೊನೆಯ ಬಾರಿ ರೆಪೋ ದರವನ್ನು 25 ಮೂಲಾಂಶ ಹೆಚ್ಚಿಸಿ ಶೇಕಡಾ 6.50 ನಿಗದಿಪಡಿಸಲಾಗಿತ್ತು. ನಂತರ 2023-24 ಅವಧಿಯಲ್ಲಿ ದರವನ್ನು ಯಥಾಸ್ಥಿತಿಯಲ್ಲಿ ಕಾಯ್ದುಕೊಂಡು 2025 ದರ ಕಡಿತದ ಪ್ರಕ್ರಿಯೆ ಆರಂಭಿಸಲಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಯೋತ್ಪಾದನೆಯ ವಿರುದ್ಧ ದಿಟ್ಟ ಹೆಜ್ಜೆ ಕುರಿತ ಒಂದು ವರದಿ ಇಲ್ಲಿದೆ. 26/11 ಮುಂಬೈ ದಾಳಿಯ ನಂತರ ಪಾಕ್ ಪ್ರೇರಿತ ಭಯೋತ್ಪಾದನೆಗೆ ಭಾರತದ ಪ್ರತಿಕ್ರಿಯೆ ಕೇವಲ ಕಾಗದದ ದಾಖಲೆಗಳಿಗೆ ಸೀಮಿತವಾಗಿತ್ತು. ಯಾವುದೇ ಪ್ರತ್ಯುತ್ತರದ ಭಯವಿಲ್ಲದ ಕಾರಣ ಉಗ್ರರ ದಾಳಿಗಳು ನಿರಂತರವಾಗಿ ಮುಂದುವರಿದಿದ್ದವು. ಆದರೆ 2016 ಸೆಪ್ಟೆಂಬರ್ನಲ್ಲಿ ಗಡಿ ನಿಯಂತ್ರಣ ರೇಖೆ ದಾಟಿ ಭಾರತ ನಡೆಸಿದ ಸರ್ಜಿಕಲ್ ಸ್ಟ್ರೈಕ್ ಈ ಹಿಂಜರಿಕೆಯ ನೀತಿಗೆ ಪೂರ್ಣ ವಿರಾಮ ಹಾಕಿತು. ತದನಂತರ 2019 ಬಾಲಾಕೋಟ್ ವಾಯುದಾಳಿ ಹಾಗೂ ಮೇ 2025 ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗಳ ಮೂಲಕ ಭಾರತ ಪಾಕಿಸ್ತಾನದಲ್ಲಿದ್ದ ಉಗ್ರರ ಅಡಗುದಾಣಗಳನ್ನು ಧ್ವಂಸಗೊಳಿಸಿತು. ಭಯೋತ್ಪಾದಕರು ಮತ್ತು ಅವರಿಗೆ ಆಶ್ರಯ ನೀಡುವ ಆಡಳಿತವನ್ನು ಪ್ರತ್ಯೇಕಿಸಿ ನೋಡದಿರುವುದು ಭಾರತದ ಸ್ಪಷ್ಟ ನೀತಿಯಾಗಿದೆ. ದೆಹಲಿ, ಗುಜರಾತ್ ಹಾಗೂ ತೆಲಂಗಾಣ ಹೈಕೋರ್ಟ್ಗಳ ಮುಖ್ಯ ನ್ಯಾಯಮೂರ್ತಿಗಳನ್ನು ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳನ್ನಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ನೇಮಕ ಮಾಡಿದ್ದಾರೆ. ಗುಜರಾತ್ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸುನೀತಾ ಅಗರ್ವಾಲ್, ದೆಹಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ದೇವೇಂದ್ರ ಕುಮಾರ್ ಉಪಾಧ್ಯಾಯ ಹಾಗೂ ತೆಲಂಗಾಣ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಅಪರೇಶ್ ಕುಮಾರ್ ಸಿಂಗ್ ಅವರನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲಾಗಿದೆ ಎಂದು ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ನೀಡಿದ್ದಾರೆ. ಪಿಂಚಣಿ ಆಡಳಿತ, ಪಿಂಚಣಿದಾರರು ಎದುರಿಸುತ್ತಿರುವ ಸಮಸ್ಯೆಗಳು ಮತ್ತು ಅನುಭವಗಳಿಂದ ನಿರಂತರವಾಗಿ ಕಲಿತು ವ್ಯವಸ್ಥೆಯಲ್ಲಿರುವ ಲೋಪಗಳನ್ನು ಸರಿಪಡಿಸುವತ್ತ ಗಮನಹರಿಸಬೇಕು ಎಂದು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ 17ನೇ ಅಖಿಲ ಭಾರತ ಪಿಂಚಣಿ ಅದಾಲತ್ನಲ್ಲಿ ಮಾತನಾಡಿದ ಅವರು, ಪಿಂಚಣಿದಾರರು ಮತ್ತು ಅವರ ಕುಟುಂಬಗಳಿಗೆ ಸರಳ ಹಾಗೂ ಸುಲಭವಾಗಿ ಲಭ್ಯವಾಗುವ ಸೇವೆಗಳನ್ನು ಒದಗಿಸುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದರು. ಉತ್ತರ ಪ್ರದೇಶದಲ್ಲಿ ನಡೆಯಲಿರುವ ರಾಜ್ಯಸಭೆ ಚುನಾವಣೆಗೆ ಬಿಜೆಪಿ 8 ಅಭ್ಯರ್ಥಿಗಳ ಹೆಸರನ್ನು ಘೋಷಿಸಿದೆ. ಧರ್ಮಪಾಲ್ ಸಿಂಗ್, ರಾಧಾಕಾಂತ್ ಓಜಾ, ಪ್ರಕಾಶ್ ಪಾಲ್, ವಿದ್ಯಾಸಾಗರ್ ಸೋನ್ಕರ್, ಗೋಪಿಕೃಷ್ಣ ಪಾಂಡೆ, ಪ್ರಿಯಾಂಕಾ ಸಿಂಗ್ ರಾವತ್, ರಾಮ್ ಪ್ರತಾಪ್ ಸಿಂಗ್ ಚೌಹಾಣ್ ಮತ್ತು ಶ್ರುತಿ ಗಂಗ್ವಾರ್ ಅವರನ್ನು ಅಭ್ಯರ್ಥಿಗಳನ್ನಾಗಿ ಕಣಕ್ಕಿಳಿಸಿದೆ. ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಈ ಹೆಸರುಗಳಿಗೆ ಅನುಮೋದನೆ ನೀಡಿದೆ. ನಾಮಪತ್ರ ಸಲ್ಲಿಸಲು ನಾಳೆ ಕೊನೆಯ ದಿನವಾಗಿದೆ. ಉತ್ತರ ಪ್ರದೇಶದ 10, ಉತ್ತರಾಖಂಡದ 1 ರಾಜ್ಯಸಭಾ ಸ್ಥಾನ ಹಾಗೂ ಪಶ್ಚಿಮ ಬಂಗಾಳದ 1 ಸ್ಥಾನಕ್ಕೆ ನಡೆಯಲಿರುವ ಉಪಚುನಾವಣೆಗೆ ಇದೇ ತಿಂಗಳ 16 ಮತದಾನ ನಡೆಯಲಿದೆ. ಪ್ರಾಜೆಕ್ಟ್ ಚೀತಾ ಯೋಜನೆಯಡಿ ಭಾರತದಲ್ಲಿ ಜನಿಸಿದ ಹೆಣ್ಣು ಚೀತಾವೊಂದು ಮಧ್ಯಪ್ರದೇಶದ ಕುನೋ ರಾಷ್ಟೀಯ ಉದ್ಯಾನದಲ್ಲಿ ಇಂದು 5 ಆರೋಗ್ಯವಂತ ಮರಿಗಳಿಗೆ ಜನ್ಮ ನೀಡಿದೆ. ಇದರೊಂದಿಗೆ ಭಾರತದಲ್ಲಿನ ಒಟ್ಟು ಚೀತಾಗಳ ಸಂಖ್ಯೆ 60 ಏರಿದ್ದು ಈ ಪೈಕಿ 41 ಚೀತಾಗಳು ಭಾರತದಲ್ಲೇ ಜನಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಕ್ಷಣಾ ಹಾಗೂ ಶೈಕ್ಷಣಿಕ ಪಾಲುದಾರಿಕೆ ಬಲವರ್ಧನೆಗೆ ಭಾರತ ಸ್ವಿಟ್ಜರ್ಲ್ಯಾಂಡ್ ಒಮ್ಮತ. ಮತದಾರರ ಪಟ್ಟಿಯ ನಮೂನೆ 6 ಬದಲಾವಣೆಗಳಿಗೆ ಆಯೋಗ ಅನುಮೋದನೆ ನೀಡಿಲ್ಲ, ಸುಪ್ರೀಂಕೋರ್ಟ್ ಸ್ಪಷ್ಟನೆ. ನವದೆಹಲಿಯಲ್ಲಿ ಇಂಡಿಯಾ ಖೇಮ್ನ 14 ಆವೃತ್ತಿಗೆ ಕೇಂದ್ರ ಸಚಿವೆ ಅನುಪ್ರಿಯಾ ಪಟೇಲ್ ಚಾಲನೆ. ಹಾಗೂ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಣಕಾಸು ನೀತಿ ಸಮಿತಿಯ 3 ದಿನಗಳ ಸಭೆ ಮುಂಬೈನಲ್ಲಿ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7:45. ಇನ್ನು ಮುಂದೆ ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಸ್ನೇಹಿತರೆ, ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಈಗ ಸಮಯ ಸರಿಯಾಗಿ 8 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳೋಣ.

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
4: ಆಕಾಶವಾಣಿ
6: ಆಕಾಶವಾಣಿ
0: ಆಕಾಶವಾಣಿ
2: ಆಕಾಶವಾಣಿ
0: ಆಕಾಶವಾಣಿ
17: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು, ನೀವೆಲ್ಲ ಟ್ಯೂನ್ ಮಾಡಿ 101.8 FM.

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

ಆತ್ಮ ಕೇಳುವರೇ, ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಈಗ ಸಮಯ 8:30 ಆಗುತ್ತಲಿದೆ. ಇನ್ನು ಮುಂದೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಅಲ್ಕಾ ಯಾಗ್ನಿಕ, ಉದಿತ್ ನಾರಾಯಣ ಅವರ ಧ್ವನಿಯಲ್ಲಿ ದಿಲ್ವಾಲೆ ಚಿತ್ರದ ಗೀತೆ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

ಆಕಾಶವಾಣಿ ಬೆಂಗಳೂರು ಸಮಯ ಆಗಿದೆ 9:15 ಇದೀಗ ಕೇಳಿ ಬಿ ಆರ್ ಗೀತಾ ಅವರು ಹಾಡಿರುವ ಭಾವಗೀತೆಗಳು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಜನಪದ ವೈವಿಧ್ಯ ಸಂಪ್ರದಾಯದ ಹಾಡುಗಳ ಯುವ ಜನಪದ ಕಲಾವಿದೆ ಶ್ರೀಮತಿ ಸಂಗೀತಾ ಸಂಗಯ್ಯ ಹಿರೇಮಠ್ ಅವರೊಡನೆ ಮಾತುಕತೆ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ, ಸಹಕಾರ ರಾಜಲಕ್ಷ್ಮೀ ರಾಜೀವ್. ಕೇಳಿ ಜನಪದ ವೈವಿಧ್ಯ.
2: ಎಲ್ಲ ಆತ್ಮೀಯ ಕೇಳುಗರಿಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಕೇಳುಗರೇ, ಇವತ್ತು ನಾವು ಒಬ್ಬ ಜನಪದ ಕಲಾವಿದರನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಈ ಜನಪದ ಹಾಡುಗಳು ನಮ್ಮನ್ನು ಮನಸೊರೆಗೊಳ್ತವೆ. ಅಲ್ಲಲ್ಲಿ ನಾವು ಜನಪದ ಹಾಡುಗಳನ್ನು ಕೇಳ್ತಿರ್ತೇವೆ, ಆ ಪ್ರದೇಶಕ್ಕೆ ಅನುಗುಣವಾಗಿ ನಮಗೆ ಅವು ತೀರ ಹತ್ತಿರ ಆಗ್ತವೆ. ಹಾಗಾಗಿ ನಾವು ಇವತ್ತು ಯಾವುದೇ ಜನಪದ ಕಲೆ ಕೇಳಿದರೂ ಅದಕ್ಕೆ ಮನಸೊಲ್ತೇವೆ, ಮನಸೊರೆಗೊಳ್ತೇವೆ. ಆ ಹಾಡು ಎಲ್ಲೋ ಒಂದು ದಿನ ಕೇಳಿದ ಹಾಡಿರ್ಬೋದು, ಅದನ್ನು ನಾವು ಅನೇಕ ದಿನಗಳವರೆಗೆ ನೆನಪಿನಲ್ಲಿ ಇಟ್ಕೊಳ್ತೇವೆ. ಏ, ನಮಗೂ ಕೂಡ ಇಂಥ ಹಾಡುಗಳು ಎಲ್ಲ ಸಂದರ್ಭದಲ್ಲಿ ಎಲ್ಲ ಸಂತೋಷಭರಿತ ದಿನಗಳಲ್ಲಿ ಕೇಳುವಂತಾಗಬೇಕು ಅಂತ ಎಲ್ಲರೂ ನಿರೀಕ್ಷೆ ಪಟ್ಟುಕೊಂಡಿರ್ತೇವೆ. ಹಾಗಾಗಿ ಅಂಥ ಒಬ್ಬ ಅಪರೂಪದ ಜನಪದ ಹಾಡುಗಾರರನ್ನು, ಜನಪದ ಕಲೆಯನ್ನು

0: ರೂಢಿಸಿಕೊಂಡವರನ್ನ ನಾವಿವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ನಮಸ್ಕಾರ ಸಂಗೀತ ಸಂಗಯ್ಯ ಹಿರೇಮಠ ಅವರೇ.
1: ನಮಸ್ಕಾರ ಸರ್.
0: ತಾವು ಯಾವ ಊರಿಂದ ಬಂದಿರಿ? ತಮ್ಮ ಒಂದು ಸ್ವಲ್ಪ ಪರಿಚಯ ಹೇಳಿ.
1: ಸರ್, ನಾನು ಸಂಗೀತ ಸಂಗಯ್ಯ ಹಿರೇಮಠ ಅಂತ. ನಾವು ಬಾಗಲಕೋಟೆಯಿಂದ ಬಂದಿದ್ದೀವಿ. ಇಲ್ಲಿ ಕೆಲಸದ ಮೇರೆಗೆ ಅಂತ ಬ್ಯಾಂಗ್ಳೂರಲ್ಲಿ ಇರೋದು.
0: ತುಂಬಾ ಸಂತೋಷ ಸಂಗೀತ ಅವರೇ. ನೀವು ಜಾನಪದ ಕಲೆಯನ್ನ ಈಗ ತಾವು ಮೈಗೂಡಿಸ್ಕೊಂಡಿದ್ದೀರಿ, ಯಾವಾಗಿಂದ ತಾವು ಜಾನಪದ ಕಲೆಯನ್ನ ಕಲ್ತ್ಕೊಂಡ್ರಿ, ಮತ್ತೆ ತಮ್ಮ ಈ ಒಂದು ಜಾನಪದ ಕಲೆಗಳನ್ನ ಕಲ್ತ್ಕೊಳ್ಳಕ್ಕೆ ಯಾರು ಪ್ರೇರಣೆ ಆದ್ರು, ಸ್ವಲ್ಪ ಈ ಬಗ್ಗೆ ಹೇಳಿ.
1: ಸರ್, ಇದನ್ನು ನಾನು ಹೇಳಲೇಬೇಕು. ನಮ್ಮ ಅಜ್ಜಿಯವರು ನಾನು ಚಿಕ್ಕಂದಿದ್ದಾಗಿಂದಲೂ ಜಾನಪದ ಹಾಡುಗಳನ್ನು ಬಹಳ ಚೆನ್ನಾಗಿ ಹಾಡ್ತಾ ಇದ್ರು ಸರ್. ನಾನು ಚಿಕ್ಕವಳಿದ್ದಾಗಿಂದಲೂ ಅದನ್ನು ನಾನು ಅವ್ರ ಹಾಡಿದ್ದನ್ನೇ ಗುಣಗುಡ್ತಾ ಇರ್ತಾ ಇದ್ದೆ. ನಾನು ಕಲಿಕೆ ಜೊತೆಗೂಡಿಸ್ಕೊಂಡು ಯಾವಾಗಲೂ ಹಾಡ್ತಾನೆ ಇದ್ದೆ. ಹಾಗಾಗಿ ನಮ್ಮ ಅಜ್ಜಿಯವರು ಹಾಡೋದು ಅದು ನಂಗೆ ಬಳುವಳಿಯಾಗಿ ಬಂದಿದೆ ಸರ್. ಅವ್ರು ನಮ್ಮ ಅಜ್ಜಿನೇ ನನಗೆ ಪ್ರೇರಣೆ ಸರ್, ಅವರೇ ಸ್ಫೂರ್ತಿ ನನಗೆ.
0: ಅಂದ್ರೆ ತಾವು ಅಜ್ಜಿಯಿಂದ ಹಾಡುಗಳನ್ನ ಕಲ್ತಿರಿ, ತಮ್ಮ ಅಜ್ಜಿ ತಮ್ಮ ಪ್ರೀತಿಯ ಅಜ್ಜಿ ಅಂತ ಹೇಳ್ಬೋದು. ಈಗ ತಮ್ಮ ಅಜ್ಜಿಯವರು ತಮಗೆ ಎಲ್ಲ ಸಂದರ್ಭದಲ್ಲಿ ಹೇಳುವಂತ ಹಾಡನ್ನು ಕೂಡ ಕಲ್ಸಿಕೊಟ್ಟಿರ್ಬೋದಲ್ಲ. ಅದು ಮಗು ತೊಟ್ಟಿಲು ಹಾಕುವ ಸಂದರ್ಭದಲ್ಲಿ, ಅಥವಾ ಈಗ ಒಂದು ಮದುವೆಯ ಸಮಾರಂಭದಲ್ಲಿ, ಅಥವಾ ಯಾವುದೋ ಒಂದು ಶುಭ ಸಮಾರಂಭದಲ್ಲಿ, ಬೇರೆ ಬೇರೆ ಸಂದರ್ಭಕ್ಕೆ ತಕ್ಕಂತ ಹಾಡುಗಳನ್ನ ನಿಮ್ಗೆ ನಿಮ್ಮ ಅಜ್ಜಿಯವರಿಂದ ನೀವು ಕಲ್ತೀರಿ?
1: ಹೌದು ಸರ್. ಆಕ್ಚುಲಿ ಅವರು ನನಗೆ ಕಲಿಸಿದ್ದು ಅಂತಲ್ಲ, ಅವ್ರು ಹಾಡ್ತಾ ಇದ್ರು, ಅದು ನನಗೆ ಇಷ್ಟಪಟ್ಟು ನಾನೇ ಕಲ್ತಿರೋದು ಸರ್. ಅವ್ರು ಹಾಡೋದನ್ನ ನೋಡಿ ನೋಡಿ ನಾನು ಅದನ್ನೇ ರೂಢಿಸ್ಕೊಂಡಿದ್ದೀನಿ ಸರ್.
0: ಈಗ ಸದ್ಯ ಸಂಗೀತ ಅವರು ತಾವು ಏನು ಓದಿದ್ರಿ, ಮತ್ತೆ ಏನು ಉದ್ಯೋಗ ಮಾಡಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ.
1: ಸರ್, ನಾನು ಆಪ್ಷನಲ್ ಇಂಗ್ಲಿಷ್ ಅಲ್ಲಿ MA BEd ಮಾಡಿದ್ದೀನಿ ಸರ್. 2 ವರ್ಷ PUC ಕಾಲೇಜ್ ಅಲ್ಲಿ ಇಂಗ್ಲಿಷ್ ಲೆಕ್ಚರರ್ ಆಗಿ ವರ್ಕ್ ಮಾಡಿದ್ದೀನಿ, ಮತ್ತೆ 5 ವರ್ಷ ನಾನು CBSE ಹೈಸ್ಕೂಲ್ ಅಲ್ಲಿ ಮಾಡಿದ್ದೀನಿ ಸರ್. ಇವಾಗ ನನಗೆ 2 ಚಿಕ್ಕ ಮಕ್ಕಳಿದೆ, ಹಾಗಾಗಿ ನಾನು ಇವಾಗ ಸ್ವಲ್ಪ ಒಂದಿಷ್ಟು ಮಟ್ಟಿಗೆ ಬ್ರೇಕ್ ತಗೊಂಡಿದ್ದೀನಿ.
0: ತುಂಬಾ ಸಂತೋಷ ಸಂಗೀತ ಸಂಗಯ್ಯ ಹಿರೇಮಠ ಅವರೇ. ಈಗ ನಮ್ಮ ಕೇಳುಗರಿಗೆ ತಮ್ಮ ಜನಪದ ಕಲೆ, ತಮ್ಮ ಅಜ್ಜಿಯಿಂದ ಕಲ್ತಂತಹ ಒಂದು ನಿಮಗೆ ಪ್ರೀತಿಯವಾದ ಒಂದು ಜಾನಪದ ಹಾಡನ್ನ ಪ್ರಸ್ತುತಪಡಿಸಿ ನಮ್ಮ ಕೇಳುಗರಿಗೆ.
1: ಆಯ್ತು ಸರ್. ನಾನು ಹೀಗೆ ಸೋಬಾಣಿ ಪದ, ಜೋಗುಳ ಪದ, ಬೀಸುವ ಕಲ್ಲಿನ ಪದ, ಹೀಗೆ ಮುಂತಾದ ಒಂದು ಜನಪದ ಹಾಡುಗಳನ್ನ ಹಾಡ್ತೀನಿ ಸರ್. ಅದರಲ್ಲಿ ಇವಾಗ ನಾನು ಈ ಸೋಬಾಣಿ ಪದವನ್ನ ಹಾಡೋದಕ್ಕೆ ಇಷ್ಟಪಡ್ತೀನಿ ಸರ್.

0: ತುಂಬ ಸಂತೋಷ ಸಂಗೀತ ಸಂಗಯ್ಯ ಹಿರಮಠ ಅವರೇ. ಅಪರೂಪದ ಜನಪದ ಕಲೆಗಳಲ್ಲಿ ಒಂದಾದ ಸೋಬಾನೆ ಹಾಡನ್ನು ನಮ್ಮ ಕೇಳುಗರಿಗೆ ನೀವು ಹಾಡಿದ್ರಿ, ತುಂಬ ಸಂತೋಷ. ಇನ್ನೂ ಅನೇಕ ಹಾಡುಗಳನ್ನು ತಾವು ಸಂದರ್ಭಕ್ಕೆ ತಕ್ಕ ಹಾಗೆ ತಾವು ಹೇಳ್ತಾ ಇದ್ದೀರಿ.
1: ಸಂಗೀತ ಮೇಡಮ್ ಅವರು ಹೇಳಿದರು ಸೋಬಾನೆ ಬಗ್ಗೆ. ಆ ಸೋಬಾನೆ ನಮ್ಮ ನಾಡಿನ ಸಂಸ್ಕೃತಿ, ಪರಂಪರೆ ಮತ್ತು ಜನಜೀವನದ ಪ್ರತಿಬಿಂಬವೇ ಜನಪದ. ಈ ಜನಪದ ಸಂಪ್ರದಾಯ ಹಾಡುಗಳು ಕೇಳೋದಕ್ಕೆ ತುಂಬ ಇಂಪಾಗಿರುತ್ತೆ. ಇವು ಕೇವಲ ಹಾಡುಗಳಲ್ಲ, ನಮ್ಮ ಪೂರ್ವಜರ ಬದುಕು.

0: ಭಾವನೆಗಳು ಮತ್ತು ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಅಮೂಲ್ಯ ಪರಂಪರೆಯಾಗಿದೆ. ಈ ಅಮೂಲ್ಯ ಪರಂಪರೆಯನ್ನು ಇಂದು ನಮ್ಮ ಸಂಗೀತ ಸಂಗಯ್ಯ ಅವರು ತುಂಬ ಸುಂದರವಾಗಿ ಹಾಡುಗಳನ್ನು ವರ್ಣನೆ ಮಾಡಿ ಹಾಡಿದ್ದಾರೆ. ಇನ್ನು ಮುಂದೆ ಹೇಳೋದಾದರೆ, ಸಂಗೀತ ಮೇಡಮ್ ಅವರೇ, ನೀವು ಇವಾಗ ಶೋಭಾನೆ ಹೇಳಿದೆ, ಅದೇ ಬೇರೆ ರೀತಿ ಪ್ರಕಾರದಲ್ಲಿ, ಅಂದರೆ ತೊಟ್ಟಿಲು ತೂಗುವಾಗ ಅಥವಾ ನಾಮಕರಣ ಅಂತ ಹೇಳ್ತಾರೆ, ಆ ಸಂದರ್ಭದಲ್ಲಿ ಯಾವ ರೀತಿ ಹಾಡುಗಳನ್ನು ಹಾಡ್ತೀರಾ ಸ್ವಲ್ಪ ಹೇಳಿ.
1: ಹಾ, ಹಾಡ್ತೀನಿ ಮ್ಯಾಮ್. ಮಗುವನ್ನ ತೊಟ್ಟಿಲು ತೂಗುವಾಗ ಅಥವಾ ನಾಮಕರಣ ಸಂದರ್ಭದಲ್ಲಿ ಹಾಡುವಂತ ಹಾಡನ್ನ ನಾನು ಇವಾಗ ಹೇಳ್ತೀನಿ.

0: ನಿಜವಾಗ್ಲೂ ಹೇಳಬೇಕಂದ್ರೆ ಎಷ್ಟು ಚೆನ್ನಾಗಿದೆ ಅಂದರೆ ಆ ಹಾಡು ಕೇಳೋದಕ್ಕೇ ಒಂಥರ ಇಂಪಾಗಿ ಕೇಳುತ್ತೆ ನಿಮ್ಮ ಧ್ವನಿಯಲ್ಲಿ. ಒಂದು ವೇಳೆ ಈ ಸಮಯದಲ್ಲಿ ಏನಾದರೂ ಇಲ್ಲಿ ಮಕ್ಕಳು ಇದ್ದರೆ ಹಾಗೆ ಮಲಗಿಬಿಡ್ತಾರೆ. ಅಷ್ಟು ಚೆನ್ನಾಗಿ ಹೇಳಿದ್ದೀರಾ ಮೇಡಮ್ ನೀವು. ಇದು ಇವಾಗ ತೊಟ್ಟಿಲು ತೂಗೋದು, ಆಮೇಲೆ ಮದುವೆಗಳಲ್ಲಿ ಅಥವಾ ಹಸೆ ಮನೆಯಲ್ಲಿ ಕೂತ್ಕೊಂಡಾಗ ಆ ಥರ ಹಾಡುಗಳು ಏನಾದರೂ ಹೇಳ್ತೀರಾ?
1: ಹೇಳ್ತೀನಿ ಮ್ಯಾಮ್. ಇದು ಮದುವೆಯಾಗಿ ಹೆಣ್ಮಗಳು ಗಂಡನ ಮನೆಗೆ ಹೋಗಬೇಕಾದ್ರೆ ಹಾಡುವಂಥ ಹಾಡು. ಹೆಣ್ಣು

0: ತವರನ್ ಬಿಟ್ಟು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಮಗಳು ಯಾವ ರೀತಿ ತನ್ನ ನೋವನ್ನ ತವರಿಗೆ ಇದು ಮಾಡ್ತಾಳೆ ಅನ್ನೋದನ್ನ ತುಂಬಾ ವರ್ಣನೀಯವಾಗಿ ವರ್ಣಿಸಿದ್ದೀರಾ. ಇದಲ್ಲದೆ ಮತ್ತೆ ಇನ್ನು ಯಾವ ಹಾಡುಗಳನ್ನು ಹಾಡ್ತೀರಾ ಮೇಡಮ್ ತಾವು?
1: ನಾನು ಬೀಸುವ ಕಲ್ಲಿನ ಪದ ಈ ತರ ಇನ್ನೂ ಹಲವಾರು ಹಾಡುಗಳನ್ನ ಹಾಡ್ತೀನಿ ಮ್ಯಾಮ್. ಬೀಸುವ ಕಲ್ಲು, ಈ ಮದುವೆ ಸಂದರ್ಭದಲ್ಲಿ ಹಾಡುವಂತ ಹಾಡು, ಎಲ್ಲಾ ಜನಪದ ಗೀತೆಗಳನ್ನ ನಾನು ಹಾಡ್ತೀನಿ ಮ್ಯಾಮ್.
0: ಅಂದ್ರೆ ನೀವು ಎಲ್ಲಾದ್ರೂ ಬೇರೆ ಕಡೆ ಎಲ್ಲಾದ್ರೂ ಈ ತರ ಕಾರ್ಯಕ್ರಮಗಳನ್ನೆಲ್ಲಾದ್ರೂ ಕೊಟ್ಟಿದ್ದೀರಾ?
1: ಹೌದು ಮೇಡಮ್, ನಾನು ಧಾರವಾಡದಲ್ಲಿ ಎಜುಕೇಶನ್ ಮಾಡ್ತಾ ಇರ್ಬೇಕಾದ್ರೆ, ನಾನು ಡಿಗ್ರಿಯಲ್ಲಿ ಮತ್ತು ಡಬಲ್ ಡಿಗ್ರಿ ಓದ್ತಾ ಇರ್ಬೇಕಾದ್ರೆ ಪಿ ಜಿ ಮಾಡುವಾಗ ಇದೇ ಆಕಾಶವಾಣಿ AIR ಅಲ್ಲಿ ಹೋಗಿ ಹಾಡುಗಳನ್ನ ಹೇಳ್ತಾ ಇದ್ದೆ, ಮತ್ತೆ ಫಂಕ್ಷನ್ಗಳಲ್ಲಿ ಅಲ್ಲಿ ಕೂಡ ಹಾಡುಗಳನ್ನ ಹಾಡಿದ್ದೀನಿ. ಮತ್ತೆ ನಮ್ಮೂರಲ್ಲೆಲ್ಲ ಇವಾಗ ಏನು ಪೂಜೆ ಪುನಸ್ಕಾರಗಳು
0: ತಮ್ಮೂರಲ್ಲಿ ಕೂಡ
1: ಏನು ಅಕೇಜನ್ಸ್ ಫಂಕ್ಷನ್ಸ್ ಎಲ್ಲ ಇರುತ್ತಲ್ಲ, ಈ ಸಂದರ್ಭಗಳು
0: ಸಮಾರಂಭಗಳಲ್ಲಿ
1: ನಾನು ಎಲ್ಲಾ ತರಹದ ಹಾಡುಗಳನ್ನ ಹಾಡ್ತಾ ಇರ್ತೀನಿ ಮೇಡಮ್.
0: ತುಂಬಾ ಖುಷಿ,
1: ನನ್ಗೆ ತುಂಬಾ ಖುಷಿ ಮ್ಯಾಮ್. ನನ್ಗೆ ಇಷ್ಟಪಟ್ಟು ಹಾಡ್ತೀನಿ ನಾನು, ನನ್ಗೆ ಈ ತರ ಈ ಫೋಕ್ ಆ ಒಂದು ಜನಪದ ನನ್ಗೆ, ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಅನುಭವಿಸುತ್ತಾ ಖುಷಿ ಪಡ್ತಾ ಹಾಡ್ತೀನಿ.
0: ಅಂದ್ರೆ ಇವಾಗ ನೀವು ಇಷ್ಟೆಲ್ಲ ಖುಷಿ ಪಟ್ಟ ಹಾಡ್ತೀನಿ ಅಂತ ಹೇಳಿದ್ರಿ, ಆಮೇಲೆ ಇಷ್ಟೆಲ್ಲ ಕಲ್ತ್ಕೊಂಡಿದ್ದೀರಾ, ಈಗಿನ ಪೀಳಿಗೆಗೆ ಅಂದ್ರೆ ಮುಂದೆ ಬರುವಂತ ಪೀಳಿಗೆಗೆ ನೀವು ಯಾವ ರೀತಿ ಹೇಳ್ಬೋದು ಈ ಜನಪದ ಬಗ್ಗೆ?
1: ಉಳಿಬೇಕಾ? ಸಂಪ್ರದಾಯವನ್ನ, ನಮ್ಮ ಸಂಪ್ರದಾಯವನ್ನ ನಾವು ಕಾಪಾಡೋದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಮ್ಯಾಮ್. ಇದನ್ನು ಅಳಿಸಿ ಹೋಗ್ಲಿಕ್ಕೆ ಬಿಡಬಾರ್ದು. ಇದು ನಮ್ಮ ಜನಜೀವನ ಮ್ಯಾಮ್. ಜನಪದ ಅಂತಂದ್ರೆ ನಮ್ಮ ಬಾಯಲ್ಲಿರುವಂತ ಮಾತುಗಳಿಂದ ಬರುವಂತದ್ದು ಹಾಡು, ಎಲ್ಲ ನಮ್ಮ ಅನುಭವಕ್ಕೆ ಬರುವಂತದ್ದು. ಅದು ಅದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು, ನಮ್ಮ ಮುಂದೆ ಬರುವ ಪೀಳಿಗೆ ಕೂಡ ಅದನ್ನೆಲ್ಲ ಮೈಗೂಡಿಸ್ಕೊಳ್ಬೇಕು ಅನ್ನೋದೇ ನನ್ನ ಆಸೆ. ಒಂದು
0: ತುಂಬಾ ಖುಷಿ ಆಗುತ್ತೆ ನಿಮ್ ಮಾತುಗಳನ್ನ ಕೇಳಿ. ಇನ್ನೂ ಒಂದು ಹಾಡು ಯಾವ್ದಾದ್ರು ನಿಮಗೆ ತುಂಬಾ ಹತ್ರದ ಇರುವಂತ ಹಾಡು ಹಾಡಿ ನೋಡೋಣ.
1: ಹಾಡ್ತೀನಿ ಮ್ಯಾಮ್. ಅವಳಿ

0: ಥ್ಯಾಂಕ್ ಯು ಮ್ಯಾಮ್.
1: ಸಂಗೀತಾ ಹಿರೇಮಠ್ ಅವರೇ, ನೀವು ಅನೇಕ ವರ್ಷಗಳಿಂದ ಹತ್ತಾರು ಜನಪದ ಹಾಡುಗಳನ್ನು ಹೇಳ್ತಾ ಬರ್ತಾ ಇದ್ದೀರಿ ಅಂತ, ತಾವು ಹಾಡ್ತಿರುವ ಹಾಡುಗಳನ್ನು ಕೇಳೇ ನಮಗನ್ನಿಸ್ತದೆ ತುಂಬ ಸಂತೋಷ. ಅನೇಕ ಕಾರ್ಯಕ್ರಮಗಳಲ್ಲಿ ಸಮಾರಂಭಗಳಲ್ಲಿ ತಾವು ಅಲ್ಲಲ್ಲಿ ಹೋಗಿ ಹಾಡ್ತಾನೆ ಇರ್ತೀರಿ. ಈಗ ತಾವು ಕಾಲೇಜಲ್ಲೂ ಕೂಡ ಹಾಡ್ತಿರ್ಬೋದು, ತಮ್ಮ ಶಾಲೆಗಳಲ್ಲೂ ಕೂಡ ಹಾಡಿರ್ಬೋದು, ಅಥವಾ ಇನ್ನೇ ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಲ್ಲೂ ಕೂಡ ತಾವು ಹೋಗಿ ಹಾಡಿರ್ಬೋದು. ತಮ್ಮ ಅನುಭವ ಕೂಡ ಅಗದಿ ಖುಷಿಯಾಗಿರ್ತದೆ. ಅನೇಕ ಜನರು ಇವತ್ತು ಏ ನೀವು ಕೂಡ ಈ ಥರ ಜಾನಪದ ಹಾಡನ್ನು ಹಾಡ್ತಿರಲ್ಲ, ತುಂಬ ಖುಷಿಯಾಗ್ತದೆ ಅಂತ ಅವ್ರು ಹೇಳ್ತಾರೆ, ಅಭಿಪ್ರಾಯ ಕೂಡ ವ್ಯಕ್ತಪಡಿಸ್ತಾರೆ. ಅಂಥ ಸಂದರ್ಭ ತಮಗೆ ಯಾವಾಗ ಬಂತು? ಯಾರು ಹೇಳಿದ್ರೆ ತಮಗೆ ಹಂಗೆ ಹೇಳಿದ್ದಿದ್ರೆ ಅಲ್ಲಿ ತಾವು ಯಾವ ಹಾಡನ್ನು ಅವರು ಹೇಳೋಕ್ಕೆ ಒತ್ತಾಯ ಮಾಡಿದ್ರು ಹೇಳಿ ನೋಡೋಣ.
0: ಹೌದು ಸರ್, ಅಂಥ ಸಂದರ್ಭಗಳು ಹಲವಾರು ಬಂದಿದೆ ಸರ್. ನಾನು ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇರಬೇಕಾದ್ರೆ, ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇರಬೇಕಾದ್ರೆ, ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನನ್ನ ಕ್ಲಾಸಿಗೆ ಎಂಟ್ರಿ ಆದ ತಕ್ಷಣವೇ ಫುಲ್ ಜೋಶಿಂದ ಹೇಳೋರು ಸರ್, ಹೇಳೋರು ಹಾಡೋರ್ಗೂ ಬಿಡ್ತಾ ಇರಲಿಲ್ಲ. ಮತ್ತು ಶಾಲೆಯಲ್ಲಿ ಎಲ್ಲ ಒಂದು ಸಮಾರಂಭಕ್ಕೆ ಸಂಬಂಧಪಟ್ಟಂತೆ ನಾನು ಹಾಡುಗಳನ್ನ ಹಾಡ್ತಾ ಇದ್ದೆ. ಹಾಗಾಗಿ ಇಂಥ ಒಂದು ಸಂದರ್ಭಗಳು ಬಹಳಷ್ಟು ಬಂದಿದೆ ಸರ್. ನಾನು ಖುಷಿ ಪಡ್ತಾನೆ ಹಾಡ್ತೀನಿ, ನಂಗೆ ಖುಷಿ ಇದು.
1: ಅಂತ ಯಾವುದು ಒಂದು ಸಮಾರಂಭದಲ್ಲಿ ನೀವು ಇಷ್ಟಪಟ್ಟು ಅವರಿಗೆ ಇಷ್ಟಪಡಂಗ ಹೇಳಿದಂಥ ಹಾಡನ್ನು, ಜಾನಪದ ಹಾಡನ್ನು ಯಾವುದು ಹೇಳಿದ್ರಾಗಿತ್ತು ಅದನ್ನು ನೆನಪು ಮಾಡಿಕೊಂಡು ಇಲ್ಲಿ ಹೇಳ್ತೀರಾ?
0: ಹೌದು ಸರ್, ಹೇಳ್ತೀನಿ. ನಾನು 10th ಬೀಳ್ಕೊಡುಗೆ ಸಮಾರಂಭದಲ್ಲಿ, ನಮ್ಮ 10th ಬ್ಯಾಚ್, ಆ ಬ್ಯಾಚ್ ನನಗೆ ತುಂಬ ಇಷ್ಟವಾದಂಥ ಬ್ಯಾಚ್ ಸರ್. ಅಲ್ಲಿ ನನ್ನ ಸ್ಟೂಡೆಂಟ್ಸ್ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡಾಗ ನಾನು ನನ್ನ ಭಾವನಾತ್ಮಕವಾಗಿ ನಾನು ಓನಾಗಿ ನಾನೇ ಒಂದು ಹಾಡನ್ನು ಸ್ವಂತಿಕೆಯಿಂದ ಹಾಡಿದ್ದು ಸರ್. ಅದು ಎಲ್ಲ ಮಕ್ಕಳು ಕೂಡ ಕಣ್ಣಲ್ಲಿ ನೀರು ತಂದು, ನನಗೂ ಕೂಡ ಅಷ್ಟೇ ಅದು ಭಾವನಾತ್ಮಕವಾಗಿ ಬಂದದ್ದು. ನಂಗೆ ಅದು ಹಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ಇದೊಂದು ಬೀಳ್ಕೊಡುಗೆ ಸಮಾರಂಭಕ್ಕೆ ಸಂಬಂಧಪಟ್ಟಂಥ ಒಂದು ಹಾಡು. ಹಾ,

0: ಗಮನ ಸರ್.
1: ಜಾನಪದ ರೀತಿಯಲ್ಲೇ ತಾವು ಇದನ್ನು ಅಳವಡಿಸ್ಕೊಂಡಿರಿ, ತುಂಬ ಸಂತೋಷ ಸಂಗೀತ ಹಿರೇಮಠ ಅವರೇ. ಇನ್ನೂ ಕೂಡ ಅನೇಕ ಹಾಡುಗಳು ತಮ್ಮ ಹೃದಯದಲ್ಲಿವೆ, ಅವನ್ನು ಕೂಡ ನಮ್ಮ ಮುಂಬರುವ ದಿನಗಳಲ್ಲಿ ನಮ್ಮ ಬೆಂಗಳೂರು ಆಕಾಶವಾಣಿಯ ಪ್ರೀತಿಯ ಕೇಳುಗರಿಗೂ ಕೂಡ ಪರಿಚಯ ಮಾಡಿಕೊಳ್ಬಹುದು. ಮುಂಬರುವ ದಿನಗಳಲ್ಲಿ ನಿಮ್ಮ ಹಾಡು ನಮ್ಮ ಕೇಳುಗರಿಗೂ ಕೂಡ ಸಿಗುವಂತಾಗಲಿ ಅಂತ ನಾವು ಆಶಿಸ್ತೇವೆ. ಇಲ್ಲಿವರೆಗೆ ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ತಮ್ಮ ಜಾನಪದ ಕಲೆಗಳನ್ನು ಸ್ವಲ್ಪ ಮಟ್ಟಿಗೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು. ಅನೇಕ ಸಂದರ್ಭಗಳಲ್ಲೂ ಕೂಡ ತಾವು ಅನೇಕ ಹಾಡುಗಳನ್ನು ಹೇಳಬಹುದಾಗಿದೆ, ತುಂಬ ಸಂತೋಷ. ಇನ್ನೊಮ್ಮೆ ಧನ್ಯವಾದಗಳು.
2: ಧನ್ಯವಾದಗಳು.
0: ಧನ್ಯವಾದಗಳು ಮ್ಯಾಮ್. ಧನ್ಯವಾದಗಳು ಸರ್.

ಇದುವರೆಗೆ ಸಂಪ್ರದಾಯದ ಹಾಡುಗಳ ಯುವ ಜನಪದ ಕಲಾವಿದೆ ಶ್ರೀಮತಿ ಸಂಗೀತಾ ಸಂಗಯ್ಯ ಹಿರೇಮಠ್ ಅವರೊಡನೆ ಮಾತುಕತೆ ಕೇಳಿದಿರಿ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ, ಸಹಕಾರ ರಾಜಲಕ್ಷ್ಮೀ ರಾಜೀವ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಯಾರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಆಗದು ಎಂದು.
1: ಆಕಾಶವಾಣಿ ವನಿತಾ ವಿಹಾರ, ಸ್ವಚ್ಛತೆಯಿಂದ ಹಸಿರು ನಾಳೆಯವರೆಗೆ. ಸ್ವಚ್ಛತೆಯೇ ಸೇವೆ ಅಭಿಯಾನದ ಸಂದರ್ಭದಲ್ಲಿ ಸ್ವಯಂ ಸೇವಾ ಸಂಘದ ಚೈತನ್ಯ ಸುಬ್ರಹ್ಮಣ್ಯ ಅವರೊಂದಿಗೆ ಮಾತುಕತೆ. ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ವಚ್ಛತೆ ಎಂದರೆ ಕೇವಲ ನಮ್ಮ ಸುತ್ತಮುತ್ತಲಿನ ಕಸವನ್ನು ತೆಗೆಯೋದಷ್ಟೇ ಅಲ್ಲ, ನಮ್ಮ ನೆಲ, ನಮ್ಮ ಜಲ, ನಮ್ಮ ಹಸಿರು, ನಮ್ಮ ಸಾರ್ವಜನಿಕ ಸ್ಥಳಗಳು ಎಲ್ಲವನ್ನು ಕಾಪಾಡೋದು ನಮ್ಮ ಜವಾಬ್ದಾರಿ. ಸ್ವಚ್ಛತಾ ಹೀ ಸೇವಾ ಎಂಬ ಆಶಯವು ಇದೇ ಸಂದೇಶವನ್ನು ಸಾರುತ್ತೆ. ಸ್ವಚ್ಛತೆ ಒಂದು ದಿನದ ಅಭಿಯಾನ ಅಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ನಿರಂತರ ಹೊಣೆಗಾರಿಕೆನೂ ಹೌದು. ಬೆಂಗಳೂರಿನ ಕಸದ ನಿರ್ವಹಣೆಯಿಂದ ಹಿಡಿದು ಕೆರೆಗಳ ಸಂರಕ್ಷಣೆ, ಹಸಿರು ಪ್ರದೇಶಗಳ ರಕ್ಷಣೆ, ಸ್ಥಳೀಯ ಜಾಗಗಳಲ್ಲಿ ಸಸಿ ನೆಡುವುದು, ನಾಗರಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ, ಹೀಗೆ ಸಮಾಜದ ಮತ್ತು ಪರಿಸರದ ಒಳಿತಿಗಾಗಿ ಹಲವಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿರುವವರು ಚೈತನ್ಯ ಸುಬ್ರಹ್ಮಣ್ಯ ಅವರು. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಚೈತನ್ಯ ಅವರೇ.
2: ನಮಸ್ತೆ.
1: ಮೊದಲನೆಯ ಪ್ರಶ್ನೆ ಏನು ಅಂದ್ರೆ, ಈಗ ನೀವು 12 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಪರಿಸರ ಸಂರಕ್ಷಣೆ, ಜಾಗೃತಿ ಮೂಡಿಸುವಲ್ಲಿ ಅಂತ ನಿಮ್ಮ ಬಯೋಡೇಟಾ ಹೇಳುತ್ತೆ. ಬಯೋಡೇಟಾಗಿಂತ ಜಾಸ್ತಿ ನೀವು ವೈಯಕ್ತಿಕವಾಗಿನೂ ಅದರಲ್ಲಿ ಸಾಕಷ್ಟು ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದೀರಾ. ನಿಮ್ಮನ್ನ ಪರಿಸರ ಮತ್ತು ಸಮಾಜಮುಖಿ ಕಾರ್ಯಗಳತ್ತ ಸೆಳೆದ ಮೂಲ ಪ್ರೇರಣೆ ಏನು ಅಂತ ಕೇಳ್ಬೋದಾ ಚೈತನ್ಯ ಅವರೇ?
2: ನಾವು ಬೆಂಗಳೂರಿಗೆ ಬಂದು ಕೆಲವೊಂದು ರಸ್ತೆಗಳಲ್ಲಿ ಕಸದ ಗುಡ್ಡೆಗಳು ಬಿದ್ದಿರುವಾಗ ಅದು ತುಂಬಾ ಮನಸ್ಸಿಗೆ ನೋವಾಗ್ತಾ ಇತ್ತು. ಯಾಕೆ ಹೀಗಾಗ್ತಾ ಇದೆ, ಏನ್ ಮಾಡ್ಬೋದು ಅನ್ನೋ ಯೋಚನೆ ಬಂತು. ಆ ಯೋಚನೆಯಲ್ಲಿ ಇದ್ದಾಗಲೇ ಪ್ರಧಾನಿ ಮೋದಿ ಅವರು ಸ್ವಚ್ಛ ಭಾರತದ ಕರೆಯನ್ನು ಕೊಟ್ರು. ಆಗ ನಮಗೆ ಒಂದು ದಾರಿ ಕಂಡ ಹಾಗಾಯ್ತು. ಹಾಗಾಗಿ ನಾವು ಅದನ್ನ ಆ ದಾರಿ ಹಿಡ್ಕೊಂಡು

0: ಆಗಿನಿಂದ ಶುರು ಮಾಡಿದ್ದು. ನಮ್ಮ ಸಂಸಾರ ಸಮೇತ ನಾವು ನಾಲ್ಕು ಜನ ಸೇರಿ ನಾವು ಶುರು ಮಾಡಿದ್ವಿ. ನಮ್ಮಷ್ಟಕ್ಕೆ ನಾವು ಮಾಡ್ತಾ ಇದ್ವಿ. ಪ್ರತಿ ಭಾನುವಾರ 2 ಗಂಟೆ ಕಾಲ ಮಾಡ್ತಾ ಇದ್ವಿ ಸುತ್ತಮುತ್ತ ಕಾಡಲ್ಲಿ. ಅಲ್ಲಿ ತುರಹಳ್ಳಿ ಫಾರೆಸ್ಟ್ ನಮ್ಮ ಪಕ್ಕದಲ್ಲೇ ಇದ್ದಿದ್ರೆ ಮೊದಲು ಅಲ್ಲಿಗೆ ಶುರು ಮಾಡಿದ್ವಿ. ಆದ್ರೆ ಅಲ್ಲಿ ತುಂಬಾ ಗಾಜಿನ ಚೂರುಗಳು ಇತ್ತು, ಹಾಗಾಗಿ ಮಕ್ಕಳಿಗೆ ಅದು ತುಂಬಾ ಅಪಾಯಕಾರಿ ಅಂತ ಹೇಳಿ ನಮ್ಮ ಸುತ್ತಮುತ್ತ ಇರೋ ಜಾಗಗಳನ್ನೇ ಪ್ರತಿ ಭಾನುವಾರ ಮಾಡ್ತಾ ಇದ್ವಿ. ಕೆಲವರೆಲ್ಲ ನೋಡಿ ಬಂದು ಸೇರ್ಕೊಂಡ್ರು, ಕೆಲವರು ಹಾಗೆ ನೋಡ್ಕೊಂಡು ಹೋದ್ರು. ನಮಗೆ ಹೇಗೋ ನಮ್ಮಷ್ಟಕ್ಕೆ ನಾವು ಮಾಡೋದು ಅಂತ ಹೇಳಿ ನಾವು ಮಾಡ್ತಾ ಇದ್ವಿ. ಶುರುವಾದದ್ದು ಹಾಗೆ,
1: ಶುರುವಾದದ್ದು ಒಬ್ಬರಿಂದ, ನಿಮ್ಮ ಒಬ್ಬರಿಂದ ಅಲ್ವಾ?
0: ಅಂದ್ರೆ ನಮ್ಮ
1: ಫ್ಯಾಮಿಲಿ.
0: ನಮ್ಮ ಫ್ಯಾಮಿಲಿ, ಹೌದು.
1: ಸೊ ಆಮೇಲೆ ಈಗ ಎಷ್ಟು ಜನ ಸೇರ್ಕೊಂಡಿದ್ದಾರೆ ನಿಮ್ಮ ಸಂಸ್ಥೆಗೆ?
0: ಓ, ಸಂಸ್ಥೆ ಅನ್ನೋದಕ್ಕಿಂತ ನಮ್ದೊಂದು ಸಂಘ ಅಂತ ಹೇಳ್ಬಹುದು. ಯಾಕೆಂದ್ರೆ ನಮ್ದು ತುಂಬಾ ಜನ ಇದ್ದಾರೆ. ಅಂದ್ರೆ ಎಲ್ಲರೂ ಅಷ್ಟೇ ಎಲ್ಲಾ ದಿನ ಬರ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವರು ಅವರಿಗೆ ಪುರ್ಸೋತ್ ಆದಾಗ ಬರ್ತಾರೆ, ಕೆಲವರು ನಿರಂತರವಾಗಿ ಬರೋರು ಇರ್ತಾರೆ. ಯಾಕಂದ್ರೆ ನಮ್ಮಲ್ಲಿ ನಾವು ಕೇಳೋದಿಲ್ಲ ಯಾಕೆ ಬಂದ್ರಿ ಯಾಕೆ ಬಂದಿಲ್ಲ ಅಂತ ನಾವು ಕೇಳೋದು. ಅವ್ರಿಗೆ ಹೇಳ್ತೇವೆ, ನೀವು ಯಾವಾಗ ಆಗುತ್ತೆ ಬನ್ನಿ, ಯಾಕೆಂದ್ರೆ ಅದು ಅವ್ರ ಪರಿಸರಕ್ಕಾಗಿ ಮಾಡ್ತಿರೋ ಸೇವೆ. ನಾವು ಅಲ್ಲಿ ಅಟೆಂಡೆನ್ಸ್ ತಗೊಳ್ಳೋರು ಅಲ್ಲ. ಹಾಗಾಗಿ ಅವ್ರು ಬರ್ತಾರೆ, ಅವ್ರು ಬಂದಾಗ ಅವ್ರು ಸೇವೆ ಮಾಡ್ತಾರೆ, ಹೋಗ್ತಾರೆ. ಹಾಗಾಗಿ 5 ಜನದಿಂದ ಹಿಡಿದು 50-60 ಜನವರೆಗೂ ಆದದ್ದು ಇದೆ. ಕೆಲವೊಮ್ಮೆ ತುಂಬಾ ದೊಡ್ಡ ನಾವು ಚಳುವಳಿಗಳು ಮಾಡಿದಾಗ ತುಂಬಾ ಜನಗಳು ಸೇರಿದ್ದು ಇದೆ.
1: ಸೊ ಹೀಗೆ ನೀವು ಒಂದು ಪ್ಲೇಸ್ ಇಂದ ಶುರು ಮಾಡಿದ ಆಂದೋಲನ, ಇವಾಗ ಬೆಂಗಳೂರಲ್ಲಿ ನೀವು ಎಷ್ಟು ಪ್ಲೇಸಸ್ ನ ಕವರ್ ಮಾಡಿದ್ದೀರಾ? ಒಂದು ಕಸದ ರಾಶಿ ಇರ್ಬೋದು ಅಥವಾ ಒಂದು ದೊಡ್ಡ ಜಾಗನೇ ಇರ್ಬೋದು. ಸೊ ಈ ತರ ಬೆಂಗಳೂರಲ್ಲಿ ಸುಮಾರು ಜಾಗಗಳನ್ನ ನೀವು ಈ ಕಸ ಮುಕ್ತ ಬೆಂಗಳೂರು ಮಾಡೋದಿಕ್ಕೆ ಎಷ್ಟು ಜಾಗಗಳನ್ನ ಕವರ್ ಮಾಡಿರ್ಬೋದು ಚೈತನ್ಯ ಅವರೇ?
0: ಹಾಗೆ ನೋಡಿದ್ರೆ ನಾವು ಬೆಂಗಳೂರಿನ ಸುತ್ತಮುತ್ತ ಎಲ್ಲಾ ಕಡೆ ಅಂತ ಹೋಗ್ಲಿಲ್ಲ, ಸ್ವಲ್ಪ ಸೀಮಿತವಾಗಿ ನಮ್ಮ ವಾರ್ಡ್ ಮತ್ತೆ ಸುತ್ತಮುತ್ತಲಿನ ವಾರ್ಡ್ ಅನ್ನ ಅಷ್ಟು ನೋಡ್ಕೊಳ್ತಾ ಇದ್ದೇವೆ. ಅಂದ್ರೆ ಬೇರೆ ಕಡೆ ಇದ್ದಾಗ ಹೋಗಿದ್ದೇವೆ, ಆದ್ರೆ ನಮ್ದೇ ಇನಿಷಿಯೇಟಿವ್ ಅಂತ ಹೋಗಿ ನಾವು ಹೊರಗಡೆ ಮಾಡಿದ್ದು ಕಡಿಮೆ. ಸುತ್ತಮುತ್ತದಲ್ಲಿ ಜಾಸ್ತಿ ಮಾಡ್ತಾ ಇದ್ದೇವೆ. ನಮ್ಮ ತಲಗಟ್ಟುಪುರ, ಆರ್ ಆರ್ ನಗರ ಆ ಕಡೆ ತುಂಬಾ ಮಾಡಿದ್ದೇವೆ, ಮಾಡ್ತಾ ಇದ್ದೇವೆ ಕೂಡ. ಯಾಕೆಂದ್ರೆ ಒಂದು ಅಂತ ಹೇಳಿದ್ರೆ ನಮಗೆ ಅಲ್ಲಿಯ ಅಧಿಕಾರಿಗಳು BBMP ಅವರು ನಮಗೆ ಪರಿಚಯ ಇದ್ದಾರೆ. ಹಾಗಾಗಿ ನಮಗೆ ಅವರ ಸಂಪರ್ಕ ಇರೋದ್ರಿಂದ ಅವರಿಗೆ ನಾವು ಏನ್ ಮಾಡ್ತಿದ್ದೇವೆ ಅಂತ ಗೊತ್ತು. ನಾವು ಮಾಡಿದ್ಮೇಲೆ ಅವ್ರಿಗೆ ಏನ್ ಮಾಡ್ಬೇಕು, ಆ ಕಸನ ತೆಗಿಬೇಕು ಅನ್ನೋದು, ಇಲ್ಲ ಅಂದ್ರೆ ಬರೀ ಇದು ಸ್ವಚ್ಛತೆ ಮಾಡಿದ್ರೆ ಸಾಲದಲ್ವಾ, ಅದನ್ನ ತಗೊಂಡು ಹೋಗ್ಬೇಕು ಮತ್ತೆ ಅಲ್ಲೇ ಬಿಟ್ರೆ ಪ್ರಯೋಜನ ಇಲ್ಲ. ನೀವು ಬಿಫೋರ್ ಆಫ್ಟರ್ ಅಂತ ನಾನು ಹೇಳಿದಾಗ, ನೀವು ಹೇಳಿದಾಗ ಅದರಲ್ಲಿ ಅಲ್ಲಿ ಕಸ ಇರಬಾರ್ದು, ಮಾಡಿದ್ಮೇಲೆ ಆ ಕಸ ಇರಬಾರ್ದು. ಹಾಗಾಗಿ ಅದಕ್ಕೋಸ್ಕರ ನಾವು ಅಲ್ಲಿ ಆ ಜಾಗಕ್ಕೆ ಸ್ವಲ್ಪ ಸೀಮಿತವಾಗಿ ಇಟ್ಕೊಂಡಿದ್ದೇವೆ. ಪೂರ್ತಿ ಬೆಂಗಳೂರು ಅಂತ ನಾವು ಹೋಗ್ಲಿಲ್ಲ.
1: ಸೊ ಹೇಗೆ ಚೈತನ್ಯ ಅವರೇ, ವಾರದಲ್ಲಿ 7 ದಿನ ಸಿಗತ್ತೆ, ನಿಮ್ದು ಮನೆ ಕೆಲಸಗಳಿರ್ತವೆ, ನೀವು ವರ್ಕಿಂಗ್ ವುಮೆನ್ ಆದ್ರೆ ಅಲ್ಲಿ ಕೆಲಸನೂ ನೋಡ್ಕೋಬೇಕು. ಸೊ ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ?
0: ಹಾ, ನಾನು ಆಯ್ಕೆ ಮಾಡ್ಕೊಂಡದ್ದು, ನಾನು ಗೃಹಿಣಿಯ, ಐ ಆಮ್ ಹೋಮ್ ಮೇಕರ್ ಬೈ ಚಾಯ್ಸ್. ಹಾಗಾಗಿ ನಾನು ಮನೆಯನ್ನ ನೋಡ್ಕೊಳ್ತಿದ್ದೆ. ಆದ್ರೆ ಮನೆ ಜೊತೆ ನನಗೆ ಸಮಾಜಕ್ಕೂ ಏನಾದ್ರೂ ಮಾಡ್ಬೇಕು ಅನ್ನೋ ಒಂದು ಇತ್ತು. ಹಾಗಾಗಿ ಅದು ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತಾರೆ ನೋಡಿ. ಹಾಗಾಗಿ ನಾನು ಈಗ ಮಕ್ಕಳು ಶಾಲೆಗೆ ಹೋಗೋದಿದ್ರೆ ಅವರಿಗೆಲ್ಲ ತಯಾರು ಮಾಡಿನೆ ಬೆಳಿಗ್ಗೆ 7 ಗಂಟೆ ಅಲ್ಲಿ ಹೋಗ್ತಾ ಇದ್ದಿದ್ದು. ಅದು ಈಗ ಅದೊಂಥರ ಅಭ್ಯಾಸ ಆಗೋಗಿ ಹೋಗಿದೆ. ಸೊ ಹಾಗಾಗಿ ಎರಡನ್ನೂ ಸುಧಾರಣೆ ಮಾಡಿಕೊಂಡು ಹೋಗೋದು ಈಗ ಅಭ್ಯಾಸ ಆಗೋಗಿದೆ, ಆಗದು ಅಂತ ಯಾವುದೂ ಇಲ್ಲ.
1: ಚೈತನ್ಯ ಅವರೇ, ಇವಾಗ ಸ್ವಚ್ಛತೆ ಅಂದ್ರೆ ಬರೀ ಕಸ ತೆಗೆಯೋದು, ಕಸವನ್ನ ಖಾಲಿ ಮಾಡೋದು ಅನ್ನೋದಲ್ಲ, ಕಸ ಹಾಕಬಾರ್ದು ಅನ್ನೋದಲ್ಲ, ಅದರ ಜೊತೆ ಪರಿಸರ ಸಂರಕ್ಷಣೆ ಇರಬಹುದು, ಕೆರೆಗಳ ಕ್ಲೀನ್ಲಿನೆಸ್ ಇರ್ಬೋದು, ಗಿಡ ನೆಡೋದಿರ್ಬೋದು. ಸೊ ನೀವು ಇದ್ರ ಬಗ್ಗೆನೂ ಫೋಕಸ್ ಮಾಡ್ತಿದ್ದೀರಾ. ಸಮಾಜವನ್ನೇ ನಿಮ್ಮ ಕೇಂದ್ರೀಕರಣಗೊಳಿಸ್ಕೊಂಡು ಮಾಡ್ತಾ ಇರೋ ಈ ಕೆಲಸಗಳಲ್ಲಿ ಇಷ್ಟೆಲ್ಲ ವಿಭಿನ್ನ ವಿಷಯಗಳಿದಾವಲ್ವಾ, ಅದರಲ್ಲಿ ನಿಮ್ಮ ಮುಖ್ಯ ಉದ್ದೇಶ ಯಾವುದು, ಮೇಜರ್ ಕನ್ಸರ್ನ್ ಯಾವುದು?
0: ಹಾಗೆ ನೋಡಿದ್ರೆ ಪರಿಸರ ಅಂತಾನೆ ಹೇಳ್ಬೇಕು.
1: ಓಕೆ,
0: ಒಟ್ಟು ನಮ್ಮ ಪಂಚಭೂತಗಳಲ್ಲಿ ಈಗ ಭೂಮಿ, ಆಕಾಶ, ವಾಯು, ಜಲ, ಇದು ಎಲ್ಲವೂ ನಮ್ಮ ಪರಿಸರಕ್ಕೆ ತುಂಬಾ ಹತ್ತಿರವಾದದ್ದು. ಎಲ್ಲ ಸಮತೋಲನವಾಗಿದ್ರೇನೆ ಪರಿಸರ ಸರಿಯಾಗಿ ಇರೋದು. ಹಾಗಾಗಿ ನಮ್ಮ ಪರಿಸರನ ಉಳಿಸೋದು, ನಾನು ಉಳಿಸೋದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಪರಿಸರ ಸೇವೆ ಮೊದಲ ಆದ್ಯತೆ ಅಂತ ಹೇಳ್ತೇನೆ. ಅಂದ್ರೆ ನಾನು ಸಮಾಜ ಅಂತ ಹೇಳಿದ್ರು ಕೂಡ ನಾನು ಬರೋದು ಪರಿಸರಕ್ಕೆ. ಯಾಕೆಂದ್ರೆ ಜನರಿಗಾಗಿ ಮಾಡೋ ಬದಲು ಪರಿಸರಕ್ಕಾಗಿ ಮಾಡಿದ್ರೆ ಅದು ಜನರಿಗೆ ತಲುಪುತ್ತೆ.
1: ಹೌದು, ಈಗ ಸಮಾಜಕ್ಕಾಗಿ ಕೆಲಸ ಮಾಡೋದಿಕ್ಕೆ ಆರಂಭದ ದಿನಗಳ ಯಾವ್ದಾದ್ರು ಅನುಭವ ನಿನ್ಗೆ ನೆನಪಾಗತ್ತಾ?
0: ಆರಂಭದ ದಿನಗಳು, ಅದು ನಾವು ಮಾಡ್ಬೇಕು ಅಂತ ಹೇಳಿದಾಗ ನಮಗಿಂತ ಮಕ್ಕಳು ತುಂಬಾ ಉತ್ಸಾಹಿಗಳಾಗಿದ್ರು, ಹಾಗಾಗಿ ಅವ್ರು ಬಂದು ಸೇರ್ಕೊಂಡ್ರು. ಹಾಗಾಗಿ ನಮ್ದೇನಾಯ್ತು, ನಮ್ಮ ಕುಟುಂಬವೇ ಸೇರ್ಕೊಂಡಿದ್ದರಿಂದ ಎಲ್ರೂ ಬರೋ ಒಂದು ಉತ್ಸಾಹ ಇರೋದ್ರಿಂದ ಮನೆಯಲ್ಲಿ ಸ್ವಲ್ಪ ಅಡೆತಡೆಗಳು ಕಮ್ಮಿ ಆಯ್ತು ಅಂತ ಹೇಳ್ಬಹುದು. ಎಲ್ರಿಗೂ ಉತ್ಸಾಹ ಇರೋದ್ರಿಂದ ನಾವು ಕೆಲವೊಮ್ಮೆ, ಆಮೇಲೆ ಅದು ಸ್ವಚ್ಛತಾ ಮಾಡ್ತಿರುವಾಗ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇದು

0: ಸ್ವಚ್ಛತೆ ಇದು ವಿಂಗಡೀಕರಣದ ಬಗ್ಗೆ ಕಸ ವಿಂಗ್ರಹಣೆ ಬಗ್ಗೆ ಹೇಳಿದ್ರು, ತುಂಬಾ ತೊಂದರೆ ಆಗ್ತಾ ಇದೆ, ಬಂದು ಅದಕ್ಕೆ ಸಹಕರಿಸಿ ಅಂತ. ಹಾಗಾಗಿ ಅದಕ್ಕೆ ಹೋಗ್ತಿರುವಾಗ ಬ್ರೈನ್ ಸ್ಟಾಮಿಂಗ್ ಅಂತ ಹೇಳಿ ವಿಚಾರ ವಿನಿಮಯ ಮಾಡ್ಕೊಳ್ಲಿಕ್ಕೆ ಹೋಗಿ ಬರುವಾಗೆಲ್ಲ ತುಂಬಾ ತಡ ಆಗ್ತಾ ಇತ್ತು. ಆಗ ಮಕ್ಳು ಇನ್ನೂ ತುಂಬಾ ಚಿಕ್ಕವರು ಇದ್ರು, ಆದ್ರೂ ಏನೋ ಮಾಡಿಕೊಂಡು ತಿನ್ಕೊಂಡು ಅವರವರೇ ಓದಿಸ್ಕೊಂಡು ಇದ್ರು. ಹಾಗಾಗಿ ಅವರ ಸಹಕಾರ ಕೂಡ ತುಂಬಾ ಮುಖ್ಯ. ನಾನು ಅದೇ ಹೇಳಿದ್ದು, ಅವರ ಎಲ್ಲ ಒಟ್ಟಿಗೆ ಸೇರಿದ್ರಿಂದ ಈಗ್ಲೂ ಕೂಡ ಅವ್ರಿಗೆ ಅರ್ಥ ಆಗುತ್ತೆ ಏನು ಅಂತ, ಯಾಕೆಂದ್ರೆ ಇಲ್ಲಾಂದ್ರೆ ಅವರಿಗೆ ಅರ್ಥ ಆಗ್ಲಿಕ್ಕಿಲ್ಲ.
1: ಸೊ ನಿಮ್ಮ ಅನಿಸಿಕೆ ಏನು, ಈಗಿನ ಮಕ್ಕಳಲ್ಲಿ ಆ ಪರಿಸರದ ಕಾಳಜಿ ಮನೆಯಿಂದಲೇ ಆರಂಭ ಆದ್ರೆ ಉತ್ತಮ ಅಂತ?
0: ಖಂಡಿತ, ಯಾಕೆಂದ್ರೆ ನಮ್ಮ ಸಂಸ್ಕೃತಿ ಸಂಸ್ಕಾರ ಏನಿದ್ರು ಮನೆಯಿಂದನೇ ಶುರುವಾಗಬೇಕು.
1: ನಿಮ್ಮ ಮಕ್ಕಳ ಉದಾಹರಣೆಯನ್ನು ಕೊಡಬಹುದಾ? ನಿಮ್ಮ ಉದಾಹರಣೆಯನ್ನು ಇಟ್ಕೊಂಡು ನಿಮ್ಮ ಮಕ್ಕಳಲ್ಲಿ ಯಾವ ಬದಲಾವಣೆಯನ್ನ ಗಮನಿಸಿದ್ದೀರಾ ನೀವು?
0: ಹಾಗೆ ನೋಡ್ಲಿಕ್ಕೆ ಹೋದ್ರೆ ಈಗ ಒಂದು 50 ವಾರಗಳ ಆದ್ಮೇಲೆ, ಒಂದು ನಾನು ಹೇಳಿದ್ನಲ್ಲ BBMP ಜೊತೆ ನಾವು ಇದು ಕಾರ್ಯಕ್ರಮ ಮಾಡ್ತಿದ್ವಿ, 50 ವಾರಗಳಾಯ್ತು. ಆಗ ಪೇಪರ್ ನವರ ಹತ್ರ ಒಂದು ಇಂಟರ್ವ್ಯೂ ಮಾಡ್ಲಿಕ್ಕೆ ಅಂತ ಹೇಳಿದ ನಾನು ಮಗಳ ಹತ್ರ ಕೇಳಿದೆ, ಇಷ್ಟು ವರ್ಷದಿಂದ ಮಾಡ್ತಿದ್ಯಲ್ಲ, ಏನ್ ಅನ್ಸುತ್ತೆ ಈಗ ನೀನು ಇದು ಕೊಡ್ಬೇಕಂದ್ರೆ ಏನ್ ಅನ್ಸುತ್ತೆ ಅಂತ. ಏನು ಅನ್ಸೋದಿಲ್ಲ, ಇಷ್ಟು ವರ್ಷದಿಂದ ಮಾಡ್ತಾ ಇದೀವಿ, ಹಾಗಾಗಿ ಮಾಡ್ತಾ ಇದ್ದೀವಿ ಅಷ್ಟೇ. ಅದೊಂದು
1: ಅದನ್ನು ಮನೆ ಅಂತ.
0: ಹೌದು, ಅದೊಂದು ಜವಾಬ್ದಾರಿ, ಅಂದ್ರೆ ದಿನ ಮಾಡ್ತಿರೋದ್ರೆ ಅದು ಒಂದು ಕೆಲಸ ಅಂತ ಆಗ್ಬಿಟ್ಟಿದೆ. ಹಾಗಾಗಿ ಅವರಿಗೆ ಅದೊಂದು ಬೇರೆ ಒಂದು ಯೋಚನೆ ಮಾಡಿ ಮಾಡ್ಬೇಕು ಅನ್ನೋಂಥದ್ದು ಅವರಿಗೆ
1: ಸಪರೇಟ್ ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಸಲ್ಲ,
0: ಪಾರ್ಟ್ ಆಫ್ ದಿ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಅಥವಾ ಪಾರ್ಟ್ ಆಫ್ ದಿ ಡೈಲಿ ಲೈಫ್. ಡೈಲಿ ಅಂತಲ್ಲ, ಅದು ವಾರಕ್ಕೊಂದಿನ ಮಾಡ್ತಾ ಇದ್ವಿ, ಆದ್ರೂ ಕೂಡ ಬರ್ತಾ ಇದ್ರು. ಕೆಲವೊಮ್ಮೆ ಅನಿಸ್ತಾ ಇತ್ತು ಏನು ಪ್ರಯೋಜನ ಮಾಡಿ ಅಂತ, ಆಮೇಲೆ ಈಗ ಮತ್ತೆ ಅವರಿಗೆ ಬರ್ತಾ ಇದೆ, ಹಾ ಮಾಡ್ಬೇಕು, ತಿಳುವಳಿಕೆ ತಿಳಿಸ್ಬೇಕು, ಬಿಟ್ರೆ ಇನ್ನೂ ಕಷ್ಟ ಆಗುತ್ತೆ ಅನ್ನೋದು, ಯಾಕಂದ್ರೆ ಮಧ್ಯದಲ್ಲಿ ಅವರಿಗೆ ಇದು ಬಂತು.
1: ಹಾಗೆ ನೋಡಕ್ ಹೋದ್ರೆ ಚೈತನ್ಯ ಅವರೇ, ನಾವು ಚಿಕ್ಕವರಿರುವಾಗ ಶಾಲೆಗಳಲ್ಲಿ, ನಮ್ಮ ಶಾಲೆಗಳಲ್ಲಿ ಶ್ರಮದಾನ ಅಂತ ಮಾಡಿಸ್ತಾ ಇದ್ರು. ವಾರಕ್ಕೊಂದ್ಸಲ ಶ್ರಮದಾನ ಇದ್ದೇ ಇರೋದು, ಎಲ್ಲಾ ಶಾಲೆಯ ಸುತ್ತಮುತ್ತಲಿನ ಪ್ರದೇಶಗಳನ್ನು ಶುಚಿ ಮಾಡೋದು, ಕಸ ವಿಂಗಡಣೆ ಮಾಡೋದು, ಸೊ ಅದೆಲ್ಲ ಪಾಠಗಳನ್ನ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ರು ನಮ್ಗೆ. ಸೊ ಬಹುಶಃ ಈಗಿನ ಜೀವನದ ಜಂಜಾಟದಲ್ಲಿ ಅದನ್ನೆಲ್ಲ ನಾವು ಮರ್ತೇ ಬಿಟ್ಟಿದೀವಿ. ಸ್ವಚ್ಛತೆ ಅಂದ್ರೆ ನಮ್ಮ ಮನೆಗೆ ಮಾತ್ರ ಸೀಮಿತ ಆಗಿದೆ ನಮ್ಮೆಲ್ಲರ ಜೀವನದಲ್ಲಿ. ನೀವು ಅದರ ಹೊರತಾಗಿ ನಿಮ್ಮ ಕೈಲಾದ ಸಹಾಯವನ್ನ ನಮ್ಮ ಪರಿಸರಕ್ಕೆ ಕೊಡುಗೆಯಾಗಿ ನೀಡ್ತಾ ಇದ್ದೀರಾ ಚೈತನ್ಯ ಅವರೇ.
2: ನಾವು ಸಾಮಾನ್ಯವಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸ್ತೀವಿ ಆಫೀಸ್ ಹೋಗುವಾಗ ಬರುವಾಗ. ನಾನು ತುಂಬಾ ನನ್ಗೆ ಕಾಡೋ ವಿಷಯ ಏನಂದ್ರೆ, ನಮ್ಮ ಪಕ್ಕದಲ್ಲಿ ಯಾರೋ ಕೂತಿರ್ತಾರೆ, ಏನೋ ತಿಂಡಿ ತಿಂತಾರೆ, ಅದ ರ್ಯಾಪರ್ ಅಥವಾ ಅದು ಕಡಲೆ ಬೀಜ ತಿಂತಿರ್ತ ಅದ್ರದ್ದು ಸಿಪ್ಪೆನೋ ತೆಗೆದು ಕಿಟಕಿಯಿಂದ ಹೊರಗಡೆ ಹಾಕ್ತಾರೆ, ಅಥವಾ ಟಿಕೆಟ್ ಹಳೆ ಟಿಕೆಟ್ಗಳನ್ನ ತೆಗೆದು ಕಿಟಕಿಯಿಂದ ಹೊರಗಡೆ ಹಾಕ್ತಾರೆ. ಹೇಳಬೇಕಾ ಇವರಿಗೆ? ಹೇಳಿದ್ರೆ ಮತ್ತೆ ಆ ಜಗಳಗಳಾಗತ್ತಲ್ವಾ? ಸೊ ಕೆಲವೊಂದ್ಸಲ ನಾವು ಬಾಯಿ ಮುಚ್ಚಿಕೊಂಡಿರೋ ಪರಿಸ್ಥಿತಿನೂ ನೋಡಿದೀವಿ.
0: ಒಂದು ನೋಡಿ, ತಿಳುವಳಿಕೆ ಇಲ್ಲದವರು ಅವರಿಗೆ ನೀವು ತಿಳಿ ಹೇಳ್ಬೇಕು. ಕೆಲವೊಮ್ಮೆ ಅವರಿಗೆ ತಪ್ಪು ಅಂತ ಅನ್ಸೋದಿಲ್ಲ, ನೀವು ಆಗ ತಿಳಿ ಹೇಳ್ಬೇಕು, ಇದ್ರೆ ಈ ತರ ಹಾಕಬಾರ್ದು, ನಿಮಗೇನ್ ಅನ್ಸುತ್ತೆ ಎಲ್ರಿಗೂ ಗೊತ್ತಿದೆ ಅಂತ. ಅದು ಗೊತ್ತಿಲ್ಲದೆ ಇರೋರು ಇದಾರೆ ಇನ್ನು, ಆಯ್ತಾ? ಅಂತವರಿಗೆ ನೀವು ತಿಳಿ ಹೇಳಿದ್ರೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಹಾಗಂತ ಅನ್ಕೊಂಡೆ ನಾವು ಹೇಳ್ಬೇಕು. ಇನ್ನು ಕೆಲವರು ಇರ್ತಾರೆ ಈಗೋ, ಆಯ್ತಾ, ಅಹಮ್ಮಿಂದ ನಾನು ಮಾಡೋದಿಲ್ಲ ಅಂತ ಹೇಳೋದು, ಅಷ್ಟಾದ್ರೂ ಅವರಿಗೆ ತಲೆ ಒಳಗೆ ಹೋಗಿರುತ್ತೆ. ಇನ್ನೊಂದು, ಎಷ್ಟು ಹೇಳಿದ್ರು ಮಾಡೋದವರು, ಅಂತವರಿಗೆ ನೀವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನಾಗುತ್ತೆ ನೀವು ಹೇಳಲಿಲ್ಲ ಅಂದ್ರೆ, ಈಗ ನೀವು ಮಕ್ಕಳು ತಪ್ಪು ಮಾಡಿದಾಗ ನೀವು ಹೇಳಲಿಲ್ಲ ಅಂದ್ರೆ ಅವ್ರು ಮತ್ತೆ ಆ ತಪ್ಪು ಮಾಡ್ತಾರಲ್ಲ. ಹಾಗಾಗಿ ಹೇಳೋದು. ಇವತ್ತು ಕೂಡ ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅಲ್ಲಿ ಲಡ್ಡು ಕೊಟ್ಟಿದ್ರು, ಅದರ ಪೇಪರ್ ಅನ್ನ ಕೆಳಗೆ ಬಿಸಾಕಿದ್ರು, ರೋಡಲ್ಲಿ ರಸ್ತೆಯಲ್ಲಿ ಬಿಸಾಕಿದ್ರು. ನಾನು ಹೇಳಿದೆ, ಅನ್ನ ಎತ್ತಿ ಅಂತ, ಎತ್ತಿ ಇದು ಜೇಬ್ನಲ್ಲಿ ಹಾಕೊಂಡ್ರು. ನೀವಾಗ್ಲೇ ಕೇಳಿದ್ರಿ ಮಕ್ಳು ಇದ್ರ ಬಗ್ಗೆ ಕೇಳಿದಾಗ, ನಾನೊಂದು ವಿಚಾರ ಹೇಳಲೇಬೇಕು. ಈಗ ಬೇರೆ ಯಾವುದೇ ಅಲ್ಲದಿದ್ರು ಕೂಡ ಮನೆಯಲ್ಲಿ ಕಸ ವಿಂಗಡಣೆ ಮಾಡುವಂತದ್ದನ್ನ ತಂದೆ ತಾಯಿಗಳು ಮಾಡಬೇಕು, ಅದನ್ನ ಮಕ್ಳಿಗೆ ಕಲಿಸ್ಬೇಕು. ಹೊರಗಡೆ ಸ್ವಚ್ಛತೆ ಇಟ್ಟುಕೊಳ್ಳೋದನ್ನು ಕೂಡ ಅವರಿಗೆ ತಿಳಿ ಹೇಳಬೇಕು. ಅದು ಅವರಲ್ಲಿ, ಯಾಕೆಂದ್ರೆ ಅದೊಂದು ಸಂಸ್ಕೃತಿಯಾಗಿ ಸಂಸ್ಕಾರವಾಗಿ ಬರಬೇಕು.
1: ಚೈತನ್ಯ ಅವರೇ, ನೀವು 4 ವರ್ಷಗಳಿಂದ BBMP ಜೊತೆನು ಸ್ವಚ್ಛತಾ ಅಭಿಯಾನ ನಡೆಸ್ತಾ ಇದ್ದೀರಿ. ಸೊ ಈ ಅಭಿಯಾನದಲ್ಲಿ ನಿಮ್ಗೆ ಎದುರಾದ ಪ್ರಮುಖ ಸವಾಲುಗಳ ಬಗ್ಗೆ ನಮ್ಮ ಜೊತೆ ಮಾತಾಡ್ಬೋದಾ?
0: ಈಗ ನೋಡಿ, ನಾವು ಬರೀ ಸ್ವಚ್ಛತೆ ಅಂತ ಮಾಡ್ತಿಲ್ಲ. ಒಂದು ಕಡೆ ಹೆಚ್ಚಾಗಿ ಹೋಗಿ ಬ್ಲ್ಯಾಕ್ ಸ್ಪಾಟ್ಸ್ ಅಂದ್ರೆ ಕಸದ ಗುಡ್ಡೆ ಹಾಕಿರ್ತಾರೆ, ಅದನ್ನು ತೆಗೆಯೋದು. ಅದು ಬಿದ್ದ ಕಡೆ ಮನೆಗಳು ಇದ್ರೆ ನಾವು ಹೋಗಿ ಅವರಿಗೆ ತಿಳಿ ಹೇಳ್ತೀವಿ. ಅವ್ರು ಹೇಳ್ತಾರೆ ಆಟೋದವ್ರು ತೆಗೆಯೋದಿಲ್ಲ, ಆಟೋದವ್ರನ್ನು ಕರೆಸ್ತೇವೆ. ಯಾಕೆ ತೆಗೆಯೋದಿಲ್ಲ? ಅವರ ತೊಂದರೆಗಳೇನಿದೆ ಅದನ್ನ ನಿವಾರಿಸ್ಲಿಕ್ಕೆ, ಆಮೇಲೆ ಮೂಲದಲ್ಲೇ ಕಸ ವಿಂಗಡಣೆ ಮಾಡ್ಲಿಕ್ಕೆ ಹೇಳ್ತೇವೆ. ಆಯ್ತಾ? ಅದಾದ ನಂತರ ಅವರು ಅಲ್ಲಿ ಅಂತಹ ಕಡೆಗಳಲ್ಲಿ ಕಸಗಳು ಕಡಿಮೆ ಆಗಿದೆ. ತೊಂದರೆ ತುಂಬಾ ಆಗೋದು ಎಲ್ಲಿ, ಗಾಡಿಯಲ್ಲಿ ಇದು ಕಟ್ಟಿಕೊಂಡು ಬಂದು ಬಿಸಾಕಿ ಹೋಗ್ತಾರಲ್ಲ, ಅದು ತುಂಬಾ ತೊಂದರೆ ಆಗೋದು. ಯಾಕಂದ್ರೆ ಎಲ್ಲಿಂದ ಬರ್ತಾರೆ, ಅವ್ರನ್ನ ಎಲ್ಲಿ ಹಿಡಿದು ಹೇಳೋದು? ಹಾಗಂತ ಹೇಳಿ ಕೆಲವೊಮ್ಮೆ ನಾವು ರಾತ್ರಿ ಪ್ಯಾಟ್ರೋಲಿಂಗ್ ಕೂಡ ಮಾಡಿದ್ದೇವೆ. 12 ಗಂಟೆವರೆಗೂ ಅಡಗ್ಕೊಂಡಿದ್ದು, 4 ಜನ 4 ಕಡೆ ಕೂತು ಅವ್ರು ಬಂದಾಗ ಹಿಡ್ದು

0: ಅವರಿಗೆ ಪೆನಾಲ್ಟಿ ಹಾಕಿ ಅವರಿಗೆ ತಿಳಿ ಹೇಳಿದ್ದು ಇದೆ.
1: ಜನರಲ್ಲಿ ಮನಸ್ಸಿನಲ್ಲಿ ಬದಲಾವಣೆ ಆಗ್ಬೇಕು ಅಲ್ವಾ, ಬಿಹೇವಿಯರಲ್ ಚೇಂಜ್ ಅಂತ ಹೇಳ್ತಾರಲ್ಲ, ಅದ ಆಗ್ಬೇಕು ಫಸ್ಟ್. ಓ ನಾನೊಬ್ಳೆ ಬಿಸಾಕ್ತಿದ್ದೀನಿ, ನಾನೊಬ್ನೇ ಬಿಸಾಕ್ತಿದ್ದೀನಿ, ನಮ್ ತರ 100 ಜನ ಆತರ ಯೋಚನೆ ಮಾಡಿದ್ರೆ ಎಷ್ಟು ಕಸ ಒಟ್ಟಾಗತ್ತೆ ಅಲ್ವಾ?
2: ಖಂಡಿತ.
1: ಅಂಡ್ ಮನೆಯಲ್ಲೂ ನಿಮ್ ಪ್ರಕಾರ ಈಗ ನಾವು ಕಸ ವಿಂಗಡಣೆ ಮಾಡ್ಬೇಕು ಅಂತ ಹೇಳ್ತಾರಲ್ವಾ, ಲೈಕ್ ನಾವು ಪಾಲಿಸ್ತೀವಿ ಅದನ್ನ, ಸೊ ಮೋಸ್ಟ್ ಆಫ್ ದಿ ಪೀಪಲ್ ನಿಮ್ ನೀವು ನೋಡಿದ ಪ್ರಕಾರ ಯಾವ ಮಿಸ್ಟೇಕ್ಸ್ ನ ಮಾಡ್ತಾರೆ ಕಸ ವಿಂಗಡಣೆಯಲ್ಲಿ?
2: ಮೊದಲನೇದಾಗಿ ಕಸ ವಿಂಗಡಣೆ ಮಾಡೋದೇ ಇಲ್ಲ, ಆಯ್ತಾ, ಉದಾಸೀನ. ಎಲ್ಲವನ್ನು ಒಟ್ಟಿಗೆ ನನ್ನದೇ ಶಾಲೆಗಳಲ್ಲೆಲ್ಲ ಹೋದಾಗ ಹೇಳ್ತೇನೆ, ಎಲ್ಲ ಹಾಕಿ ಪ್ಲಾಸ್ಟಿಕ್ ಅಲ್ಲಿ ಗಿಫ್ಟ್ ರ್ಯಾಪ್ ತರ ಮಾಡಿ ಹೋಗಿ ಬಿಸಾಕೋದು ಅಂತ. ಅದ್ ಮೊದಲನೇದಾಗಿ 4 ಡಸ್ಟ್ಬಿನ್ ಇಡ್ಬೇಕು. ಈ ಮುಂಚೆ 3 ಇತ್ತು, ಈಗ 4 ಅಂತ ಇದೆ. ಹಸಿ ಕಸ, ಒಣ ಕಸ, ಸ್ಯಾನಿಟರಿ ಕಸ, ಇನ್ನೊಂದು ಈಗ ಸ್ಪೆಷಲ್ ಕೇರ್ ವೇಸ್ಟ್ ಅಂತ ಬಂದಿದೆ, ಆಯ್ತಾ. ಅದನ್ನು ಇಟ್ಟು ಎಲ್ಲರೂ ಅದನ್ನ ಪಾಲಿಸ್ಲೇಬೇಕು, ರೂಲ್ ಅಂತ ಫಾಲೋ ಮಾಡ್ಲೇಬೇಕು. ಅಲ್ಲೇ ಮೂಲದಲ್ಲಿ ನೀವು ಮಾಡ್ಲಿಲ್ಲ ಅಂದ್ರೆ ಹೊರಗೆ ಹೋದ್ರೆ ಆಗುತ್ತಾ? ಖಂಡಿತ ಆಗೋದಿಲ್ಲ. ಯಾಕೆಂದ್ರೆ ಹಸಿ ಕಸದಲ್ಲಿ ಗೊಬ್ಬರ ಮಾಡ್ಬೋದು, ಒಣ ಕಸನ ಸ್ವಚ್ಛವಾಗಿ ಈಗ ಡಬ್ಬಗಳನ್ನೆಲ್ಲ ಅಂಗಡಿಯಿಂದ ತಂದ್ರೆ ಅಥವಾ ಹೋಟೆಲಿಂದ ತಂದ್ರೆ ತೊಳೆದು ಕೊಟ್ರೆ ಅದನ್ನ ರೀಸೈಕಲ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ.
1: ಈಗ ಹಸಿ ಕಸ, ಒಣ ಕಸ, ಆಯ್ತಾ, ಹಸಿ ಕಸದಲ್ಲಿ ನೀವು ಅಡುಗೆ ಮಾಡೋ ಪದಾರ್ಥಗಳು ಎಲ್ಲಾನು ಹಾಕ್ತೀವಿ. ಒಣ ಕಸದಲ್ಲಿ ಮತ್ತೆ ಇನ್ನೊಂದು ಸಮಸ್ಯೆ ಬರುತ್ತೆ, ಪ್ಲಾಸ್ಟಿಕ್ ಮತ್ತೆ ಪೇಪರ್. ಸೊ ಪ್ಲಾಸ್ಟಿಕ್ ಅನ್ನು ಸಪರೇಟ್ ಆಗಿ ಹಾಕ್ಬೇಕು?
2: ಇಲ್ಲ, ಪ್ಲಾಸ್ಟಿಕ್ ಪೇಪರ್ ಎಲ್ಲ ಹಾಕ್ಬೋದು, ಆದ್ರೆ ಒದ್ದೆ ಆಗಿರಬಾರ್ದು ಅಥವಾ ಆಹಾರದ ಪದಾರ್ಥ ಇರಬಾರ್ದು. ಇನ್ನೊಂದು, ಹಸಿ ಕಸಕ್ಕೆ ಪ್ಲಾಸ್ಟಿಕ್ ಅನ್ನು ಹಾಕ್ಬೇಡಿ, ಹಾಗೆ ಡಸ್ಟ್ಬಿನ್ ಅಲ್ಲೇ ಡೈರೆಕ್ಟ್ ಆಗಿ ಹಾಕಿ, ಆಯ್ತಾ. ಒಣ ಕಸ ಎಲ್ಲ ಒಣವಾಗಿರ್ಲಿ ಅಂದ್ರೆ ಸ್ವಚ್ಛವಾಗಿ ಇರ್ಲಿ, ಯಾವುದೇ ಡಬ್ಬಿ ಅಥವಾ ಯಾವುದೇ ಪ್ಯಾಕೆಟ್ ಅಲ್ಲಿ ಏನಾದ್ರೂ ಇದ್ರೆ ಅದನ್ನ ತೊಳೆದು ಒಣಗಿಸಿ ಹಾಕಿ, ಅದು ಒಣ ಕಸ. ಅದನ್ನ ಅವರು DWCC ಡ್ರೈವೇ ಸೆಂಟರ್ಗೆ ತಗೊಂಡು ಹೋಗಿ ಎಷ್ಟನ್ನ ಸಾಧ್ಯ ಆಗುತ್ತೆ ಅಷ್ಟನ್ನ ರೀಸೈಕ್ಲಿಂಗ್ ಮಾಡ್ತಾರೆ ಅಥವಾ ಬೇರೆ ಯಾವುದೋ ಪ್ರೊಸೆಸ್ ಯೂಸ್ ಮಾಡ್ತಾರೆ.
1: ಇನ್ನೊಂದು, ಅದರ ಜೊತೆ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅಂಡ್ ಮಕ್ಕಳಿಗೆ ಉಪಯೋಗಿಸುವಂತ ಪ್ಯಾಡ್ಸ್, ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ?
2: ಹಾ, ಅದು ಮೂರನೇದು, ಅದು ಸ್ಯಾನಿಟರಿ ವೇಸ್ಟ್.
1: ಓಕೆ,
2: ರಿಜೆಕ್ಟ್ ವೇಸ್ಟ್ ಅಂತ ಮುಂಚೆ ಹೇಳ್ತಾ ಇದ್ರು. ಅದನ್ನ ಖಂಡಿತವಾಗ್ಲೂ ಬೇರೆ ಹಾಕ್ಬೇಕು. ಹೆಚ್ಚಾಗಿ ಹೇಳೋದು ವಿಂಗಡಣೆ ಮಾಡ್ತೀನಿ ಅಂದ್ರೆ ಹಸಿ ಕಸ, ಒಣ ಕಸ ಮಾತ್ರ. ನಾನು ಅದೇ ಕೇಳ್ತೀನಿ, ಸ್ಯಾನಿಟರಿ ಕಸ ಎಲ್ಲೋಗುತ್ತೆ? ಗೊಬ್ಬರ ಆಗೋದಿಲ್ಲ, ರೀಸೈಕಲ್ ಆಗೋದಿಲ್ಲ. ಹಾಗೆ ನೋಡಿದ್ರೆ ಅದಕ್ಕೆ ಹಾಕಿದ್ರೆ ಕಂಟಾಮಿನೇಟ್ ಆಗುತ್ತೆ, ಯಾಕೆಂದ್ರೆ ನಮ್ಮ ಶರೀರದಿಂದ ಹೋಗುವಂತಹ ನೈರ್ಮಲ್ಯ ಅಲ್ವಾ. ಹಾಗಾಗಿ ಅದು ಮಾತ್ರ ಅಲ್ಲ, ನಾವು ಬ್ಯಾಂಡೇಜ್ ಆಗಿರ್ಲಿ, ಮೆಡಿಕಲ್ ಇದು ಅದೆಲ್ಲವನ್ನು ನಾವು ಸಪರೇಟ್ ಆಗಿ ಹಾಕ್ಬೇಕು. ಗಾಜು ಒಡೆದೋಗಿದ್ರೆ ಎಲ್ಲಿ ಹಾಕ್ತೀರಾ?
1: ಕಸ ವಿಂಗಡಣೆ ಮಾಡುವಾಗ ಅಥವಾ ಕಸ ಹೆಕ್ಕುವವರಿಗೆ ವರ್ಕರ್ಸ್ ಇರ್ತಾರಲ್ಲ, ಅವರಿಗೆ ಈ ಗಾಜಿನ ತುಂಡು ಹಾಕ್ತೀವಿ, ಆಮೇಲೆ ನೀಡಲ್ಸ್ ಏನಾದ್ರು ಇದ್ರೆ ಶಾರ್ಪ್ ಇರೋ ಆಬ್ಜೆಕ್ಟ್ಸ್ ಹಾಕ್ತೀವಿ, ಅದನ್ನೊಂದು ಪೇಪರ್ ಅಲ್ಲಿ ಸುತ್ತಬಿಟ್ಟು ಹಾಕಿದ್ರೆ ಅವರಿಗೆ ಆಗೋ ಇಂಜುರಿಗಳನ್ನ ತಪ್ಪಿಸಬಹುದು.
2: ಖಂಡಿತ, ಖಂಡಿತವಾಗ್ಲೂ ಅದು ತುಂಬಾ ಮುಖ್ಯ. ಯಾಕೆಂದ್ರೆ ಇದನ್ನ ನಾವು ಒಂದು ಡ್ರೈವೇ ಸೆಂಟರ್ಗೆ ಹೋದಾಗ ಒಬ್ರು ಅವರು ಹೆಬ್ಬೆರಳನ್ನೇ ಕಳ್ಕೊಂಡಿದ್ರು ಈ ಒಂದು ಅಪಘಾತದಿಂದಾಗಿ. ಹಾಗಾಗಿ ನಮಗನ್ಸುತ್ತೆ, ನೀವು ಹೇಳ್ದಾಗೆ ನಾನು ಒಬ್ರು ತಾನೇ ಒಬ್ಳು ತಾನೇ ಹಾಕೋದು, ಆದ್ರೆ ಒಬ್ಬೊಬ್ರು ಜವಾಬ್ದಾರಿನೂ ಅದನ್ನು ಸಂಗ್ರಹ ಇದು ವಿಂಗಡಣೆ ಮಾಡೋದು, ಅದನ್ನ ಸರಿಯಾಗಿ. ಅವರು ಕೂಡ ಮನುಷ್ಯರಲ್ವಾ, ನಮ್ ಕಸ ಅವ್ರು ಮುಟ್ಬೇಕು, ಅವರು ವಿಂಗಡಣೆ ಮಾಡ್ಬೇಕು ಅಂದ್ರೆ ತಪ್ಪಲ್ವಾ? ಅದು ನಾವು ಅದಕ್ಕೆ ಹೇಳ್ತೀವಿ, ಯಾವಾಗ್ಲೂ ಮೂಲದಲ್ಲೇ ವಿಂಗಡಣೆ ಮಾಡ್ಲಿಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ಬೇಕು.
1: ಚೈತನ್ಯ ಅವರೇ, ಸ್ವಚ್ಛತೆಯ ಜೊತೆಗೆ ಕೆರೆಗಳ ಸಂರಕ್ಷಣೆಯಲ್ಲೂ ನೀವು ಬಹಳಷ್ಟು ಕೆಲಸಗಳನ್ನ ಮಾಡಿದ್ದೀರಾ. ನನ್ನ 2 ಪ್ರಶ್ನೆಗಳನ್ನ ನಾನು ಕೇಳ್ತೀನಿ ಇಲ್ಲಿ. ಒಂದು, ಕೆರೆಗಳ ಪರಿಸ್ಥಿತಿಯನ್ನ ನೋಡಿದಾಗ ನಿಮ್ಗೆ ನಿಮ್ಮನ್ನ ಅತ್ಯಂತವಾಗಿ ಕಾಡಿದ ಪರಿಸ್ಥಿತಿ ಯಾವುದು, ಮತ್ತೆ ಕೆರೆಗಳನ್ನ ಉಳಿಸೋದ್ರಿಂದ ನಮ್ಮ ನಗರದ ಪರಿಸರ ವ್ಯವಸ್ಥೆಗೆ ಆಗುವ ಪ್ರಯೋಜನಗಳನ್ನ ನೀವು ನಮ್ಮ ಜನರಿಗೆ ಸಿಂಪಲ್ ಆಗಿ ಹೇಳಿ?
2: ನಿಮಗೆ ಗೊತ್ತಿರೋ ಹಾಗೆ ಬೆಂಗಳೂರು ಕೆರೆಗಳ ನಗರ ಆಗಿತ್ತು. ಮೊದಲನೇದಾಗಿ ಸೀವೇಜ್, ಕೊಚ್ಚೆ ನೀರೇನಿದೆ ಅದು ನೀರಿಗೆ ಬಿಡ್ತಿರೋದ್ರಿಂದ, ಕೆರೆಗೆ ಬಿಡ್ತಿರೋದ್ರಿಂದ ತುಂಬಾ ಹಾಳಾಗ್ತಾ ಇದೆ. ಅದಲ್ದೆ ಡೆಬ್ರಿ ತಂದು ಹಾಕ್ತಾರೆ, ಕಸ ಇದು ಬಿಲ್ಡಿಂಗ್ ವೇಸ್ಟ್ ಎಲ್ಲ ತಂದು ಹಾಕ್ತಾರೆ. ಕೆಲವೊಂದೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಕೆರೆಗಳೇ ಮುಚ್ಚಿ ಹೋಗಿದೆ. ಕೆರೆಗಳು ಕುಡಿಯೋ ನೀರಿನ ಪರಿಸ್ಥಿತಿ ಅಂತೂ ಯಾವ ಕೆರೆಯಲ್ಲೂ ಇಲ್ಲ. ನೋಡ್ಲಿಕ್ಕೆ ಚೆನ್ನಾಗಾದ್ರೂ ಇರ್ಬೇಕು ತಾನೇ, ಅದಕ್ಕೆ ಒಳ್ಳೆ ಶುದ್ಧ ನೀರು ಬರುವ ಹಾಗೆ ಇರ್ಬೇಕು. ನಮಗೆ ಒಳ್ಳೆ ನೀರು ಕೆರೆನಲ್ಲಿ ಇರ್ಬೇಕು, ಅದು ಇಂಗ್ಬೇಕು, ನಮಗೆ ಅದರಿಂದ ನೀರು ಸಿಗ್ಬೇಕು. ಬರೀ ಮಳೆಯ ನೀರು ಮಾತ್ರ ಕೆರೆಗೆ ಬಂದು ಆ ನೀರಿನಲ್ಲಿ ಇರುವ ಜಲಚರಗಳು, ವಿಶೇಷವಾದ ಕೆರೆಗಳನ್ನು ನೋಡೋದು ಕನಸು. ಹೇಗಿರ್ಬೇಕಂದ್ರೆ ನಮ್ಮ ನೀರನ್ನು ನಾವೇ ಸುಧಾರಣೆ ಮಾಡ್ಕೊಳ್ಳೋ ಹಾಗೆ ಇರ್ಬೇಕು. ಎಲ್ಲದಕ್ಕೂ ನಾವು ಕಾವೇರಿ ಅಥವಾ ಇನ್ನೊಂದು ನದಿಯನ್ನು ಅವಲಂಬಿತರಾಗ್ಬೇಕಾಗಿಲ್ಲ, ಸಾಧ್ಯ ಇದೆ. ಅದಕ್ಕೆ ನಾವೆಲ್ಲ ಮನಸ್ಸು ಮಾಡ್ಬೇಕು ಅಷ್ಟೇ. ತುಂಬಾ ಬೇಗ ಆಗ್ಲಿಕ್ಕಿಲ್ಲ, ಆದ್ರೂ ಈಗ ಶುರು ಮಾಡಿದ್ರೆ ಖಂಡಿತ ಮುಂದಕ್ಕೆ ಸಾಧ್ಯ. ಅದು ತುಂಬಾ ಮುಖ್ಯ ಕೂಡ.
1: ಬೆಂಗಳೂರು ಕಳೆದ 10 ಕಂಪೇರ್ ಮಾಡಿದ್ರೆ ಇವಾಗ ಎಷ್ಟು ಗ್ರೋತ್ ಆಗಿದೆ, ಬೆಂಗಳೂರು ನಗರ ಎಷ್ಟು ಬೆಳೆದಿದೆ ಅಂತ ನಾವು ನೀವೆಲ್ಲ ಕಣ್ಣಾರೆ ನೋಡಿದೀವಿ.

0: ವೇಗವಾಗಿ ಬೆಳೀತಾ ಇರೋ ಬೆಂಗಳೂರು ನಗರ ಮುಂದಿನ ಪೀಳಿಗೆಗೂ ಹಸಿರಾಗಿನೇ ಕಾಣಬೇಕು ಅನ್ನೋದಾದ್ರೆ ನಾವು ಈಗಲೇ ಯಾವ ಕಾರ್ಯವನ್ನ ಮಾಡಬೇಕಾಗಿದೆ ಚೈತನ್ಯ ಅವರೇ?
1: ಮೊದಲನೇದಾಗಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಗಿಡ ಮರಗಳನ್ನ ನೆಡಿ, ಆಯ್ತಾ? ಆದಷ್ಟು ಮರಗಳನ್ನ ಕಡಿಯೋದನ್ನ ತಡೆಯಿರಿ. ಯಾಕೆಂದ್ರೆ ಒಂದು ಮನೆ ಕಟ್ತಿದ್ದೀರಾ ಅಂದ್ರೆ ಆ ಮನೆಯಲ್ಲಿ ಮುಂದೆ ಇರೋ ಮರನ ಕಡಿಯೋದು, ಅಥವಾ ಒಂದು ಜಾಹೀರಾತಿದೆ ಅದಕ್ಕೆ ಅಡ್ಡ ಆಗ್ತಿದೆ ಅಂತ ಹೇಳಿ ಮರನ ಕಡಿಯೋದು. ನಾವು ರಕ್ಷಣೆ ಮಾಡುವುದು ಕೂಡ ತುಂಬಾ ಮುಖ್ಯ, ಮರಗಳನ್ನ ರಕ್ಷಣೆ. ಯಾಕೆಂದ್ರೆ ಇವತ್ತು ನೆಟ್ರೆ ನಮಗೆ 10 ವರ್ಷದ ಮೇಲೆ ಆ ಮರ ಬರೋದು, ಆ 10 ವರ್ಷದ ಮರನ ಸಂರಕ್ಷಣೆ ಮಾಡೋದು ತುಂಬಾ ಮುಖ್ಯ. ಹಾಗೆಯೇ ನಮ್ಮ ಕಾಡುಗಳು ಏನಿದೆ ಅದನ್ನ ಸಂರಕ್ಷಿಸ್ಕೊಳ್ಬೇಕು.
0: ಇವತ್ತಿನ ಯೂತ್ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಕಿಸ್ಕೊಳ್ಬೇಕು ಅನ್ನೋದಾದ್ರೆ ಅವರಿಗೆ ನಿಮ್ಮ ಸಂದೇಶ ಏನು?
1: ಯಾವ್ದಕ್ಕೂ ಮನಸ್ಸಿದ್ರೆ ಮಾರ್ಗ. ಇನ್ನೊಂದು, ನಾವು ಬರೀ ನಮಗೋಸ್ಕರ ಮಾತ್ರ ಅಲ್ಲ, ನಮ್ಮ ಸಮಾಜಕ್ಕೋಸ್ಕರನೂ ನಾವು ಬಾಳ್ಬೇಕಾಗುತ್ತೆ. ಎಲ್ಲ ನಮಗೆ ನಂದು ಅಂತ ಹೇಳೋ ಬದಲು ಸಮಾಜವೂ ನಂದು, ಅದಕ್ಕೋಸ್ಕರ ಸ್ವಲ್ಪ ಕೊಡ್ಬೇಕು ಅಂತ ನಾವು ಖಂಡಿತವಾಗ್ಲೂ ಯೋಚನೆ ಮಾಡ್ಬೇಕಾಗುತ್ತೆ. ಆಮೇಲೆ ಸದೃಢ ಹಾಗೂ ಸಶಕ್ತ ಯುವಕರು ಆರೋಗ್ಯಕರವಾಗಿರ್ಬೇಕಾದ್ರೆ ನಮಗೆ ಆರೋಗ್ಯಕರವಾದ ಪರಿಸರನೂ ಮುಖ್ಯ. ಹಾಗಾಗಿ ಮುಂದಕ್ಕೆ ನಾವು ತಂದೆ ತಾಯಿಗಳು ಎಷ್ಟು ಬೇಕಾದ್ರೂ ದುಡ್ಡು ಮಾಡಿ ಕೊಡ್ಬೋದು, ಆಸ್ತಿ ಮಾಡಿ ಕೊಡ್ಬೋದು, ಅವರಿಗೆ ಗಾಳಿನ ಅಥವಾ ಒಳ್ಳೆಯ ನೀರನ್ನು ಒಳ್ಳೆಯ ನೆಲವನ್ನು ನಾವು ಸಂರಕ್ಷಿಸಿ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಇದೇ ಆ ಜವಾಬ್ದಾರಿ ತಂದೆ ತಾಯಿಗೂ ಇದೆ, ಅದೇ ಆ ಯುವಕರಿಗೂ ಇದೆ. ಯಾಕೆಂದ್ರೆ ನಾವು ಆದಷ್ಟು ಹಾಳ್ ಮಾಡಿದ್ದೀವಿ, ಅವರು ಬಿಟ್ರೆ ಅವ್ರಿಗೆ ಏನು ಉಳಿಯೋದಿಲ್ಲ, ಅವರು ಸಿಲಿಂಡರ್ ಓಡಾಡ್ಕೊಂಡೆ.
0: ಗಾಂಧೀಜಿ ಅವರೊಂದ್ ಮಾತು ಹೇಳ್ತಾರೆ, ದ ಅರ್ತ್ ಪ್ರೊವೈಡ್ಸ್ ಇನಫ್ ಟು ಸ್ಯಾಟಿಸ್ಫೈ ಎವ್ರಿ ಮ್ಯಾನ್ಸ್ ನೀಡ್ ಬಟ್ ನಾಟ್ ಎವ್ರಿ ಮ್ಯಾನ್ಸ್ ಗ್ರೀಡ್ ಅಂತ.
1: ಕರೆಕ್ಟ್, ಅಬ್ಸಲ್ಯೂಟ್ಲಿ ಕರೆಕ್ಟ್.
0: ಸೊ ನಾವೆಲ್ಲವನ್ನು ಪಡ್ಕೊಳ್ತಿರೋದು ಈ ನೆಲ ಇರ್ಬೋದು, ಈ ಜಲ ಇರ್ಬೋದು, ಗಾಳಿ ಇರ್ಬೋದು, ಎಲ್ಲವನ್ನು ನಮ್ಗೆ ಪರಿಸರ ಕೊಟ್ಟಿದೆ. ಈಗ ನಾವೇನ್ ಅನ್ಕೋತೀವಿ, ಎಲ್ಲಾನು ಸರ್ಕಾರ ಮಾಡುತ್ತೆ ಅಂತ ಅನ್ಕೋತೀವಿ, ಆದ್ರೆ ನಾಗರಿಕರಾಗಿ ನಮ್ಮ ಕರ್ತವ್ಯಗಳು ತುಂಬಾ ಇದಾವೆ. ಸಿಂಪಲ್ ಥಿಂಗ್ಸ್ ಅಲ್ಲಿ ಲೈಕ್ ಕಸ ಹಾಕ್ಬಾರ್ದು, ಕಸ ವಿಂಗಡಣೆ ಮಾಡ್ಬೇಕು, ಆದಷ್ಟು ನಮ್ಮನೆ ಟೆರೇಸ್ ಮೇಲೆನೆ ಒಂದ್ ಎರಡು ಗಿಡ ನೆಡಿ. ಸೊ ಈ ತರ ಸಿಂಪಲ್ ಸಿಂಪಲ್ ಥಿಂಗ್ಸ್ ಅಲ್ಲಿ ನಮ್ದು ನಮ್ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನ ಸಹಾಯ ಮಾಡ್ಬೋದು. ಸೊ ನಿಮ್ ಪ್ರಕಾರ ಒಂದು ಹೌ ಅ ಸಿಟಿಸನ್ ಕ್ಯಾನ್ ಗಿವ್ ಬ್ಯಾಕ್ ಟು ನೇಚರ್ ಅಂತ?
1: ಕಸ ವಿಂಗಡಣೆ ನಾನು ಮೊದಲೇ ಹೇಳಿದ್ದೀನಿ, ಆಯ್ತಾ? ಇನ್ನೊಂದು ಶೂನ್ಯ ಕಸದ ಕಾರ್ಯಕ್ರಮಗಳು. ಯಾವುದೇ ನೀವು ಕಾರ್ಯಕ್ರಮ ಮಾಡಿದ್ರು ಅದನ್ನ ಶೂನ್ಯ ಕಸವಾಗಿ ಮಾಡಿ. ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಸಾಧ್ಯ ಇದೆ. ಈಗ ನಿಮ್ಮ ತಟ್ಟೆ, ಪೇಪರ್ ತಟ್ಟೆ ಬದಲು, ಪೇಪರ್ ಲೋಟ ಬದಲು ಸ್ಟೀಲ್ ತಟ್ಟೆನೆ ಉಪಯೋಗಿಸಿ. ನಿಮ್ಮಲ್ಲಿ ಅಷ್ಟು ತಟ್ಟೆ ಇಲ್ಲ ಅಂದ್ರೆ ಸಿಗುತ್ತೆ. ನಮ್ಮ ಹಿರಿಯರು ಹೇಗೆ ಮಾಡಿದ್ರು ಹಾಗೆ ಮಾಡಿ, ಆಗ ನಮ್ಮ ಪರಿಸರನೂ ಉಳಿಯುತ್ತೆ, ನಮ್ಮ ದೇಶಕ್ಕೂ ಒಳಿತು ಅಂತ. ಇನ್ನೊಂದು, ಮೂರನೇದು, ನೀವು ಹೇಳ್ದಾಗೆ ಪರಿಸರ ಅನ್ನೋದು ನಮ್ ಎಲ್ಲರ ಕಾಳಜಿ. ಬೇರೆಯವ್ರು ಬಂದು ಮಾಡ್ಬೇಕು ಅಂತ ನಾವು ಇದು ಮಾಡಬಾರ್ದು. ಅದು ನೀರೇ ಇರಲಿ, ಕಾಡೇ ಇರಲಿ, ಅಥವಾ ಒಂದು ಅಡ್ವರ್ಟೈಸ್ಮೆಂಟಿಗೆ ಮೊಳೆ ಹೊಡೆಯೋದೇ ಇರಲಿ ಮರಕ್ಕೆ, ಪ್ರತಿಯೊಂದನ್ನು ಕೂಡ ನಾವು ಯೋಚನೆ ಮಾಡಿ ಮಾಡಬೇಕು. ಯಾವುದೇ ಕಸ ಎಲ್ಲಿ ಹೋಗುತ್ತೆ ಅಂತ ಯೋಚನೆ ಮಾಡಿ ನಾವು ಮಾಡಬೇಕು, ಜವಾಬ್ದಾರಿಯುತವಾಗಿ ನಾವು ಮಾಡಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾವು ಮನಸ್ಫೂರ್ತಿಯಾಗಿ ಮಾಡಬೇಕು.
0: ಚೈತನ್ಯ ಅವರೇ, ಕೊನೆಯದಾಗಿ ನಮ್ಮ ಊರು ನಮ್ಮ ಜವಾಬ್ದಾರಿ ಈ ಸಂದೇಶವನ್ನ ನಮ್ಮ ಜನರಿಗೆ ಹೇಗೆ ತಿಳಿಸಲು ಬಯಸ್ತೀರಿ?
1: ನಮ್ಮ ಮನೆ ನಮ್ಮ ಜವಾಬ್ದಾರಿ ಆದ್ರೆ ನಮ್ಮ ಊರು ಕೂಡ ನಮ್ಮ ಜವಾಬ್ದಾರಿನೇ. ಅದರಲ್ಲಿರುವ ಪ್ರತಿಯೊಂದು ರಸ್ತೆ ಆಗ್ಲಿ, ಮರ ಆಗ್ಲಿ, ಗಿಡ ಆಗ್ಲಿ, ಕಸ ಆಗ್ಲಿ, ಕಸ ಕೂಡ ನಮ್ಮ ಜವಾಬ್ದಾರಿನೇ. ಹಾಗಾಗಿ ಎಲ್ಲವನ್ನೂ ಅಷ್ಟೇ, ನೆಲ ಜಲ ಎಲ್ಲವನ್ನೂ ಅಷ್ಟೇ, ನಾವು ತುಂಬಾ ಪ್ರೀತಿಯಿಂದ ನೋಡ್ಕೊಂಡ್ರೆ, ಅದನ್ನ ಕಾಳಜಿಯಿಂದ ನೋಡಿಕೊಂಡು, ಅದು ಸರಿಯಾದ ರೀತಿಯಲ್ಲಿ ಎಲ್ಲರೂ ಅದಕ್ಕೆ ಕೈ ಜೋಡಿಸ್ಕೊಂಡು ಅಥವಾ ಕೈ ಜೋಡಿಸದೇ ಇದ್ದಾಗ ಅವರಿಗೆ ತಿಳುವಳಿಕೆ ಹೇಳೋದು, ಅಥವಾ ತಿಳುವಳಿಕೆ ಹೇಳ್ದಾಗ ಕೇಳದಿದ್ರೆ ಅಧಿಕಾರಿಗಳಿಗೆ ತಿಳಿಸೋದು ಅಂತ ಒಂದು ನಾವು ಪ್ರತಿಯೊಬ್ಬರು ಇಟ್ಟರೆ ಅವರಿಗೆ ಒಂದು ಯೋಚನೆ ಬರುತ್ತೆ, ಓ ಇಲ್ಲಿ ಹಾಕಿದ್ರೆ ಅವ್ರು ಬೈತಾರೆ ಅಂತ. ಹಾಗಾಗಿ ಪ್ರತಿ ರಸ್ತೆಯಲ್ಲೂ, ಪ್ರತಿ ಕಡೆಯಲ್ಲೂ ಜವಾಬ್ದಾರಿಯುತ ಸಾಮಾಜಿಕ ಪರಿಸರ ಬಗ್ಗೆ ಅಥವಾ ನಮ್ಮ ಊರಿನ ಬಗ್ಗೆ ಒಂದು ಕಾಳಜಿ ಇದ್ದ ಸಾರ್ವಜನಿಕರು ಎಚ್ಚೆತ್ಕೊಂಡ್ರೆ, ತಿಳಿವಳಿಕೆ ಇಲ್ಲದವರು ಕೂಡ ಎಚ್ಚೆತ್ಕೊಳ್ತಾರೆ.
0: ಕರೆಕ್ಟ್. ಚೈತನ್ಯ ಅವರೇ, ನಿಮ್ಮೊಂದಿಗೆ ನಡೆದ ಈ ಸಂವಾದದಲ್ಲಿ ಒಬ್ಬ ನಾಗರಿಕನ ಕಾಳಜಿ ಹೇಗೆ ಒಂದು ಅಭಿಯಾನವಾಗಿ, ಒಂದು ಸಮುದಾಯದ ಚಳುವಳಿಯಾಗಿ ರೂಪುಗೊಳ್ಬಹುದು ಅನ್ನೋದನ್ನ ನಮ್ಮ ಕೇಳುಗರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ಸ್ವಚ್ಛತಾ ಹಿ ಸೇವಾ ಈಗ ನಡೀತಾ ಇದೆ ಅಭಿಯಾನ, ಇದು ಕೇವಲ ಒಂದು ಅಭಿಯಾನ ಮಾತ್ರ ಅಲ್ಲ, ಅದು ನಮ್ಮ ಮನೆಯಿಂದಲೇ ಆರಂಭವಾಗಬೇಕಂತ ಒಂದು ಜವಾಬ್ದಾರಿ. ನಮ್ಮಿಂದ ಆರಂಭವಾಗುವ ಒಂದು ಸಣ್ಣ ಹೆಜ್ಜೆ ನಮ್ಮ ನಗರದ, ನಮ್ಮ ದೇಶದ ಭವಿಷ್ಯವನ್ನೇ ಬದಲಾಯಿಸಬಹುದು. ಹಾಗಾಗಿ ನಮ್ಮ ಸುತ್ತಮುತ್ತಲಿನ ಸಮಾಜವನ್ನ ಕ್ಲೀನ್ ಆಗಿ ಸ್ವಚ್ಛವಾಗಿಟ್ಕೊಳ್ಳೋಣ, ನಮ್ಮ ಕೆರೆಗಳನ್ನ, ಕಾಡುಗಳನ್ನ, ಹಸಿರನ್ನ ಉಳಿಸೋಣ. ಇಷ್ಟೊತ್ತು ನಿಮ್ಮ ಅನುಭವಗಳನ್ನ ಆಕಾಶವಾಣಿ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಕಾರ್ಯ ಜೊತೆ ಇನ್ನೂ ಜಾಸ್ತಿ ಜನ ಸೇರ್ಕೊಳ್ಳಿ ಅನ್ನೋದು ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್.
1: ತುಂಬಾ ಧನ್ಯವಾದಗಳು. ಈ ಸಂದರ್ಭದಲ್ಲಿ ನನ್ನ ತಂಡವನ್ನು ಕೂಡ ನಾನು

0: ಇರಿಸ್ಕೊಳ್ಳೇಬೇಕು. ಯಾಕಂದರೆ ನಾನು ಹೇಳಿದ್ದಲ್ಲಿ ಎಲ್ಲವೂ ನನ್ನದು ಮಾತ್ರ ಅಲ್ಲ, ನನ್ನ ತಂಡವೂ ಕೂಡ ಇದೆ, ನಮ್ಮ ಮನೆಯ ಸದಸ್ಯರು ಇದ್ದಾರೆ. ಹಾಗಾಗಿ ಅವರೆಲ್ಲರನ್ನು ಸ್ಮರಿಸುತ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಎಲ್ಲರಲ್ಲೂ ಒಂದು ಬದಲಾವಣೆ ಬರಲಿ, ಒಂದು ಸುಸ್ಥಿರವಾದ ಒಂದು ಪಾಸಿಟಿವ್ ಚೇಂಜ್ ಬರಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.
1: ಚೈತನ್ಯ ಅವರೇ, ನಿಮಗೂ ನಿಮ್ಮ ತಂಡಕ್ಕೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.
0: ಧನ್ಯವಾದಗಳು.
2: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೆ ಸ್ವಚ್ಛತೆಯಿಂದ ಹಸಿರು ನಾಳೆಯವರೆಗೆ ಸ್ವಚ್ಛತೆಯೇ ಸೇವೆ ಅಭಿಯಾನದ ಸಂದರ್ಭದಲ್ಲಿ ಸ್ವಯಂ ಸೇವಾ ಸಂಘದ ಚೈತನ್ಯ ಸುಬ್ರಹ್ಮಣ್ಯ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಬೆಂಗಳೂರು.